ಇಂದು 1948ನೇ ಶಕವರ್ಷ, ಆಷಾಢ ಮಾಸದ 5ನೇ ದಿನ, ಅಂದರೆ 2026ನೇ ಇಸ್ವಿ, ಜೂನ್ ತಿಂಗಳ 26ನೇ ತಾರೀಕು ಶುಕ್ರವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:58:36. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು, ಹಾಗೂ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಒತ್ತು ನೀಡುವಲ್ಲಿ ಮಹತ್ವದ ಮೈಲಿಗಲ್ಲು ಎಂಬಂತೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಸ್ಥಳೀಯ ನೇತ್ರ ವಾಯುಗಾಮಿ ಆರಂಭಿಕ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಗೆ ಅಂತಿಮ ಕಾರ್ಯಾಚರಣೆ ಅನುಮತಿ ಪಡೆದಿದೆ. ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರವನ್ನು ಭಾರತೀಯ ವಾಯುಪಡೆಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ವೆನೆಜುಯೆಲಾದಲ್ಲಿ ಸಂಭವಿಸಿದಂತಹ ತೀವ್ರ ಭೂಕಂಪದಿಂದ ಸಾವು ನೋವಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಘಟನೆಗೆ ಶೋಕವನ್ನು ವ್ಯಕ್ತಪಡಿಸಿದ್ದು, ಸಂಕಷ್ಟದ ಸನ್ನಿವೇಶದಲ್ಲಿ ಭಾರತ ಜೊತೆಯಾಗಿ ನಿಲ್ಲುತ್ತದೆ ಮತ್ತು ಸಾಧ್ಯವಾದ ಎಲ್ಲ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ವೆನೆಜುಯೆಲಾದಲ್ಲಿ ಸಂಭವಿಸಿದಂತಹ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸೌಹಾರ್ದತೆಯನ್ನು ವೆನೆಜುಯೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗ್ರಸ್ ಶ್ಲಾಘಿಸಿದ್ದಾರೆ. ಯುನೈಟೆಡ್ ಕಿಂಗ್ಡಮ್ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವು ಭಾರತ ಇಲ್ಲಿಯವರೆಗೆ ಮಾಡಿಕೊಂಡಿರುವಂತಹ ಅತ್ಯಂತ ಸಮಗ್ರ ಒಪ್ಪಂದವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಇಂಡಿಯಾ ಗ್ಲೋಬಲ್ ಫೋರಂ ಯುಕೆ ಇಂಡಿಯಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಒಪ್ಪಂದದ ಹೊರತಾಗಿ ಆರ್ಥಿಕ ಲಾಭಗಳಿಗೆ ಮಿತಿಯೇ ಇಲ್ಲ ಎಂದು ಹೇಳಿದ್ದಾರೆ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಇದೇ ತಿಂಗಳ 29 ಮತ್ತು 29ರಂದು 20ನೇ ರಾಷ್ಟೀಯ ಅಂಕಿಅಂಶ ದಿನವನ್ನು ಆಚರಣೆ ಮಾಡಲಿದೆ. ರಾಷ್ಟೀಯ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ಸಾಮಾಜಿಕ ಆರ್ಥಿಕ ಯೋಜನೆಗಳು ಮತ್ತು ನೀತಿ ರೂಪಿಸುವಲ್ಲಿ ಅಂಕಿಅಂಶಗಳ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಇದರ ಉದ್ದೇಶವಾಗಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಗುರುಗ್ರಾಮದಲ್ಲಿ ನಡೆದ ಬ್ರಿಕ್ಸ್ ಇಂಧನ ಸಚಿವರ ಸಭೆಯ ವೇಳೆ ಇರಾನ್ನ ಪೆಟ್ರೋಲಿಯಂ ಸಚಿವ ಮೊಹ್ಸೆನ್ ಪಾಕ್ನೆಜಾದ್ ಅವರನ್ನು ಭೇಟಿ ಮಾಡಿದರು. ಉಭಯ ನಾಯಕರು ಇಂಧನ ಕ್ಷೇತ್ರದಲ್ಲಿ ಸಹಕಾರದ ಅವಕಾಶಗಳ ಕುರಿತು ಚರ್ಚೆಯನ್ನು ನಡೆಸಿದರು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ನವದೆಹಲಿಯಲ್ಲಿ ನಡೆದಂತಹ ಪ್ರತ್ಯೇಕ ಸಭೆಗಳಲ್ಲಿ ತೆಲಂಗಾಣದ 4,931 ಕಿಲೋಮೀಟರ್, ಜಮ್ಮು ಕಾಶ್ಮೀರದ 2,035 ಕಿಲೋಮೀಟರ್ ಮತ್ತು ಲಡಾಖ್ನ 804 ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿ ಯೋಜನೆಗಳ ಗುಣಮಟ್ಟ ನಿರ್ವಹಣೆ ಮತ್ತು ಪ್ರಗತಿಯನ್ನು ಪರಿಶೀಲಿಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಈಗ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮದ ವಿವರಣೆ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳನ್ನು ಕೇಳಬಹುದು. ಇನ್ನು 8:02 ಹಾಗೂ 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದರಲ್ಲಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಹಾಗೆಯೇ 8:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ. ವಿಷಯ ತಂಬಾಕು ವ್ಯಸನ ನಿವಾರಣೆ ಕೇಂದ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 9:00-10:00 ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಶೀತಕ ಯಂತ್ರದ ಪುರಾಣ. ಅಂದರೆ ಇವತ್ತು ವರ್ಲ್ಡ್ ರೆಫ್ರಿಜರೇಟರ್ ಡೇ, ಹಾಗಾಗಿ ಶೀತಕ ಯಂತ್ರ ಹೇಗೆ ಬಂತು, ಹೇಗೆ ಶುರುವಾಯಿತು, ಎಲ್ಲಿ ಅದರ ಪಯಣ ಎತ್ತ ಸಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಜೊತೆಗೆ ಹಾಡುಗಳು ಕೂಡ ಕೇಳಬಹುದು. ಇನ್ನು 10:02 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇರುತ್ತೆ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಸಾಂಗ್ಸ್ ಕೇಳಬಹುದು ನೀವು. ಕಲಾಭಾರತಿ 11:30.

ಕಲಾಭಾರತಿಯ ಕಲಾವಿದ ವೈಜಿನಾಥ್ ಬಿರಾದರ್. ಇವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕೇಳಬಹುದು. ಇನ್ನು 12:05 ಕರೆಗೊಂದು ಹಾಡು, ನಮ್ಮ ಕೇಳುಗರ ಕೋರಿಕೆ ಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 1:02 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 1:20 ಶುಕ್ರವಾರದ ವಿಶೇಷ ಸಿನಿ ಕ್ವಿಜ್, ನೀವು ಕೂಡ ಭಾಗವಹಿಸ್ಬೋದು ಇದರಲ್ಲಿ. ಇನ್ನು 2:15 ಸ್ಪಂದನ. ನಮ್ಮ ಕೇಳುಗರ ಇಮೇಲ್ಗಳಿಗೆ ಇಮೇಲ್ ಮೂಲಕ ಅಂದರೆ ಈ ಇಮೇಲ್ಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮ ಇದು. 2:15 ಪ್ರಸಾರವಾಗಲಿದೆ. ಇನ್ನು 2:40 ಚಿತ್ರತಾಣ, ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ. ರಾಕಿ ಚಿತ್ರದ ಹಾಡುಗಳು ಇಂದು ಪ್ರಸಾರವಾಗಲಿವೆ. ಇನ್ನು 3:00-4:00 ಸಖಿ ಸಹೇಲಿ ಹಾಗೂ ಹಿಂದಿ ಕಾರ್ಯಕ್ರಮಗಳನ್ನು ಕೇಳಬಹುದು. 4:00-5:00 ಪರಿಮಳ, 5:05 ಸೇಫ್ ಟೈಮ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಪ್ರಸಾರವಾಗುತ್ತೆ. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಕೇಳಬಹುದು. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:30 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ. ಇನ್ನು 6:02 ವಂದೇ ಮಾತರಂ 150 ಸಂಭ್ರಮ, ಹಾಗೇನೆ ಆಕಾಶವಾಣಿಗೆ 90 ಸಂಭ್ರಮ. ಈ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು, ಇದರಲ್ಲಿ ಭಾಗವಹಿಸುತ್ತಾರೆ ವಾಯುಸೇನೆಯ ನಿವೃತ್ತ ವಾರೆಂಟ್ ಅಧಿಕಾರಿ ಶ್ರೀಧರ್ ಭಟ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಇದಾದ ನಂತರ ಗಾನ ಭಜನ ಮುಂದುವರಿಯುತ್ತೆ. ಇನ್ನು 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಎಂಟು ಗಂಟೆ 2 ನಿಮಿಷಕ್ಕೆ ಯುವಧ್ವನಿ. 9:15 ಹಿಂದಿ ಮೆಲೋಡೀಸ್ ನೀವು ಕೇಳಬಹುದು. ಇನ್ನು 10:02 ಎಂದಿನಂತೆ ಪ್ರೇಮ ನಿನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆರು ಗಂಟೆ ಎಂಟು ನಿಮಿಷಗಳಾಗಿವೆ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ನಮ್ಮೆಲ್ಲ ಕೇಳುವರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳೋಣ ವಿಜಯನಾರಸಿಂಹ ಅವರ ರಚನೆ.

ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಎಸ್ ಎಂ ಪುಟ್ಟಯ್ಯರಾಜು ಅವರ ಒಂದು ರಚನೆಯನ್ನು ಕೇಳಿದ್ರಿ. ಈಗ ಎಸ್ ಜಾನಕಿ ಅವರು ಹಾಡಿರುವ ವಿಜಯ ನಾರಸಿಂಹ ಅವರ ರಚನೆ.

ಕೃಷ್ಣ ವಿಠಲದಾಸರ ಒಂದು ರಚನೆಯನ್ನು ಕೇಳಿದ್ರಿ ನರಸಿಂಹನಾಯಕ್ ಅವರ ಧ್ವನಿಯಲ್ಲಿ. ಈಗ ವಾಗ್ದೇವಿ ಮಧುಸೂದನ್ ಅವರು ಹಾಡಿರುವಂತಹ ಒಂದು ಭಕ್ತಿ ರಚನೆ ಇದು. ಬಸವಣ್ಣ ಅವರ ವಚನ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 6:31. ಎಷ್ಟೋ ಸಲ ನಮ್ಮ ಬಲ ನಮ್ಮ ಜೊತೆ ಇದ್ದೇ ಇರುತ್ತೆ, ಆದರೆ ಎದುರಿಗೆ ಇರುವವರ ದೌರ್ಬಲ್ಯವೂ ಕೂಡ ನಮಗೆ ಹೆಚ್ಚುವರಿ ಬಲವಾಗಿ ಸೇರ್ಪಡೆಯಾಗುವಂತಹ ಸಾಧ್ಯತೆ ಇರುತ್ತೆ. ವಾಮನ ಹೇಗೆ ತ್ರಿವಿಕ್ರಮನಾಗಿ ಬೆಳೆದ ಅನ್ನುವಂತಹ ಒಂದು ಕಥೆಯ ತಿರುಳು ಕೂಡ ಇದೆ. ಭಾಗವತ ಪುರಾಣದಲ್ಲಿ ಬರುವಂತಹ ಈ ಕಥೆ ಎಲ್ರಿಗೂ ತಿಳಿದೇ ಇದೆ, ಮಹಾವಿಷ್ಣುವಿನ 5ನೇ ಅವತಾರದ ಕುರಿತಾಗಿದ್ದು. ದೈತ್ಯರಾಜ ಬಲಿಚಕ್ರವರ್ತಿ ಇಂದ್ರಲೋಕವೂ ಸೇರಿದಂತೆ ಭೂಮ್ಯಾಕಾಶಗಳನ್ನು ಗೆದ್ದುಕೊಂಡಿರ್ತಾನೆ, ಅದನ್ನು ಉಪಾಯದಿಂದ ಮರಳಿ ಗಳಿಸ್ಕೊಳ್ಬೇಕು ಅಂಥೇಳಿ ಆ ಮಹಾವಿಷ್ಣು ವಾಮನನ ಅವತಾರ ತಾಳಿ ಬರ್ತಾನೆ. ಅದಕ್ಕಾಗಿ ಕಶ್ಯಪ ಪ್ರಜಾಪತಿ ಮತ್ತು ಅದಿತಿಯರ ಮಗನಾಗಿ ಹುಟ್ಟಿ ಬರ್ತಾನೆ. ಎತ್ತರದಲ್ಲಿ ಬಹಳ ಕುಳ್ಳಗಿ ಇದ್ದು ಗಾತ್ರದಲ್ಲೂ ಪುಟ್ಟ ಪುಟ್ಟದಾಗಿ ಮುದ್ದು ಮುದ್ದಾಗಿ ಇರುವಂತಹ ಒಬ್ಬ ವಟು ವಾಮನ. ಇದೇ ಸಮಯದಲ್ಲಿ ಮಹಾಯಾಗ ನಡೆಸ್ತಾ ಇರ್ತಾನೆ ಬಲಿಚಕ್ರವರ್ತಿ. ಇಲ್ಲಿ ನಡೀತಾ ಇದ್ದಂತಹ ಮಹಾಯಾಗಕ್ಕೆ ಭೇಟಿ ಕೊಡ್ತಾನೆ ನಮ್ಮ ವಾಮನ. ದಾನವಾಗಿ 3 ಹೆಜ್ಜೆ ಭೂಮಿಯನ್ನು ಕೇಳ್ತಾನೆ. ಇದರ ಹಿಂದಿರುವಂತಹ ಎಲ್ಲ ಆ ಒಂದು ಭಾವನೆಯನ್ನು ಅರಿತಂತಹ ಅಸುರಗುರು ಶುಕ್ರಾಚಾರ್ಯರಿಗೆ ಇಲ್ಲಿ ಏನೋ ಒಂದು ಸಂಚಿದೆ ಅನ್ನೋದು ತಿಳಿದು ಬರುತ್ತೆ. ಬಲಿಚಕ್ರವರ್ತಿಯನ್ನು ತಡೆದು ಹೇಳ್ತಾರೆ, ಇಲ್ಲಿ ಏನೋ ನನಗೆ ಬೇರೆ ಒಂದು ವಿಘ್ನದ ಅಪಾಯ ಕಂಡು ಬರ್ತಾ ಇದೆ, ಹಾಗಾಗಿ ಈ ಒಂದು ದಾನವನ್ನು ಕೊಡೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಾರೆ. ಆದರೆ ಬಲಿಚಕ್ರವರ್ತಿ ದಾನಶೂರ, ಯಾರು ಏನೇ ಕೇಳಿದರೂ ಕೂಡ ನೀಡ್ತಾ ಇದ್ದಂತಹ ಮಹಾನ್ ವ್ಯಕ್ತಿತ್ವ ಬಲಿಚಕ್ರವರ್ತಿಯದ್ದು. ಹಾಗಾಗಿ ಅಸುರ ಗುರು ಶುಕ್ರಾಚಾರ್ಯರು ಹೇಳಿದರೂ ಕೂಡ ಅವರ ಮಾತುಗಳನ್ನು ಕೇಳದೆ 3 ಹೆಜ್ಜೆ ದಾನ ನೀಡ್ತೇನೆ ಅನ್ನುವಂತಹ ವಾಗ್ದಾನವನ್ನು ಬಲಿಚಕ್ರ

ಚಕ್ರವರ್ತಿ ವಾಮನನಿಗೆ ನೀಡ್ತಾನೆ, ಅಂದರೆ ವಟುವಿಗೆ ನೀಡ್ತಾನೆ. ಅದನ್ನು ಪಡೆದ ಕೂಡಲೇ ವಾಮನ ಪುಟ್ಟದಾಗಿ ಮುದ್ದು ಮುದ್ದಾಗಿದ್ದಂತಹ ಒಂದು ಮಗುವಿನ ಹಾಗೆ ಇದ್ದಂತಹ ವಾಮನ ತ್ರಿವಿಕ್ರಮನಾಗಿ ಬೆಳಿತಾನೆ. ಎರಡು ಹೆಜ್ಜೆಗಳಿಂದ ಭೂಮಿ ಆಕಾಶಗಳನ್ನು ಅಳೆದು ಮೂರನೆಯದನ್ನು ಎಲ್ಲಿಡಲಿ ಅಂತ ಕೇಳ್ತಾನೆ. ಕೊಟ್ಟ ಮಾತು ತಪ್ಪದ ಬಲಿಚಕ್ರವರ್ತಿ ತನ್ನ ತಲೆಯ ಮೇಲಿಡು ಅಂತ ಹೇಳಿ ಕೋರ್ತಾನೆ. ಅದರಂತೆ ಮೂರನೇ ಹೆಜ್ಜೆಯನ್ನು ಬಲಿಯ ತಲೆ ಮೇಲಿಟ್ಟು ಆತನನ್ನು ಪಾತಾಳಕ್ಕೆ ತಳ್ಳುತ್ತಾನೆ ತ್ರಿವಿಕ್ರಮ. ಅನಂತರ ದೈತ್ಯ ಚಕ್ರವರ್ತಿಯ ಸಜ್ಜನಿಕೆ, ಜನಪ್ರಿಯತೆ, ಆತ ತನ್ನ ರಾಜ್ಯವನ್ನು ನಡೆಸ್ತಾ ಇದ್ದಂತಹ ರೀತಿ ಇವೆಲ್ಲವನ್ನು ನೋಡಿ ಸಂಪ್ರೀತನಾಗಿ ವರಗಳನ್ನು ನೀಡ್ತಾನೆ ವಾಮನ. ಇಂದು ತ್ರಿವಿಕ್ರಮನ ಪೂಜೆಯ ದಿನ, ಹಾಗಾಗಿ ತ್ರಿವಿಕ್ರಮ ಹಾಗೂ ಬಲೀಂದ್ರನ ಕಥೆಯ ಜೊತೆಗೆ ಒಂದಷ್ಟು ಭಕ್ತಿಗೀತೆಗಳು ಕೂಡ ನಿಮಗಾಗಿ.

ವಾಮನ ಈ ಪದದ ಅರ್ಥ ಕುಬ್ಜ ಅಂತ ಕೂಡ ಬರುತ್ತೆ. ಈ ರೂಪ ಯಾಕೆ? ಎದುರಿಗಿರುವ ವ್ಯಕ್ತಿಯ ವಿಶ್ವಾಸ ಗಳಿಸೋದಕ್ಕೆ ಅಥವಾ ನಾನು ನಿರುಪದ್ರವಿ ಅನ್ನೋದನ್ನು ಸೂಚಿಸೋದಕ್ಕೂ ಕೂಡ ಇರಬಹುದು. ಜೊತೆಗೆ ಎದುರಿಗಿರುವಂತಹ ವ್ಯಕ್ತಿಯ ಅಹಂಕಾರಕ್ಕೆ ಇದು ಪುಷ್ಟಿಯನ್ನು ಕೂಡ ನೀಡುತ್ತೆ.

ಸಾಮಾನ್ಯವಾಗಿ ಏನಾಗುತ್ತೆ, ದುರ್ಬಲನಾಗಿ ಕಾಣುವ, ಅಧೀನನಾಗಿ ಕಾಣುವ ವ್ಯಕ್ತಿಯನ್ನು ನಾವು ನಿರುಪದ್ರವಿ ಅಂತ ಅಂದ್ಕೊಂಡಿರ್ತೀವಿ. ಈ ಅನಿಸಿಕೆ ಯಾಕೆ ಹುಟ್ಟುತ್ತೆ ಅಂತಂದರೆ, ನಾವು ಮತ್ತೊಬ್ಬರನ್ನ ಅವರ ದೇಹದೊಂದಿಗೆ ಗುರುತಿಸಿಕೊಂಡಿರುವಾಗ ಮಾತ್ರ, ನಾವು ಇತರರನ್ನ ದೇಹದ ಅಳತೆಯಿಂದಲೇ ಅಳೆಯುವಾಗ ಮಾತ್ರ ಈ ಒಂದು ಭಾವನೆಗಳು ಬರುತ್ತೆ. ಈ ಒಂದು ಪುಟ್ಟ ಆಕಾರ ನನಗೇನು ಮಾಡುತ್ತೆ ಅನ್ನುವಂತಹ ಅಹಂಕಾರ ನಮ್ಮೊಳಗೆ ಜಾಗೃತವಾಗುತ್ತೆ, ನಾವು ಎಚ್ಚರ ತಪ್ಪುತ್ತೇವೆ. ಇದೇ ಬಲಿ ಚಕ್ರವರ್ತಿಗೂ ಕೂಡ ಆಗಿದ್ದು, ಅಂದರೆ ಮೊದಲೇ ಮೂರು ಲೋಕಗಳನ್ನು ಗೆದ್ದವನು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಬಲಿ ಚಕ್ರವರ್ತಿಯೇ ತ್ರಿವಿಕ್ರಮ ಅನ್ನುವಂತಹ ಒಂದು ಪಟ್ಟವನ್ನು ನೀಡಲಾಗಿತ್ತು. ಆ ಒಂದು ಸಂಭ್ರಮಾಚರಣೆಗೆ ಮಹಾಯಾಗವನ್ನು ಕೂಡ ಮಾಡ್ತಾ ಇದ್ದ ಅವನು. ಈ ಸಂದರ್ಭದಲ್ಲಿ ಒಂದು ಛತ್ರಿಯನ್ನು ಹಿಡಿದು ಬಂದಂತಹ ಕುಬ್ಜ, ಪುಟ್ಟದಾದ ವಟು, ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದ್ದು ಬಲೀಂದ್ರನಿಗೆ ತಮಾಷೆಯಾಗಿ ಕಾಣುತ್ತೆ. ಆದರೆ ಗುರು ಶುಕ್ರಾಚಾರ್ಯರಿಗೆ ಎಲ್ಲವೂ ತಿಳಿದಿರೋದ್ರಿಂದ ಆತನನ್ನು ತಡೀತಾರೆ ಮಹಾಜ್ಞಾನಿಗಳವರು. ಹೀಗೆ ಯಾಗದ ವೇಳೆ ಯಾರೋ ಒಬ್ಬ ಬಂದು ಮೂರು ಹೆಜ್ಜೆ ಕೇಳ್ತಾರೆ ಅಂದರೆ ಅದು ಬಹುಶಃ ಬಹಳಷ್ಟು ಆಳವಾದ ವಿಚಾರ ಇರುತ್ತೆ. ಸುಮ್ಮನೆ ಮೇಲ್ನೋಟಕ್ಕೆ ಇದು ಬರೀ ದಾನವಾಗಿ ಕಾಣಬಹುದು, ಆದರೆ ಇದರಲ್ಲಿ ಏನೋ ಒಂದು ಸಂಚಿದೆ ಅಂತ ಕೂಡ ಹೇಳ್ತಾರೆ. ಯಾಕೆಂದರೆ ಶುಕ್ರಾಚಾರ್ಯರಿಗೆ ದೇಹದ ಹೊರತಾಗಿ ನಿಜಾಂಶ ಕಂಡು ಬಂದಿತ್ತು. ಹಾಗಾಗಿ ಈ ಒಂದು ಸೂಕ್ಷ್ಮತೆಯನ್ನು ಅರಿತವರು ಶುಕ್ರಾಚಾರ್ಯರು. ಅದನ್ನು ಬಲೀಂದ್ರನಿಗೆ ವಿವರಿಸಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಬಲೀಂದ್ರ ಕೇಳೋದಿಲ್ಲ. ಯಾಕೆಂದರೆ ಈ ಒಂದು ಪುಟ್ಟ ಬಾಲಕ ನನಗೇನು ಹಾನಿಯನ್ನು ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಭಾವನೆ ಆತನಲ್ಲಿ ಮೂಡಿರುತ್ತೆ. ಅದಕ್ಕೆ ಶುಕ್ರಾಚಾರ್ಯರು ಬಲೀಂದ್ರನಿಗೆ ಹೇಳ್ತಾರೆ, ಚಕ್ರವರ್ತಿ ದುಡುಕಬೇಡ, ಕುಳ್ಳನಾದರೇನು, ಪ್ರಳಯಾಂತಕನಿವನು ಅಂತ ಎಚ್ಚರಿಕೆ ಗಂಟೆಯನ್ನು ಕೂಡ ನೀಡಿರ್ತಾರೆ. ಆದರೆ ಕೊಡುಗೈ ದಾನಿ ಅನ್ನುವಂಥ ಹೆಸರನ್ನು ಪಡೆದಂತಹ ಬಲಿ ಚಕ್ರವರ್ತಿಗೆ ಹಿಂದೆ ಹೆಜ್ಜೆ ಇಡೋದು ಇಷ್ಟ ಆಗಲಿಲ್ಲ. ಯಾಕೆಂದರೆ ಆ ಮಹಾಯಾಗದ ಸಮಯದಲ್ಲಿ ಕೇಳಿದ್ದನ್ನು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಹೆಸರು ಕೆಟ್ಟರೂ ತಾನು ಕೆಡಬಾರ್ದು ಅನ್ನುವಂತಹ ಯೋಚನೆಗೆ ಅಂಥವರಲ್ಲಿ ಆಸ್ಪದ ಕೂಡ ಇರೋದಿಲ್ಲ. ತಾನೇ ಶಾಶ್ವತ ಅಲ್ಲ ಅಂದಾದಮೇಲೆ ಹೆಸರು ಉಳಿದು ಉಪಯೋಗವಾದರೂ ಏನು, ಇರುವಷ್ಟು ದಿನ ಸ್ವಸ್ಥವಾಗಿರಬೇಕು, ಯಾರಿಗೂ ತೊಂದರೆ ಕೊಡದೇ ಇದ್ದರೆ ಸಾಕು ಅನ್ನುವಂತಹ ಮಾತು ಧೀರರಿಗೆ ಒಗ್ಗೋದಿಲ್ಲ. ಏಕೆಂದರೆ ಅವರ ಪ್ರಕಾರ ಯಾರಿಗೂ ತೊಂದರೆ ಮಾಡೋದೇ ಉಳಿಯೋದ್ರಲ್ಲಿ ಅರ್ಥವೇ ಇಲ್ಲ, ಸ್ವಾರಸ್ಯ ಇರೋದೇ ಉಪಕಾರ ಮಾಡುವುದರಲ್ಲಿ. ಏಕೆಂದರೆ ಉಪಕಾರ ಮಾಡಿದಾಗ ಅಲ್ಲಿ ಒಂದು ನಮ್ಮ ಅಹಂ ತೃಪ್ತಿಗೊಳ್ಳುತ್ತೆ. ಬಲಿ ಚಕ್ರವರ್ತಿಗಾಗಿದ್ದೂ ಅದೇ, ಈತನಿಗೆ ಹೆದರಿ ನಾನ್ಯಾಕೆ ಹೆಸರು ಕೆಡಿಸ್ಕೊಳ್ಬೇಕು. ಹಾಗಾಗಿ ಗುರುವಿನ ಮಾತನ್ನು ಕೂಡ ಧಿಕ್ಕರಿಸಿ ಗುರುವಾಕ್ಯ ಪರಿಪಾಲನೆಯನ್ನು ಮಾಡೋಕ್ಕಾಗದೆ ತನ್ನ ಕೀರ್ತಿ ಚಿಂತನೆಗಳಿಗೆ ಹೆಚ್ಚು ಮನ್ನಣೆಯನ್ನು ನೀಡಿದ ಬಲೀಂದ್ರ. ಹಾಗಾಗಿ ಗುರುವಾಕ್ಯಕ್ಕೆ ಮನ್ನಣೆ ಕೊಟ್ಟಿದ್ದಿದ್ರೆ ಧಾರ್ಮಿಕ ನಡವಳಿಕೆ ಆಗಿರ್ತಾ ಇತ್ತು. ಆದರೆ ಇಲ್ಲಿ ತನ್ನ ಅಹಮ್ಮನ್ನು, ತನ್ನ ಅಸ್ತಿತ್ವವನ್ನು ಅಹಂಕಾರವ ನುಂಗಿ ಹಾಕಿದ್ರಿಂದ ಗುರುಗಳ ಮಾತು ಕೂಡ ಬಲೀಂದ್ರನಿಗೆ ಕೇಳಿಸೋದಿಲ್ಲ.

ವಾಮನನ ಕೈಗೆ ಕಮಂಡಲದ ಅರ್ಘ್ಯ ಬೀಳ್ತಾನೆ, ಪವಾಡ ನಡೆಯುತ್ತೆ. ಮೂರಡಿ ದೇಹದ ಒಂದು ಆಕಾರ ಜಗದಾಕಾರವಾಗಿ ಬೆಳೆದು ನಿಲ್ಲುತ್ತೆ. ಇದು ತಪ್ಪ ಸರಿಯ? ಯಾಕೆಂದ್ರೆ ಮೂರು ಹೆಜ್ಜೆ ಭೂಮಿ ಕೇಳಿ ಲೋಕಕ್ಕೆ ಲೋಕವನ್ನೇ ಅಳೆಯಬಹುದೇ? ಇದು ನೈತಿಕತೆಯಲ್ಲೇ ಬರುತ್ತಾ ಅನ್ನುವಂತಹ ಪ್ರಶ್ನೆಗಳು ಹೇಳಬಹುದು. ವಾಮನ ದೇವತೆಗಳ ಪರವಾಗಿ ಬಂದವನು, ಆತನದ್ದು ದೇವ ಕಾರ್ಯ, ದೇವ ಕಾರ್ಯಗಳೆಲ್ಲವೂ ನೈತಿಕ ಅಲ್ವೇ? ಹಾಗಾಗಿ ಅಲ್ಲಿ ಒಂದು ಪಾಠ ಇರುತ್ತೆ, ಸಂಕೇತ ಇರುತ್ತೆ, ಲೋಕ ಕಲ್ಯಾಣದ ಉದ್ದೇಶ ಇದ್ದೇ ಇರುತ್ತೆ. ಅದರೊಳಗಿನ ತಿರುಳು ಕೂಡ ಬಹಳ ಮಾರ್ಮಿಕವಾದದ್ದು, ದೀರ್ಘಕಾಲದ ಫಲವನ್ನು ನೀಡುವಂಥದ್ದು. ಆದರೆ ಬಲಿಚಕ್ರವರ್ತಿ ಕೂಡ ಉಳಿದ ದೈತ್ಯರಂತಲ್ಲ, ಧರ್ಮಪರಾಯಣ, ಪ್ರಜಾಪಾಲಕ, ಸಮರ್ಥ ಆಡಳಿತಗಾರ, ಎಲ್ಲರಿಗೂ ಅವನನ್ನು ಕಂಡರೆ ಪ್ರೀತಿ. ಆತ ತನ್ನ ತೋಳ್ಬಲದಿಂದಲೇ ಇಂದ್ರನನ್ನು ಸೋಲಿಸಿ ದೇವಲೋಕ ಗೆದ್ದುಕೊಂಡವನು. ಆದರೆ ಅವನು ದೈತ್ಯರ ಕುಲದವನು. ಆತನೊಬ್ಬ ಉತ್ತಮನಾಗಿದ್ದರೆ ಸಾಕಾಗೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಉತ್ತಮರಾಗಿರಲೇಬೇಕು. ಹಾಗಾಗಿ ಎಲ್ಲವನ್ನು ಕಬಳಿಸುವ ಅಥವಾ ನನಗೊಬ್ಬನಿಗೆ ಈ ಒಂದು

ಪವರ್ ಇರಬೇಕು ಅನ್ನುವಂತಹ ಆಸೆ ಪಟ್ಟು ಬೇರೆ ಎಲ್ಲ ಲೋಕಗಳನ್ನು ಕಬಳಿಸುವಂತಹ ಪ್ರಯತ್ನ ಇದೆಯಲ್ಲ, ಅದು ಬಹಳಷ್ಟು ತೊಂದರೆ ನೀಡುತ್ತೆ ದೇವತೆಗಳಿಗೆ. ಜೊತೆಗೆ ಆ ಭ್ರಷ್ಟತನ ಅದು ಇದ್ದರೆ ಅಥವಾ ಒಂದು ದುರಾಸೆ ಇದ್ದರೆ ಅದು ಕೂಡ ಪ್ರಯೋಜನ ಇರೋಕ್ಕೆ ಬಾರದು. ಅಂಥವರ ಕೈಗೆ ಅಧಿಕಾರ ಸಿಕ್ಕಿದರೆ ಮತ್ತಷ್ಟು ದುರ್ಗತಿ ಬರುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ಕಾಗಿ ದೇವರ ಒಂದು ಅಂಶ ಭೂಮಿಗೆ ಬರುತ್ತೆ, ಉತ್ತಮ ಹಿನ್ನೆಲೆ ಹೊಂದಿರಬೇಕು ಅನ್ನೋದು ಇದಕ್ಕೆ. ಹಾಗಾಗಿ ನಾವು ದೇವರ ಕಡೆ ಇದ್ದರೆ, ಒಳ್ಳೆಯ ಕಾರ್ಯದ ಕಡೆ ಇದ್ದರೆ, ದುರಾಸೆ ಎಲ್ಲವೂ ಇಲ್ಲದೆ ಹೋದರೆ, ಸಜ್ಜನಿಕೆ ಇವೆಲ್ಲವೂ ಇದ್ದಾಗ, ಒಳ್ಳೆಯ ಆಲೋಚನೆ ಇವೆಲ್ಲವೂ ಇದ್ದಾಗ ಬಹುಶಃ ಎಷ್ಟೋ ಸಲ ಈ ಒಂದು ಪವರ್ ಬಂದರೂ ಕೂಡ ಅಥವಾ ಯಾವುದೇ ಮನ್ನಣೆ ಸಿಕ್ಕಿದರೂ ಕೂಡ ಅತಿ ಅಹಂಕಾರ ಪಡೆದೆ ತಮ್ಮನ್ನು ನಾವು ದೇವರ ಕಾರ್ಯದಲ್ಲಿ ತೊಡಗಿಸ್ಕೊಂಡ್ರೆ ಬಹುಶಃ ಈ ಭೂಮಿ ಮೇಲೆ ಎಲ್ಲರಿಗೂ ಜಾಗವಿದೆ. ಬಲಿಯ ಅಹಂಕಾರವೇ ಅವನಿಗೆ ತೊಂದರೆಯಾಯಿತು. ಆತನ ಈ ದೌರ್ಬಲ್ಯ ವಾಮನನ ಬಲವಾಯಿತು.

ತ್ರಿವಿಕ್ರಮನ ಪೂಜೆ ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತೆ. ಇದರಲ್ಲಿ ಪ್ರಮುಖವಾಗಿ ನಮ್ಮ ಸೋಂದಾ ಕ್ಷೇತ್ರ ಕರ್ನಾಟಕದಲ್ಲಿರುವಂತಹ ಪವಿತ್ರ ಸ್ಥಳಗಳಲ್ಲಿ ಒಂದು. ವಿವಿಧ ಪ್ರದೇಶದ ಜನರಿಂದ ಸೋಂದಾ, ಸೋದೆ, ಸ್ವಾದಿ ಅನ್ನುವಂಥ ಹೆಸರಿಂದ ಕರೆಯಲ್ಪಡುವ

ಇಲ್ಲಿರುವ ಭೂತರಾಜರ ಗುಡಿಗೆ ಸಂಬಂಧಿಸಿದಂತೆ ಅನೇಕ ದಂತಕಥೆಗಳಿವೆ. ತನ್ನ ಪ್ರಶ್ನೆಗಳ ಮೂಲಕ ವಾದಿರಾಜರನ್ನ ಸೋಲಿಸಿ ಅವರಿಗೆ ಉಪದ್ರ ಕೊಡಬೇಕು ಅನ್ನುವಂತಹ ಅಂತ ಅನ್ಕೊಂಡು ಬಂದಂತಹ ಭೂತಕ್ಕೆ ತಕ್ಕ ಉತ್ತರವನ್ನು ಕೊಟ್ಟು ವಾದಿರಾಜರು ಅದನ್ನು ಸೋಲಿಸಿದರು ಅನ್ನುವಂತಹ ಪ್ರತೀತಿ ಕೂಡ ಇದೆ. ಆ ಕಾರಣದಿಂದ ಭೂತ ವಾದಿರಾಜರ ಸೇವಕನಾಗಿ ಕ್ಷೇತ್ರದಲ್ಲಿ ನೆಲೆಸಿದೆ ಅಂತ ಸ್ಥಳೀಯರ ನಂಬಿಕೆ. ಈಗಲೂ ಮಾನಸಿಕ ರೋಗಗಳಿಂದ ನರಳ್ತಾ ಇರುವಂತಹ ಜನರನ್ನ ಈ ಸ್ಥಳಕ್ಕೆ ಕರೆತರಲಾಗುತ್ತೆ. ಭೂತರಾಜರಿಗೆ ಹರಕೆ ಸೇವೆಗಳನ್ನು ಸಲ್ಲಿಸೋದ್ರಿಂದ ಅವರ ಮನೋವಿಕಾರಗಳು ದೂರವಾಗುತ್ತೆ ಅಂತ ಜನರ ನಂಬಿಕೆ ಇದೆ. ವಾದಿರಾಜರ ಬೃಂದಾವನದ ಸಮೀಪದಲ್ಲಿ ಧವಳಗಂಗಾ ಅನ್ನುವಂತಹ ಸರೋವರ ಕೂಡ ಇದೆ. ಈ ಕೊಳದ ಒಂದು ಮೂಲೆಯನ್ನು ಭೂತರಾಜರ ಸ್ಥಳ ಅಂತ ಕರೆಯಲಾಗುತ್ತೆ. ಆ ಸ್ಥಳವನ್ನು ಜನರು ಉಪಯೋಗಿಸೋದಿಲ್ಲ. ವಾದಿರಾಜರು ಧವಳಗಂಗೆಯ ಗಂಗಾಧರ ಮಹಾಲಿಂಗ ಅಂತ ಶಿವನನ್ನ ಸ್ತುತಿಸಿರುವ ಕೀರ್ತನೆ ಇದೇ ಸರೋವರದ ಕುರಿತಾಗಿದೆ. ದಟ್ಟ ಕಾಡಿನ ನಡುವೆ ಇರುವ ಒಂದು ಪ್ರದೇಶದಲ್ಲಿ ವಾದಿರಾಜರು ತಪಸ್ಸು ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ. ಶಾಲ್ಮಲಾ ನದಿ ಇಲ್ಲಿ ಸಣ್ಣದಾಗಿ ಹರಿಯುತ್ತೆ. ನದಿ ತೀರದ ಬಂಡೆಯೊಂದರಲ್ಲಿ ವಾದಿರಾಜರ ಇಷ್ಟ ದೈವವಾದ ಹಯಗ್ರೀವ ದೇವರ ಚಿತ್ರವನ್ನು ಕಾಣಬಹುದು. ಇನ್ನು ಉಳಿದಂತೆ ಶ್ರೀ ಸ್ವರ್ಣವಲ್ಲಿ ಮಠ, ಶ್ರೀ ವಾದಿರಾಜ ಮಠ, ಜೈನ ಮಠ, ವೆಂಕಟರಮಣ ದೇವಸ್ಥಾನ, ಶಂಕರನಾರಾಯಣ ದೇವಸ್ಥಾನ, ಸದಾಶಿವ ದೇವಸ್ಥಾನ, ಶಿರ್ಸಿಯ ಮಾರಿಕಾಂಬ ದೇವಸ್ಥಾನ, ಸಹಸ್ರಲಿಂಗ ಮತ್ತು ಯಾಣ ಇಲ್ಲಿಗೆ ಹತ್ತಿರದ ಪ್ರೇಕ್ಷಣೀಯ ಸ್ಥಳಗಳು. ಇದು ತ್ರಿವಿಕ್ರಮ ದೇವಸ್ಥಾನದ ಒಂದು ಪುಟ್ಟ ಮಾಹಿತಿಯಾಗಿತ್ತು.

ಇದಾಗಿತ್ತು ಇಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂಧನವು ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ನಿರ್ಣಾಯಕವಾಗಿದೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಖಟ್ಟರ್ ಹೇಳಿದ್ದಾರೆ. ಗುರುಗ್ರಾಮದಲ್ಲಿ ನಡೆದಂತಹ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಕೈಗೆಟುಕುವ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಇಂಧನವು ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಹೊಸದಾಗಿ ರಾಜ್ಯಸಭೆಗೆ ಚುನಾಯಿತರಾದಂತಹ ಅಥವಾ ಮರು ಆಯ್ಕೆಯಾದ 10 ಸದಸ್ಯರಿಗೆ ಸಂಸತ್ ಭವನದಲ್ಲಿ ಉಪರಾಷ್ಟಪತಿ ಮತ್ತು ರಾಜ್ಯಸಭೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ರಾಜ್ಯಸಭೆಗೆ ಕರ್ನಾಟಕದಿಂದ ಕಾಂಗ್ರೆಸ್ನ ಪ್ರವೀಣ್ ಚಕ್ರವರ್ತಿ ಆಯ್ಕೆಯಾಗಿದ್ದಾರೆ. ವೆನೆಜುವೆಲಾದಲ್ಲಿ ನಡೆದಂತಹ ಪ್ರಬಲ ಭೂಕಂಪದಿಂದಾಗಿ ತೀವ್ರ ಹಾನಿ ಉಂಟಾಗಿದೆ. ಯುಮಾರೆ ಪಟ್ಟಣದಲ್ಲಿ 7 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಸ್ಯಾನ್ ಫಿಲಿಪಿಯಲ್ಲಿ 7.2 ತೀವ್ರತೆಯ ಭೂಕಂಪ ದಾಖಲಾಗಿದೆ. ವೆನೆಜುವೆಲಾ ಅಧ್ಯಕ್ಷರಾದಂತಹ ಡೆಲ್ಸಿ ರೋಡ್ರಿಗಸ್ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ಕ್ಯಾರಕಾಸ್ ನಗರದಲ್ಲಿ ಹಲವು ಕಟ್ಟಡಗಳು ನೆಲಸಮವಾಗಿವೆ. ವೆನೆಜುವೆಲಾದಲ್ಲಿ ಸಂಭವಿಸಿರುವಂತಹ ತೀವ್ರ ಭೂಕಂಪದಿಂದ ಆದಂತಹ ಸಾವು ನೋವಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿಯವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು ಘಟನೆಗೆ ಶೋಕವನ್ನು ವ್ಯಕ್ತಪಡಿಸಿದ್ದು, ಸಂಕಷ್ಟದ ಸನ್ನಿವೇಶದಲ್ಲಿ ಭಾರತದ ಜನತೆ ನಿಮ್ಮ ಜೊತೆ ನಿಲ್ಲುತ್ತದೆ, ಸಾಧ್ಯವಾದಂತಹ ಎಲ್ಲ ಸಹಕಾರ ನೀಡುವುದಾಗಿ ಅವರು ಭರವಸೆ ನೀಡಿದ್ದಾರೆ. ದಾವಣಗೆರೆಯ ಹರಿಹರದಲ್ಲಿ ಬಂಧಿಸಲ್ಪಟ್ಟಂತಹ ಶಂಕಿತ ಭಯೋತ್ಪಾದಕ ಉತ್ತರ ಪ್ರದೇಶ ಮೂಲದ ಸುಹೇಲ್ನನ್ನು ದಾವಣಗೆರೆ ನ್ಯಾಯಾಲಯ 10 ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಈತ ನೇರವಾಗಿ ಪಾಕಿಸ್ತಾನದಲ್ಲಿರುವಂತಹ ಕೆಲವು ಹ್ಯಾಂಡ್ಲರ್ಗಳು ಮತ್ತು ಅನುಮಾನಾಸ್ಪದ ವ್ಯಕ್ತಿಗಳೊಂದಿಗೆ ಸಾಮಾಜಿಕ ಜಾಲತಾಣ ಮತ್ತು ಇಂಟರ್ನೆಟ್ ಕರೆಗಳ ಮೂಲಕ ಸಂಪರ್ಕದಲ್ಲಿರುವುದು ದೃಢಪಟ್ಟಿದೆ. ರಾಜ್ಯದ ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಹಾರ ಘೋಷಣೆ ಮಾಡಿದೆ. ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆಯಡಿಯಲ್ಲಿ ತೋತಾಪುರಿ ಮಾವಿಗೆ ಕ್ವಿಂಟಾಲ್ಗೆ 1,750 ರೂಪಾಯಿಗಳ ಆರ್ಥಿಕ ಸಹಾಯ ನೀಡಲು ಅನುಮೋದನೆ ನೀಡಿದೆ. ಈ ಘೋಷಣೆಯನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಸಾರ್ವಜನಿಕ ವಿತರಣಾ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಬಿಡುಗಡೆ ಮಾಡಿದ್ದಾರೆ. ಬೆಳದಿ ಟೌನ್ಶಿಪ್ ವಿವಾದ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ ಬರೆದಿದ್ದಾರೆ. ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಲಿದ್ದು ಬೆಳದಿ ಟೌನ್ಶಿಪ್ ಯೋಜನೆಯಿಂದ ಬಾಧಿತರಾಗಿರುವ ರೈತರು, ಕೃಷಿ ಕಾರ್ಮಿಕರು ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿರುವ ಮಹಿಳೆಯರ ಅಹವಾಲು ಆಲಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35 ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ ಸ್ವಲ್ಪ

0: ಆಯ್ಕೆ ಮಾಡಿ. ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಈಗ ವಾರ್ತೆಗಳ ವಿವರ. ಸಾಕ್ಷ್ಯವೂ ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ನಿರಂತರವಾಗಿರುವ ಮಾದಕ ವಸ್ತು ವ್ಯಸನದ ಸಮಸ್ಯೆಗಳು, ಹೊಸ ಸವಾಲುಗಳು ಮತ್ತು ನವೀನ ಪರಿಹಾರಗಳು ಧ್ಯೇಯದೊಂದಿಗೆ ಅಕ್ರಮ ಮಾದಕ ದ್ರವ್ಯಗಳ ಬಳಕೆ ಮತ್ತು ಸಾಗಣೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ವಿಶ್ವಸಂಸ್ಥೆ ಹೊಂದಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮ್ಹಾನ್ಸ್ ವ್ಯಸನಮುಕ್ತಿ ಕೇಂದ್ರದ ಮುಖ್ಯಸ್ಥ ಹಾಗೂ ಖ್ಯಾತ ಮನೋ ಆರೋಗ್ಯ ತಜ್ಞ ಡಾ ಮಹೇಶ್ ಮಹದೇವಯ್ಯ ಮಾದಕ ದ್ರವ್ಯಗಳ ವ್ಯಸನದ ಪರಿಣಾಮಗಳ ಕುರಿತು ಹಾಗೂ ಡಿಮ್ಹಾನ್ಸ್ ಸಂಸ್ಥೆಯಲ್ಲಿ ಲಭ್ಯ ವ್ಯಸನಮುಕ್ತಿ ಚಿಕಿತ್ಸೆ, ಆರೈಕೆ ಮತ್ತು ಪುನರ್ವಸತಿ ಸೌಲಭ್ಯಗಳ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಬಳಕೆಯ ಸಮಸ್ಯೆಗಳು ಹೊಸ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಮದ್ಯ ಅಂದರೆ ಆಲ್ಕೋಹಾಲ್, ತಂಬಾಕು, ಟೊಬ್ಯಾಕೋ, ಗಾಂಜಾ, ಕ್ಯಾನಬಿಸ್, ಓಪಿಯಾಯ್ಡ್ ಮತ್ತು ಇತರ ಮಾದಕ ವಸ್ತುಗಳ ಬಳಕೆಯಿಂದ ಆರೋಗ್ಯ ಮತ್ತು ಸಮಾಜದ ಮುಂದೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ವ್ಯಸನವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಕುಟುಂಬ ಜೀವನ, ಶಿಕ್ಷಣ ಮತ್ತು ಉದ್ಯೋಗದ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ. ಆದರೆ ವ್ಯಸನವು ಚಿಕಿತ್ಸೆ ನೀಡಬಹುದಾದಂತಹ ವೈದ್ಯಕೀಯ ಸ್ಥಿತಿಯಾಗಿದ್ದು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಸಂಪೂರ್ಣ ಚೇತರಿಕೆ ಸಾಧ್ಯ. ಡಿಮ್ಹಾನ್ಸ್ ಸಂಸ್ಥೆಯು ಹಲವು ದಶಕಗಳಿಂದ ವ್ಯಸನ ಚಿಕಿತ್ಸಾ ಕ್ಷೇತ್ರದ ಮುಂಚೂಣಿಯಲ್ಲಿ ಪಾತ್ರ ವಹಿಸುತ್ತಿದೆ. ಈಗ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ನೆರವಿನಿಂದ ಆರಂಭವಾಗಿರುವ ಅಡಿಕ್ಷನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಈ ಸೇವೆಗಳನ್ನು ಇನ್ನಷ್ಟು ಬಲಪಡಿಸಿದೆ. ಇದರ ಜೊತೆಗೆ ವ್ಯಸನ ಸಮಸ್ಯೆಗೆ ಒಳಗಾಗುವ ಅಪಾಯದಲ್ಲಿರುವ ಹದಿಹರೆಯದ ಮಕ್ಕಳು ಮತ್ತು ಯುವಕರಿಗಾಗಿ ವಿಶೇಷ ಸೇವೆಗಳನ್ನು ಒದಗಿಸುವ ಹೊಸ ಕೇಂದ್ರವೊಂದನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಲು ಯೋಜಿಸಿದ್ದು ಇದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡುವ ನಿರೀಕ್ಷೆ ಇದೆ. ಮಾದಕ ವಸ್ತು ಬಳಕೆ ತಡೆಗಟ್ಟುವಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಡಿಮ್ಹಾನ್ಸ್ ಒಟ್ಟಾಗಿ ಉತ್ತಮ ಕೆಲಸ ಮಾಡುತ್ತಿವೆ. ಡಿಮ್ಹಾನ್ಸ್ನ ಚಿಕಿತ್ಸಾ ಸೇವೆಗಳು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ನೆರವಾಗುತ್ತಿವೆ.
0: ಧಾರವಾಡ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ವಿ ವಿಜಯ್ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅಲ್ಲಪ್ಪ ಬಡಿಗೇರ್ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಯುವಜನರಲ್ಲಿ ಅರಿವು ಮೂಡಿಸುವ ಜಾಗೃತಿ ಶಿಬಿರಗಳನ್ನು ಸಂಘಟಿಸಲಾಗಿದೆ ಎಂದು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ವಿವರ ನೀಡಿದ್ದಾರೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಶ್ವಿನಿ.
2: ಮಾದಕ ವಸ್ತುಗಳ ಅಕ್ರಮ ಸಾಗಣೆ ಸಮಾಜದ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ಉಂಟು ಮಾಡುತ್ತದೆ. ಈ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರ

0: ಶಿಕ್ಷಣ ಸಂಸ್ಥೆಗಳು, ಪೋಷಕರು ಮತ್ತು ಸಾರ್ವಜನಿಕರು ಒಟ್ಟಾಗಿ ಕೆಲಸ ಮಾಡಬೇಕು. ಜಾಗೃತಿ ಕಾರ್ಯಕ್ರಮಗಳು, ಶಿಕ್ಷಣ ಮತ್ತು ಕಾನೂನುಗಳ ಕಟ್ಟುನಿಟ್ಟಿನ ಅನುಷ್ಠಾನದಿಂದ ಮಾತ್ರ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಬಹುದು. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು. ಕ್ರೀಡೆ, ಯೋಗ, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಉತ್ತಮ ಸ್ನೇಹ ಬಳಗವು ನಮ್ಮನ್ನು ವ್ಯಸನಗಳಿಂದ ದೂರವಿರಿಸುತ್ತದೆ. ನಾವು ಸ್ವತಃ ವ್ಯಸನಗಳಿಂದ ದೂರವಿದ್ದು ಇತರರಿಗೂ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಮಾದಕ ವಸ್ತುಗಳಿಗೆ ಇಲ್ಲ ಎಂದು ಹೇಳಿ ಆರೋಗ್ಯಕರ ಮತ್ತು ಸುರಕ್ಷಿತ ಸಮಾಜವನ್ನು ನಿರ್ಮಿಸೋಣ ಎಂದು ಧಾರವಾಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಈ ಮೂಲಕ ತಿಳಿಸಿರುತ್ತಾರೆ.
1: ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆಯನ್ನು ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸಲು ಇಂದು ಹೊಸದಿಲ್ಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-29 ಬಿಡುಗಡೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ ಪ್ರತಿಯೊಂದು ಹನಿ ನೀರಿನ ಸಮರ್ಪಕ ಬಳಕೆ, ಜಲಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಅಣೆಕಟ್ಟೆಗಳ ಹೂಳೆತ್ತಿ ರೈತರಿಗೆ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕಲ್ಪಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಗುರಿ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಅಣೆಕಟ್ಟೆಗೆ ನೂತನವಾಗಿ ಅಳವಡಿಸಲಾದ 33 ಹೊಸ ಜಲ ಹೊರಸೂಸು ದ್ವಾರಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ದೇಶದ ಜಲಭದ್ರತೆಯನ್ನು ಬಲಪಡಿಸಿ ನೀರಾವರಿ ಸಾಮರ್ಥ್ಯ ವೃದ್ಧಿಸುವತ್ತ ಗಮನಹರಿಸಿದೆ. ರೈತರ ಹಿತಾಸಕ್ತಿ ಕಾಪಾಡಲು ಆಧುನಿಕ ಜಲಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಎನ್ ಚಂದ್ರಬಾಬು ನಾಯ್ಡು ಮತ್ತು ಎ ರೇವಂತ್ ರೆಡ್ಡಿ ಅವರೊಂದಿಗೆ ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಮಹತ್ವದ ಚರ್ಚೆ ನಡೆಸಿದ್ದಾಗಿ ಸಚಿವ ಸಿಆರ್ ಪಾಟೀಲ್ ಹೇಳಿದರು. ರಾಜ್ಯದಲ್ಲಿ ಮಳೆ ಅಭಾವದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಜುಲೈ 2ನೇ ವಾರದಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಮೋಡ ಬಿತ್ತನೆ ಬಗ್ಗೆ ಯೋಜಿಸಲಾಗುವುದು ಎಂದು ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ ನೆರೆ ಬರ ತಾತ್ಕಾಲಿಕ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಸಚಿವರು ಹವಾಮಾನ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ರಾಜ್ಯದ ಮಳೆ ಕೊರತೆ ಪ್ರದೇಶಗಳಲ್ಲಿ ಮೋಡ ಬಿತ್ತನೆ ಸಾಧ್ಯತೆ ಹಾಗೂ ಪರಿಣಾಮಗಳ ಬಗ್ಗೆ ತಜ್ಞರ ಸಲಹೆ ಪಡೆದು ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು, ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಅವರು ಭರವಸೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿರುವ ವಿಕಸಿತ ಭಾರತ 2047 ಸಂಕಲ್ಪವನ್ನು ಸಾಕಾರಗೊಳಿಸುವಲ್ಲಿ ಯುವಜನರ ಪಾತ್ರ ಮಹತ್ವದ್ದು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಎಂಇಎಸ್ ಸ್ವಾಯತ್ತ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಅಭಿವೃದ್ಧಿ ಹೊಂದಿದ ಭಾರತ 2047 ಸ್ವಯಂ ಸಾಕ್ಷಾತ್ಕಾರದಿಂದ ರಾಷ್ಟೀಯತೆಯವರೆಗೆ ರಾಷ್ಟೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಬಹುಶಿಸ್ತೀಯ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತಿದ್ದು ವಿದ್ಯಾರ್ಥಿಗಳನ್ನು ವಿಷಯಗಳ ಮಿತಿಗಳಿಂದ ಹೊರತಂದು ಸಮಗ್ರ ವ್ಯಕ್ತಿತ್ವ ರೂಪಿಸುವ ಗುರಿ ಹೊಂದಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಿದ್ದು, ಸಾಧನೆಗಳ ಹೊತ್ತಗೆಯನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಬಿಡುಗಡೆ ಮಾಡಿದರು. ಚಿತ್ರದುರ್ಗದ ಧವಳಗಿರಿಯ ಶ್ರೀ ಕ್ಷಿಪ್ರಪ್ರಸಾದ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊತ್ತಗೆಯನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯಕ್ಕೆ ಅವರು ಚಾಲನೆ ನೀಡಿದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಾಗೂ ತ್ಯಾಗ ಬಲಿದಾನದ ದ್ಯೋತಕವಾಗಿ ಮೊಹರಂ ತಿಂಗಳ ಕೊನೆಯ ಮತ್ತು ಅತ್ಯಂತ ಪ್ರಮುಖ ದಿನ ಅಶುರಾವನ್ನು ಇಂದು ಆಚರಿಸಲಾಗುತ್ತಿದೆ. ಕರ್ಬಲಾ ಕದನದಲ್ಲಿ ಇಮಾಮ್ ಹುಸೇನ್ ಅವರು ಹುತಾತ್ಮಗೊಂಡ ಈ ದಿನವನ್ನು ದೇಶಾದ್ಯಂತ ಶೋಕದ ದಿನವಾಗಿ ಪರಿಗಣಿಸಲಾಗುತ್ತದೆ. ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳಾದ ಮೊಹರಂನ 10ನೇ ದಿನವನ್ನು ಅಶೂರಾ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಉಪವಾಸ ಹಾಗೂ ಪ್ರಾರ್ಥನಾ ಮಂದಿರಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತಿದೆ. ಧಾರವಾಡ, ಹುಬ್ಬಳ್ಳಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ನಿನ್ನೆ ಪಂಜಾಗಳ ಮೆರವಣಿಗೆ, ಕೆಂಡ ಹಾಯುವ ಸಂಪ್ರದಾಯ ಪಾಲಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಎಂದಿನಂತೆ ಮೊದಲಿಗೆ ಕನ್ನಡ ರತ್ನ ಭಂಡಾರ ಕೇಳಬಹುದು. ಇದಾದ ನಂತರ ಭಾವಗೀತೆಗಳು ನಿಮಗಾಗಿ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಚಿತ್ರಗೀತೆಗಳ ಸಾಹಿತ್ಯಕ್ಕೆ ಕವಿ ಸಾಹಿತ್ಯದ ಮೆರುಗು ತಂದು ಚಿತ್ರಗೀತೆಗಳು ಕವನಗಳೇ, ಅದು ಒಂದು ವಿಶಿಷ್ಟ ಪ್ರಕಾರದ ಕಾವ್ಯವೇ ಅಂತ ಹೇಳಿದವರು ವಿಜಯನಾರಸಿಂಹ. ಮೂಲತಃ ಮಂಡ್ಯದವರು. ಕುವೆಂಪು, ಪೋತಿ ನರಸಿಂಹಾಚಾರ್, ಗೋಪಾಲಕೃಷ್ಣ ಅಡಿಗರಿಂದ ಪ್ರಭಾವಿತರಾಗಿದ್ದವರು. ಪತ್ರಕರ್ತರಾಗಿದ್ದರು. ಪುಟ್ಟಣ ಕಣಗಾಲ್ ಅವರ ಬಹುತೇಕ ಚಿತ್ರಗಳಿಗೆ ಸಾಹಿತ್ಯ ಒದಗಿಸಿದರು. ಭಕ್ತಿಗೀತೆಗಳ ಆಲ್ಬಂಗಳಿಗೂ ಕೂಡ ಅವರು ಸಾಹಿತ್ಯ ಬರೆದರು. ವಿಜಯನಾರಸಿಂಹ ಅವರ ಗೀತೆಗಳನ್ನು ನಾವು ಕೇಳಿದ್ದೀವಿ. ಅವರ ಧ್ವನಿಯನ್ನ ಕೇಳೋಣ ಇವತ್ತಿನ ರತ್ನ ಭಂಡಾರದಲ್ಲಿ.
1: ಮೈಸೂರಿನ ವಾತಾವರಣ ಎಂಥವರಿಗೂ ಸಂಗೀತ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹದ ಕೇಂದ್ರ. ಬಹಳ ಒಳ್ಳೆ ಸ್ಫೂರ್ತಿ ಉಂಟಾಗುತ್ತೆ. ಸಂಗೀತಗಾರರಂತೂ ನಾವು ಕೇಳಿದ ಆ ಸಂಗೀತಗಾರರು ಆ ಸಂಗೀತ ಸುದ್ದಿ ಇವತ್ತು ಯಾಕೋ ನಶಿಸೋಗಿದೆ ಅಂತಂದ್ಬಿಟ್ಟು ನಮಗೆ ನಿಜವಾಗಿ ದುಃಖವಾಗುತ್ತೆ. ಸಂಗೀತ ಮತ್ತು ಸಾಹಿತ್ಯದ ಎರಡರ ಒಂದು ಓತಪ್ರೋತವಾದಂಥ ಒಂದು ಸಂಗಮ ನಾವು ರಂಗಭೂಮಿ, ಅಲ್ಲಿನ ಸಂಗೀತ, ಸಂಗೀತದ ಕ್ಷೇತ್ರ, ಅದಕ್ಕೆ ಅಂದರೆ ನಿಸ್ವಾರ್ಥವಾಗಿ ಕೇವಲ ಮೋಕ್ಷಗಾಮಿಗಳು ಅಂತಲೇ ಹೇಳ್ಬೋದು. ಅಂಥ ಮಹಾಮಹಾ ಸಂಗೀತಗಾರರು ಅವಾಗ ಅಲ್ಲಿ ಹಾಡ್ತಾಯಿದ್ರು, ಅದನ್ನು ನಾವು ಕೇಳಿದ್ವಿ. ನಾಲ್ವಡಿ ಕೃಷ್ಣರಾಜ ಒಡೆಯರಂಥ ಸಂಗೀತ ಪ್ರಿಯರು ಮಹಾರಾಜರಾಗಿ ಸಂಗೀತಗಾರರಿಗೂ ಸಾಹಿತಿಗಳಿಗೂ ಅನೇಕ ದೃಷ್ಟಿಯಿಂದ ಆಗ ಪ್ರೋತ್ಸಾಹ ಕೊಡ್ತಾಯಿದ್ರು. ನಮಗೆ ನಮ್ಮ ಹತ್ತಿರದಲ್ಲೇ ಅಂದರೆ ನಮ್ಮ ಸುತ್ತಮುತ್ತಲ ಅಂದರೆ ನಮ್ಮ ಮನೆ ಹತ್ತಿರದಲ್ಲೇ ಇದ್ದವರು ಅಂತಂದರೆ ಗೋಪಾಲಕೃಷ್ಣ ಅಡಿಗ. ಈ ಎಲ್ಲ ಮಹನೀಯರ ಒಂದು ಸತ್ಸಂಗದಿಂದ ನಾನು ಬರೀತಾನೂ ಇದ್ದೆ, ಸಂಗೀತದಲ್ಲಿ ನನಗೆ ಅಭಿರುಚಿನೂ ಇತ್ತು. ನಮ್ಮ ಅಣ್ಣಂದರು ಕೃಷ್ಣಶಾಸ್ತ್ರಿಗಳು ಮತ್ತು ರಾಮಚಂದ್ರ ಶಾಸ್ತ್ರಿಗಳು ಅಂತ, ಅವರು ಸಿನಿಮಾದಲ್ಲೂ ಪ್ರಸಿದ್ಧರು ಮತ್ತು ನಾಟಕರಂಗದಲ್ಲೂ ಪ್ರಸಿದ್ಧರು. ಅವರ ಒಂದು ಪ್ರೇರಣೆ ಮತ್ತು ಅವರ ಪ್ರೋತ್ಸಾಹದಿಂದ ನನಗೆ ಸಿನಿಮಾ ರಂಗಕ್ಕೆ ನೆಂಟು ಉಂಟಾಯಿತು. ನನಗೆ ಬಹಳ ಅಂದರೆ ಮಡಿವಂಥ ಭಾವನೆ ನನ್ನಲ್ಲಿತ್ತು. ನಾನು ಸಿನಿಮಾಗೆ ಬರೆದ್ರೆ ನನ್ನ ಸಾಹಿತ್ಯ ಕಲುಷಿತವಾಗುತ್ತೆ ಏನೋ ಅನ್ನೋ ಒಂದು ಭಾವನೆಯೂ ಕೂಡ ನನಗಿತ್ತು.

0: ಆದರೆ ನಮ್ಮ ಅಣ್ಣ ರಾಮಚಂದ್ರ ಶಾಸ್ತ್ರಿಗಳವರು ಹೇಳಿದ್ರು, ನೀನು ಸಿನಿಮಾ ರಂಗಕ್ಕೆ ಬಂದು ನೋಡೋದು ನಿನಗೆ ಗೊತ್ತಾಗುತ್ತೆ, ಸುಮ್ಮನೆ ದೂರದ ಬೆಟ್ಟ ನುಣಗೆ ನಾವು ಕಾಣೋದಿಲ್ಲ, ಅದು ಹೊನ್ನು ನಮ್ಮ ಸಾಹಿತ್ಯ ಚೆನ್ನ ಭಾವನೆ ಬಿಟ್ಬಿಡೋ ಅಂತಂದ್ಬಿಟ್ಟು ಹೇಳಿ ಸಿನಿಮಾ ರಂಗಕ್ಕೆ ಕರೆಸಿ, ನನ್ನ ಕೈಲಿ ಮೊದಲೇದಾಗಿ ಅವರು ಡಬ್ಬಿಂಗ್ ಪಿಕ್ಚರ್ಗೆ ಬರೆಯೋದಕ್ಕೆ ಅವರು ಹೇಳಿಕೊಟ್ರು, ನಾನು ಬರೆದೆ. ಅದಾದಮೇಲೆ ನನಗೆ ಸಾಹಿತ್ಯ ಯಾವ ರೀತಿ ಕಲುಷಿತವಾಗದೇ ಇರೋ ಹಾಗೆ ನಮ್ಮದೇ ಆದ ರೀತಿಯಲ್ಲಿ ಚಿತ್ರರಂಗದಲ್ಲೂ ಒಳ್ಳೆಯ ಸಾಹಿತ್ಯ ಕೊಡೋಕ್ಕೆ ಸಾಧ್ಯ ಅನ್ನೋದನ್ನ ನಾನು ನನ್ನ ಮೊದಲನೇ ಚಿತ್ರದಿಂದ ಕಂಡುಕೊಂಡೆ. ಅದು ನನ್ನ ಮೊದಲನೇ ಚಿತ್ರ ಓಹಿಲೇಶ್ವರ. ಈ ದೇಹದಿಂದ ದೂರನಾದೆ ಅನ್ನೋದು ಮೊದಲೇ ಮನೆಯಲ್ಲಿ ಕೂಡ ಹಾಡ್ತಾ ಇದ್ದಂಥ ಆಗಿನ ಕಾಲದ ಒಂದು ಬಹಳ ಒಳ್ಳೆ ಜನಪ್ರಿಯ ಗೀತೆ ಆಯಿತು. ಅಂದಿನಿಂದ ನನ್ನ ಸಾಹಿತ್ಯ ರಂಗದ ಒಂದು ಕೃಷಿ ಚಿತ್ರರಂಗದಲ್ಲೂ ಪ್ರಾರಂಭ ಆಯಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕೇಳಿದ ಧ್ವನಿ ಖ್ಯಾತ ಚಿತ್ರ ಸಾಹಿತಿ ವಿಜಯ ನಾರಸಿಂಹ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕನ್ನಡ ರತ್ನ ಭಂಡಾರ ಕೇಳಿದ್ರಲ್ಲ, ಈಗ ವಿಜಯ ನಾರಸಿಂಹ ಅವರೇ ಬರೆದಿರುವಂತಹ ಒಂದು ಭಾವಗೀತೆಯನ್ನು ಕೇಳೋಣ ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಭಾವಗೀತೆಗಳು ಪ್ರಸಾರವಾಗ್ತಾ ಇವೆ. 7:30
1: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188 ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ಧ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ವಾರ್ತೆಗಳ ವಿವರ: ಬಿಕ್ಕಟ್ಟಿನ ಸಮಯದಲ್ಲಿ ತನ್ನ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಅಭಿವೃದ್ಧಿ ಆದ್ಯತೆಗಳನ್ನು ಕೈಗೆತ್ತಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ 2023 ಮತ್ತು 2024 ಬ್ಯಾಚ್ಗಳ ಮಿಲಿಟರಿ ಎಂಜಿನಿಯರ್ ಸೇವೆಗಳ ಅಧಿಕಾರಿ ತರಬೇತುದಾರರನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಗಳು, ಸ್ವಾವಲಂಬನೆಯು ರಾಷ್ಟ್ರಗಳಿಗೆ ಕಾರ್ಯತಂತ್ರದ ಅಗತ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳು, ಸುಧಾರಿತ ತಂತ್ರಜ್ಞಾನ ಮತ್ತು ದೃಢವಾದ ದೇಶೀಯ ಕೈಗಾರಿಕಾ ನೆಲೆಯು ಒಂದು ರಾಷ್ಟ್ರದ ಕಾರ್ಯಾಚರಣೆಯ ಸಿದ್ಧತೆ ಮತ್ತು ಕಾರ್ಯತಂತ್ರದ ಪರಿಣಾಮಕಾರಿ ತತ್ವವನ್ನು ಹೆಚ್ಚಿಸಲು ಹೇಗೆ ಮುಖ್ಯವಾಗಿದೆ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸಾಬೀತಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನಾವೀನ್ಯತೆಯನ್ನು ಅಳವಡಿಸಿಕೊಳ್ಳಲು, ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಮತ್ತು ಅವರು ಕೈಗೊಳ್ಳುವ ಪ್ರತಿಯೊಂದು ಯೋಜನೆಯಲ್ಲಿ ಶ್ರೇಷ್ಠತೆಗಾಗಿ ಶ್ರಮಿಸುವಂತೆ ಅವರು ಯುವ ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಿಶೇಷ ನ್ಯಾಯವಾದಿ ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ನೇತೃತ್ವದ ಕ್ರಾಂತಿಯು ಹಣಕಾಸು ಸೇವೆಗಳನ್ನು ಹೆಚ್ಚು ಸುಲಭವಾಗಿ ಮತ್ತು ಕೈಗೆಟುಕುವಂತೆ ಮಾಡುತ್ತಿದೆ, ಸುಲಭತೆಯನ್ನು ಹೆಚ್ಚಿಸುತ್ತಿದೆ ಮತ್ತು ಜನರನ್ನು ಸಬಲೀಕರಣಗೊಳಿಸುತ್ತಿದೆ ಎಂಬುದರ ಕುರಿತು ಚರ್ಚೆ ನಡೆಸಲಾಯಿತು. ಭಾರತ ಪ್ರಪಂಚದಾದ್ಯಂತದ ಪಾಲುದಾರ ರಾಷ್ಟ್ರಗಳೊಂದಿಗೆ ತನ್ನ ಅನುಭವವನ್ನು ಹಂಚಿಕೊಳ್ಳಲು ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಇದೇ 29 ಸೀಶೆಲ್ಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು, ಸೀಶೆಲ್ಸ್ ರಾಷ್ಟ್ರೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೀಶೆಲ್ಸ್ ಅಧ್ಯಕ್ಷರಾದಂಥ ಡಾ ಪ್ಯಾಟ್ರಿಕ್ ಹೆರ್ಮನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸೀಶೆಲ್ಸ್ ರಾಷ್ಟ್ರೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಮಾದಕ ದ್ರವ್ಯ ಸಮನ್ವಯ ಕೇಂದ್ರದ 10 ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ದಳ ಆಯೋಜನೆ ಮಾಡಿರುವ ಈ ಸಭೆಯಲ್ಲಿ ದೇಶಾದ್ಯಂತ ಮಾದಕ ದ್ರವ್ಯ ಕಳ್ಳಸಾಗಣೆ ಮತ್ತು ಮಾದಕ ದ್ರವ್ಯ ದುರುಪಯೋಗವನ್ನು ಎದುರಿಸುವ ಪ್ರಯತ್ನಗಳನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ಮಾದಕ ದ್ರವ್ಯ ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರು ವಿವಿಧ ಪಾಲುದಾರರೊಂದಿಗೆ ವ್ಯಾಪಕ ಸಮಾಲೋಚನೆಗಳ ಮೂಲಕ ಸಿದ್ಧಪಡಿಸಲಾದ ಮಾದಕ ದ್ರವ್ಯ ನಿಯಂತ್ರಣ 2026-2029 ವಿಷನ್ ಡಾಕ್ಯುಮೆಂಟ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಇದೇ ವೇಳೆ ಅಮಿತ್ ಶಾ ಅವರು ಎನ್ಸಿಬಿ ವಾರ್ಷಿಕ ವರದಿ 2025 ಕೂಡ ಬಿಡುಗಡೆ ಮಾಡಲಿದ್ದಾರೆ.

0: ಹಾಗೂ ಜಮ್ಮು ಮತ್ತು ಗುವಾಹಟಿಯಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ಎನ್ಸಿಬಿ ವಲಯ ಕಚೇರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮಾದಕ ವಸ್ತು ಕಳ್ಳ ಸಾಗಣೆ ವಿರುದ್ಧ ಸರ್ಕಾರದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಬಲಪಡಿಸುವುದು ಮತ್ತು ಮಾದಕ ವಸ್ತು ಮುಕ್ತ ಭಾರತದ ದೃಷ್ಟಿಕೋನವನ್ನು ಮುನ್ನಡೆಸುವುದು ಈ ಸಭೆಯ ಮೂಲ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದವು ಜಾಗತಿಕ ಆರ್ಥಿಕತೆಯನ್ನು ಬೆಂಬಲಿಸುವ ಶಕ್ತಿಯ ಗಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಇಂಡಿಯಾ ಗ್ಲೋಬಲ್ ಫೋರಂ ಯುಕೆ ಇಂಡಿಯಾ ವೀಕ್ ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಟನ್ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವು ಭಾರತ ಇದುವರೆಗೆ ಮಾಡಿಕೊಂಡಿರುವಂತಹ ಅತ್ಯಂತ ಸಮಗ್ರ ಒಪ್ಪಂದವಾಗಿದೆ ಎಂದು ಹೇಳಿದ್ದಾರೆ. ಜುಲೈ 15ರಿಂದ ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಅನುಷ್ಠಾನಕ್ಕೆ ಎರಡೂ ದೇಶಗಳ ಸಿದ್ಧತೆಯನ್ನು ಪರಿಶೀಲಿಸಲು ಸಚಿವರು 3 ದಿನಗಳ ಬ್ರಿಟನ್ ಭೇಟಿಯಲ್ಲಿದ್ದಾರೆ. ಈ ಒಪ್ಪಂದವು ಜಾಗತಿಕ ಮೌಲ್ಯ ಸರಪಳಿಗಳಲ್ಲಿ ಎರಡೂ ದೇಶಗಳನ್ನು ಮತ್ತಷ್ಟು ಸಂಯೋಜಿಸುತ್ತದೆ ಮತ್ತು ಆರ್ಥಿಕ ಸಹಕಾರ ಹಾಗೂ ಬೆಳವಣಿಗೆಗೆ ನೂತನ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪ್ರತಿಪಾದಿಸಿದ್ದಾರೆ. ರಕ್ಷಣೆ ಮತ್ತು ನಿರ್ಣಾಯಕ ಖನಿಜಗಳು ಸೇರಿದಂತೆ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಸಹಕಾರವನ್ನು ಸ್ಥಿರವಾಗಿ ವಿಸ್ತರಿಸುತ್ತವೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಈ ತಿಂಗಳ 21ರಂದು ನಡೆದಂತಹ ನೀಟ್ ಯುಜಿ 2026 ಮರುಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀಗಳ ಕುರಿತು ಪ್ರಶ್ನಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಅಭ್ಯರ್ಥಿಗಳಿಗೆ ಅವಕಾಶ ನೀಡಿದೆ. ತಾತ್ಕಾಲಿಕ ಉತ್ತರ ಕೀಗಳು ಅಧಿಕೃತ ನೀಟ್ ವೆಬ್ಸೈಟ್ www.neet.nta.in ಲಭ್ಯವಿದೆ. ಈ ತಿಂಗಳ 28ರವರೆಗೆ ಪ್ರತಿ ಪ್ರಶ್ನೆಗೆ 200 ರೂಪಾಯಿ ಶುಲ್ಕವನ್ನು ಪಾವತಿಸುವ ಮೂಲಕ ಅಭ್ಯರ್ಥಿಗಳು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಸವಾಲನ್ನು ಸ್ವೀಕರಿಸಿದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ ಎಂದು NTA ತಿಳಿಸಿದೆ. ಮರುಪರೀಕ್ಷೆಯಲ್ಲಿ ಹಾಜರಾದ ಅಭ್ಯರ್ಥಿಗಳು ಶುಲ್ಕ ಮರುಪಾವತಿಗಾಗಿ ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ದೃಢೀಕರಿಸಲು ಮತ್ತು ನವೀಕರಿಸಲು NTA ಪೋರ್ಟಲ್ ಅನ್ನು ಸಹ ತೆರೆದಿದೆ. ಬ್ಯಾಂಕ್ ಖಾತೆ ವಿವರಗಳನ್ನು ನವೀಕರಿಸಲು ಈ ತಿಂಗಳ 30 ಕೊನೆಯ ದಿನಾಂಕವಾಗಿದೆ ಎಂದು NTA ತಿಳಿಸಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದಂತಹ 2 ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 188ಕ್ಕೆ ಏರಿಕೆಯಾಗಿದೆ ಎಂದು ವೆನೆಜುವೆಲಾದ ರಾಷ್ಟೀಯ ಸಂಸತ್ ಅಧ್ಯಕ್ಷರಾದಂತಹ ಜಾರ್ಜ್ ರೋಡ್ರಿಗ್ರೆಸ್ ತಿಳಿಸಿದ್ದಾರೆ. ಭೂಕಂಪದಿಂದಾಗಿ 1520 ಜನರು ಗಾಯಗೊಂಡಿದ್ದಾರೆ. ಸುಮಾರು 200 ಜನರು ಅವಶೇಷಗಳ ಅಡಿ ಸಿಲುಕಿಕೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿಕೊಂಡವರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ ಎಂದು ಜಾರ್ಜ್ ರೋಡ್ರಿಗಸ್ ಮಾಹಿತಿಯನ್ನು ನೀಡಿದ್ದಾರೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಪ್ರತಿಬಿಂಬಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯ ಮೆರವಣಿಗೆಗಳನ್ನು ಆಯೋಜನೆ ಮಾಡಲಾಗಿದೆ. ಕರ್ಬಲಾದಲ್ಲಿ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವಂತಹ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಕೈಗಾರಿಕಾ ಮತ್ತು ವಾಣಿಜ್ಯ LPG ಗ್ರಾಹಕರಿಗೆ ದೊಡ್ಡ ಪರಿಹಾರವಾಗಿ ಕೇಂದ್ರ ಸರ್ಕಾರ ದೇಶೀಯವಲ್ಲದ ಪ್ಯಾಕ್ ಮಾಡಿದ LPG ಪೂರೈಕೆಯ ಮೇಲಿನ ಎಲ್ಲ ರೀತಿಯ ನಿರ್ಬಂಧಗಳನ್ನು ತೆಗೆದುಹಾಕಿದೆ. ಅಲ್ಲದೆ ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಮೊದಲು ಇದ್ದ ಮಟ್ಟಕ್ಕೆ ಸರಬರಾಜುಗಳನ್ನು ಪುನಃ ಸ್ಥಾಪಿಸಿದೆ. ಬಿಕ್ಕಟ್ಟಿನ ಆರಂಭದಲ್ಲಿ ಸ್ಥಗಿತಗೊಳಿಸಲಾಗಿದ್ದಂತಹ ಬೃಹತ್ LPG ಪೂರೈಕೆಯನ್ನು ಬಿಕ್ಕಟ್ಟಿನ ಪೂರ್ವ ಬಳಕೆಯ ಮಟ್ಟಕ್ಕಿಂತ 50%ಷ್ಟು ಸಡಿಲಿಸಲಾಗಿದೆ. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಗ್ರಾಹಕರಿಗೆ ಗಮನಾರ್ಹ ಪರಿಹಾರವನ್ನು ನೀಡುತ್ತದೆ. LPG ಪೂರೈಕೆ ಪರಿಸ್ಥಿತಿಯಲ್ಲಿ ಇತ್ತೀಚಿನ ಸುಧಾರಣೆಯ ನಂತರ ಪುನಃಸ್ಥಾಪಿತವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆದಂತಹ ICC ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ದ ಭಾರತ 5 ವಿಕೆಟ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 136 ರನ್ ಗಳಿಸಿತು. ಭಾರತದ ಪರ ರಾಧಾ ಯಾದವ್ 3 ವಿಕೆಟ್ ಮತ್ತು ಶ್ರೀಚರಣಿ 2 ವಿಕೆಟ್ ಕಬಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದಂತಹ ಭಾರತ 16.5 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 139 ರನ್ ಗಳಿಸುವ ಮೂಲಕ ಗೆಲುವಿನ ನಗೆಯನ್ನು ಬೀರಿತು. 34 ಎಸೆತಗಳಲ್ಲಿ 53 ರನ್ ಸಿಡಿಸಿದಂತಹ ಶಫಾಲಿ ವರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಪುರುಷರ ತಂಡ ಇಂದು ಬೆಲ್ಫಾಸ್ಟ್ನಲ್ಲಿ ಮೊದಲ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಆತಿಥೇಯ ಐರ್ಲೆಂಡ್ ವಿರುದ್ಧ ಸೆಣಸಾಟ ನಡೆಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188 ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ಧ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: 7:45 ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು, ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲಾ ಗುಣ.

ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಒಂದು ರಚನೆ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಕೇಳಿದ್ರೆ. ಈಗ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವಂತಹ ಒಂದು ಭಾವಗೀತೆಯನ್ನು ಕೇಳೋಣ. ಜಿ ಎಸ್ ಶಿವರುದ್ರಪ್ಪನವರ ರಚನೆ.

0: ಕಾರ್ಯಕ್ರಮದ ಕಥೆ, ತ್ರಿವಿಕ್ರಮನ ಪೂಜೆ, ಸೋಂದೆ ಮಠ ಇದೆ, ಈ ಮಾಹಿತಿಗಳು ಬಹಳ ಇಷ್ಟವಾದವು. ಭಕ್ತಿಗೀತೆಗಳು ತುಂಬ ಇಷ್ಟವಾಯಿತು. ಹಾಗೆಯೇ ವಿಜಯನರಸಿಂಹ ಅವರು ಬರೆದಿರುವಂತಹ ಒಂದು ಭಾವಗೀತೆಯನ್ನು ಕೇಳಿಸಿದ್ರಿ, ಅದು ಚಾಮುಂಡಿ ದೇವಿ ಮೇಲೆ ಇತ್ತು. ಅದು ಭಕ್ತಿಗೀತೆ ಅಂದರೂ ತಪ್ಪಾಗಲಾರ್ದು ಅನ್ನುವಂಥ ಮೆಸೇಜನ್ನು ಕೂಡ ಕಳಿಸಿದ್ದೀರಿ ಶ್ರೀನಿವಾಸ್ ಅವರು ಶಿರ್ಸಿಯಿಂದ. ಹಾಗೆಯೇ ಜಗದಾಂಬಿಕಾ ಹಂಸವೇಣಿ ಇವರೆಲ್ಲರ ಮೆಸೇಜ್ ಬಂದಿದೆ. ರತ್ನ ಅವರ ಮೆಸೇಜ್ ಕೂಡ ಬಂದಿದೆ. ಪ್ರೇರಣಾ ಉಸೇಕರ ಅವರ ಒಂದು ಮೆಸೇಜ್ ಬಂದಿದೆ, ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ಚಂದ್ರಶೇಖರ್ ಹಾಗೂ ಕೋಮಲ ಚಂದ್ರಶೇಖರ್ ಕಬ್ಬನ್ಪೇಟೆಯಿಂದ, ನೇಲ ರಾಮಮೂರ್ತಿ ಅವರು ವಿಜಯನಗರದಿಂದ, ಹಾಗೆಯೇ ಹರಿಪ್ರಕಾಶ್ ಮಲ್ಲೇಶ್ವರಂನಿಂದ ಮೆಸೇಜ್ ಮಾಡಿದ್ದಾರೆ. ಎಸ್ ರಾಜು ಚಿಕ್ಕಾಂಕನ ಹಳ್ಳಿಯಿಂದ, ಗಗನ್ ರಾಜ್ಕುಮಾರ್ ಮಾರಿಕಣ್ವೆ ಹಿರಿಯೂರು ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಕಲಬುರ್ಗಿ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರ ಮೆಸೇಜ್ ಬಂದಿದೆ. ಹಾಗೆಯೇ ಕೈವಲ್ಯ ಭೂಪ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಇವರು ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಅರುಣಾ ಮೈತ್ರಿ ಜೆ ಸಿ ನಗರದಿಂದ, ವಾಣಿಶ್ರೀ ಧಾರವಾಡದಿಂದ ಮೆಸೇಜ್ ಮಾಡಿದ್ದಾರೆ. ಭಕ್ತಿಗೀತೆಗಳು, ಎಸ್ ಜಾನಕಿ ಅವರ ಭಕ್ತಿಗೀತೆಗಳು ತುಂಬ ಇಷ್ಟವಾಯಿತು. ಬಲಿ ಚಕ್ರವರ್ತಿ ಬಗ್ಗೆ ಮಾಹಿತಿ ತುಂಬ ಇಷ್ಟವಾಯಿತು ಅಂತ ಕೂಡ ಹೇಳಿದ್ದಾರೆ ಇವರು. ಹಾಗೆಯೇ ಮೈಸೂರಿನಿಂದ ವೀರೇಶ್ ವಿ ಕೊಣ್ಣೂರ್ ಅವರ ಮೆಸೇಜ್ ಬಂದಿದೆ. ಶ್ರೀಧರ್ ಕಿಶೋರ್ ನಾಡಿಗೇರ್ ಶಿವಮೊಗ್ಗ ಇವರು ಕೂಡ ಮೆಸೇಜ್ ಮಾಡಿದ್ದಾರೆ. ಉದಯ ಕರ್ಕೇರ ಉಡುಪಿ ಇಲ್ಲಿಂದ ಮೆಸೇಜ್ ಬಂದಿದೆ. ಉಮೇಶ್ ಸಿರಿಕೆರೆಯಿಂದ, ಹಾಗೆಯೇ ವರಲಕ್ಷ್ಮಿ ಪೀಣ್ಯದಿಂದ, ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ, ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಇನ್ನು ಗಣೇಶನ್ ಅವರ ಮೆಸೇಜ್ ಬಂದಿದೆ, ಟಿ ಆರ್ ಮಿಲ್ ಚಾಮರಾಜಪೇಟೆಯಿಂದ. ನಲಿನಾ ಲಂಕೇಶ್ ವಿಜಯನಗರದಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ಹನುಮಂತೇಗೌಡ ಇವರ ಮೆಸೇಜ್ ಬಂದಿದೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್ ಮಯೂರ್ ನಗರ ತುಮಕೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಬಿ ಎಲ್ನಿಂದ ರೂಪಾ, ಸಂಧ್ಯಾ ಮೋಹನ್ ಆರ್ ಎಂ ನಗರ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರ ಮೆಸೇಜ್ ಕೂಡ ಬಂದಿದೆ. ಚಂದುಲಾಲ್ ಹನುಮಂತಪ್ಪ ಹುಲ್ಗಮ್ಮನ್ ಅವರ್ ಹುಬ್ಳಿಯಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಸಂಪತ್ ಕುಮಾರ್ ಶಿರಾಳದಿಂದ, ಬೆಳಗಾವಿ ಇಲ್ಲಿಂದ ರಾಜು ರುಕ್ಮಿಣಿ ಇವರೆಲ್ಲರ ಸಂದೇಶ ಬಂದಿದೆ. ಹೂವಿನ ಹಡಗಲಿ ಇಲ್ಲಿಂದ ದಿಲೀಪ್ ದೊಡ್ಡಮನಿ ಅವರ ಸಂದೇಶ. ಹಾಗೆಯೇ ಎಸ್ ಜಗದೀಶ್ವರ ಆಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಹೆಸರನ್ನು ಹಾಕಿಲ್ಲ, ಮತ್ತೊಂದು ಮೆಸೇಜ್ ಬಂದಿದೆ. ಇನ್ನು ಬಾಗಲಕೋಟೆ ಇಲ್ಲಿಂದ ಅಂಕುಶ್ ದೀಪ ಅವರು, ಕೌಸಲ್ಯ ಬನಶಂಕರಿಯಿಂದ, ಹೊನ್ನೂರು ಅಲ್ಲಿ ಅವರ ಮೆಸೇಜ್ ಕೂಡ ಬಂದಿದೆ. ಗಣೇಶ ಸುಜಾತ ಗಣೇಶ್ ಲಿಖಿತ ಯತೀಶ ಜಯಲೀಲಾ ಪೂಜಾ ವಿಸ್ಮಯ ಪೂರ್ವಿಕ್ ರಾಜಾಜಿನಗರದಿಂದ, ಗಂಗಾವತಿ ಈರಣ್ಣ ಕಿಷ್ಕಿಂದ ನಗರದಿಂದ, ಬೀದರ್ ಗಣೇಶ್ ನಗರದಿಂದ, ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಇವರೆಲ್ಲರ ಮೆಸೇಜ್ ಬಂದಿದೆ. ಹರೀಶ್ ಮಲ್ಲೇಶ್ವರಂನಿಂದ, ತಮ್ಮೆಲ್ಲರ ಈ ಸಂದೇಶಕ್ಕಾಗಿ ಪ್ರೀತಿಗಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಈ ಒಂದು ಭಾವಗೀತೆಯ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ, ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬಿಕ್ಕಟ್ಟಿನ ಸಮಯದಲ್ಲಿ ತನ್ನ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಅಭಿವೃದ್ಧಿ ಆದ್ಯತೆಗಳನ್ನು ಕೈಗೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಿಶೇಷ ನ್ಯಾಯವಾದಿ ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಮಾದಕ ದ್ರವ್ಯ ಸಮನ್ವಯ ಕೇಂದ್ರದ 10ನೇ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಇದೇ ತಿಂಗಳ 21ರಂದು ನಡೆದಂತಹ ನೀಟ್ ಯುಜಿ 2026ರ ಮರುಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀಗಳ ಕುರಿತು ಪ್ರಶ್ನಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಅಭ್ಯರ್ಥಿಗಳಿಗೆ ಅವಕಾಶವನ್ನು ನೀಡಿದೆ. ತಾತ್ಕಾಲಿಕ ಉತ್ತರ ಕೀಗಳು ಅಧಿಕೃತ ನೀಟ್ ವೆಬ್ಸೈಟ್ www.neet.in ಲಭ್ಯವಿದೆ. ವೆನಿಜುವೆಲಾದಲ್ಲಿ ಸಂಭವಿಸಿದಂತಹ ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 188ಕ್ಕೆ ಏರಿಕೆಯಾಗಿದೆ. ಭೂಕಂಪದಿಂದಾಗಿ 1520 ಜನರು ಗಾಯಗೊಂಡಿದ್ದಾರೆ. ಸುಮಾರು 200 ಜನರು ಅವಶೇಷಗಳ ಅಡಿ ಸಿಲುಕಿದ್ದಾರೆ ಎಂದು ವೆನಿಜುವೆಲಾದ ರಾಷ್ಟೀಯ ಸಂಸತ್ ಅಧ್ಯಕ್ಷರಾದಂತಹ ಜಾರ್ಜ್ ರೋಡ್ರಿಗಸ್ ತಿಳಿಸಿದ್ದಾರೆ. 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಚಾಮರಾಜನಗರ ಜಿಲ್ಲೆಯ ತೋಟಗಾರಿಕೆ ಬೆಳೆಗಳಾದಂತಹ ಈರುಳ್ಳಿ, ಟೊಮ್ಯಾಟೊ, ಆಲೂಗಡ್ಡೆ ಮತ್ತು ಅರಿಶಿನ ಬೆಳೆಗಳನ್ನು ಬೆಳೆ ವಿಮೆ ಕೈಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದು ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆಯುತ್ತಿದ್ದು ಪಾರದರ್ಶಕವಾಗಿ ಆರೋಗ್ಯವಾದಂತಹ ಮತದಾರರ ಪಟ್ಟಿಯನ್ನು ತಯಾರಿಸುವಂತೆ ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆದಂತಹ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಗುಂಪಿನ ಎ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ದ ಭಾರತ 5 ವಿಕೆಟ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 8:02
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಪ್ರೀತಿ ವಾತ್ಸಲ್ಯ ಚಿತ್ರದ ಹಾಡನ್ನು ಕೇಳಿದ್ರಿ. ಅರಂಜಿ ಗೋಪಾಲ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಈ ಗೀತೆಯನ್ನು ಹಾಡಿದ್ರು. ಮತ್ತೊಂದು ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ರಚನೆ, ಶಂಕರ್ ಗಣೇಶ್ ಅವರ ಸಂಗೀತ ಇದೆ. ನಾನು ನನ್ನ ಹೆಂಡತಿ ಚಿತ್ರದ ಹಾಡಿದ್ರು.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 8:30.
1: ಹಿಂಗ್ಯಾಕವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಸ್ನೇಹಿತರೆ, ಇವತ್ತು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಹಾಗೂ ಸಾಗಾಟ ವಿರೋಧಿ ದಿನ. ವಿಶ್ವದಾದ್ಯಂತ ಈ ದುಶ್ಚಟಗಳಿಗೆ ಮಕ್ಕಳು ಮತ್ತು ಯುವಕರು ಹೆಚ್ಚು ಹೆಚ್ಚು ಬಲಿಯಾಗ್ತಾ ಇದ್ದಾರೆ. ಮಾದಕ ವಸ್ತುಗಳ ಮಾರಾಟ ಹಾಗೂ ಸಾಗಣೆ ಕಾನೂನು ಬಾಹಿರ ಅಂತ ಗೊತ್ತಿದ್ರೂ ಕೂಡ ಇದರ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಡ್ರಗ್ ಮಾಫಿಯಾ ಹತೋಟಿಗೆ ತರಲು ವಿಶ್ವದೆಲ್ಲೆಡೆ ಕಾನೂನು ಪ್ರಯತ್ನಗಳು ನಡೀತಾನೆ ಇವೆ. ಆದರೆ ಇದನ್ನು ಬುಡ ಸಮೇತ ಕಿತ್ತು ಹಾಕೋದಕ್ಕೆ ಯಾವಾಗ ಸಾಧ್ಯ ಆಗೋದು ಅಂತಂದರೆ, ನಾವೆಲ್ಲರೂ ಪ್ರತಿಯೊಬ್ಬ ನಾಗರಿಕನು ಈ ಬಗ್ಗೆ ಜಾಗೃತಿಯನ್ನು ಹೊಂದಿ ವಿಶ್ವವನ್ನು, ನಮ್ಮ ಈ ಒಂದು ಭೂಮಿಯನ್ನು ಮಾದಕ ವಸ್ತುಗಳಿಂದ, ನಮ್ಮ ಮಕ್ಕಳನ್ನು ಈ ಒಂದು ದುಶ್ಚಟಗಳಿಂದ ಮುಕ್ತವಾಗಿಸುವಂತಹ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡಾಗ ಮಾತ್ರ ಇದು ಸಾಧ್ಯವಾಗುತ್ತೆ. ಜೂನ್ 26 ಈ ಒಂದು ನಿಟ್ಟಿನಲ್ಲಿ 1987 ಡಿಸೆಂಬರ್ 7 ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಜೂನ್ 26 ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನ ಅಂತ ಘೋಷಣೆ ಮಾಡಿತು. ಅಮಲು ಭರಿಸುವಂತಹ ಮಾದಕ ವಸ್ತುಗಳ ಸೇವನೆಯಿಂದ ಮನುಷ್ಯ ಅನೇಕ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗೆ ಒಳಗಾಗಿ ಜೀವವನ್ನೇ ಕಳೆದುಕೊಳ್ತಾ ಇದ್ದಾನೆ. ಆರ್ಥಿಕವಾಗಿ ಬಹಳಷ್ಟು ತೊಂದರೆ ಕೂಡ ಆಗ್ತಾ ಇದೆ. ಕುಟುಂಬಗಳು ಹಾಗೂ ಸಮಾಜ ಎಲ್ಲದರ ಮೇಲೆ ಕೆಟ್ಟ ಪರಿಣಾಮ ಉಂಟಾಗ್ತಾ ಇದೆ. ದೊಡ್ಡವರನ್ನು ನೋಡಿ ಮಕ್ಕಳ ಮೇಲೂ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಇದು ನಮ್ಮ ಸಮಾಜ, ಸುಂದರವಾದ ಈ ಸಮಾಜ ಮಾದಕ ವಸ್ತುಗಳಿಂದ ಮುಕ್ತವಾಗಿರಬೇಕು. ಮಾದಕ ವಸ್ತುಗಳ ಬಳಕೆ ಹಾಗೂ ಅಕ್ರಮ ಸಾಗಣೆಯಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ನಮ್ಮೆಲ್ಲರಲ್ಲೂ ಅರಿವು ಮೂಡಬೇಕು ಅನ್ನುವಂಥ ಈ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ಈ ಒಂದು ದಿನವನ್ನು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನ ಅಂತ ಹೇಳಿ ಆಚರಿಸಲಾಗ್ತಾ ಇದೆ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 8:45 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇದು. ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ.
1: ಆಕಾಶವಾಣಿ
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
3: ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು.
4: ಭಾರತದಲ್ಲಿ ಪ್ರತಿ ವರ್ಷ 1,00,000 ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ.
3: ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ.
4: ಕುಟುಂಬದಲ್ಲಿ ನಿರಾಸಕ್ತಿ, ನಡವಳಿಕೆಯಲ್ಲಿ ಬದಲಾವಣೆ, ಜೀವನದಲ್ಲಿ ನಿರಾಸೆ, ಹೆಚ್ಚಾದ ದುಶ್ಚಟಗಳು, ಹಸಿವು, ನಿದ್ರೆಯ ತೊಂದರೆ, ಸಾವಿನ ಬಗ್ಗೆ ಮಾತನಾಡುವುದು, ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು.
3: ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು.
4: ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ 144416 ಗೆ ಕರೆ ಮಾಡಿ.
3: ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ.
2: ಮನೋಚಿಂತನ, ಮನಸ್ಸಿನ ಮಂಥನ.
5: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು.
6: ಇವತ್ತಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ತಂಬಾಕು ಮತ್ತು ನಿಕೋಟಿನ್ ವ್ಯಸನ ನಿವಾರಣೆ ಸೇರಿದಂತೆ ಮಾದಕ ದ್ರವ್ಯ ಬಳಕೆಯ ಅಸ್ವಸ್ಥತೆಗಳಲ್ಲಿ ವ್ಯಾಪಕ ಪರಿಣಿತಿಯನ್ನು ಹೊಂದಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ನಮಸ್ಕಾರ.
6: ತಂಬಾಕು ಯಾವುದೇ ರೂಪದಲ್ಲಿದ್ರೂ ಅದು ಮಾರಕ, ವಿಷಕಾರಿ. ವಿಶ್ವ ಆರೋಗ್ಯ ಸಂಸ್ಥೆ ತಂಬಾಕು ಬಳಕೆಯನ್ನು ವಿಶ್ವದ ಏಕೈಕ ತಡೆಗಟ್ಟಬಹುದಾದ ಸಾವಿನ ಪ್ರಮುಖ ಕಾರಣ ಅಂತ ಕೂಡ ಘೋಷಣೆ ಮಾಡಿದೆ. ಈ ತಂಬಾಕಿನಲ್ಲಿ ಅಂಥ ಮಾರಕ ರಾಸಾಯನಿಕಗಳು ಏನಿದೆ?
7: ತಂಬಾಕುವನ್ನು ನಾವು ಭಾರತದಲ್ಲಿ ಎರಡು ತರವಾಗಿ ಯೂಸ್ ಮಾಡ್ತೇವೆ. ಧೂಮಪಾನ ಅಂತ ಹೇಳ್ತೇವೆ, ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನು ಅದರಲ್ಲಿ ಬೀಡಿ, ಸಿಗರೇಟು, ಈಗ ಯಂಗ್ಸ್ಟರ್ಸ್ಗೆ ಅದು ಇ ಸಿಗರೇಟ್ ಅಂತೇಳಿ ಮಾತಾಡ್ತಾರೆ, ಕೆಲವರು ವೀಪಿಂಗ್ ಅಂತ ಮಾತಾಡ್ತಾರೆ. ಇನ್ನೊಂದ್ ತರ ತಂಬಾಕುನ ಯೂಸ್ ಮಾಡೋದು ಅಂತ ಹೇಳಿದ್ರೆ ತಂಬಾಕುನು ಹೊಗೆ ರಹಿತ ಅಂತ ಹೇಳ್ತೀವಿ ನಾವು, ಇಂಗ್ಲಿಷ್ ಅಲ್ಲಿ ಸ್ಮೋಕ್ಲೆಸ್ ಅಂತ ಹೇಳ್ತೇವೆ. ಜಗಿಯುವುದು ಅಂತ ಹೇಳ್ತೇವೆ. ಯಾವ್ಯಾವ ತರತರವಾದ ಮಾದಕ ವಸ್ತುಗಳನ್ನು ಉಪಯೋಗಿಸ್ತಾರೆ ಅದರಲ್ಲಿ ಸ್ಟಡಿ ಮಾಡಿದಾಗ ಅರೌಂಡ್ 27 crore ಜನಗಳು ಇಂಡಿಯಾದಲ್ಲಿ ಈಗ ಧೂಮಪಾನ ಅಥವಾ ತಂಬಾಕುನ ಜಗಿಯುವುದರಿಂದ ಯೂಸ್ ಮಾಡ್ತಾ ಇದ್ದಾರೆ. ತಂಬಾಕು ಸ್ಮೋಕಿಂಗ್ ಮಾಡುವವರು, ಜಗಿಯೋರು, ಇದರ ಎರಡರಲ್ಲೂ ತಂಬಾಕುದು ತೊಂದರೆಗಳು ಶರೀರಕ್ಕೆ ಎಲ್ಲ ಅಂಗಗಳಿಗೂ ಆಗುತ್ತೆ. ಮೇಲೆಯಿಂದ ಕೆಳಗೆ, ಕೂದಲಿಂದ ಇಟ್ಕೊಂಡು ಪಾದ ತನಕನು ಎಲ್ಲ ಶರೀರದ ಅಂಗದ ಮೇಲೆ ತಂಬಾಕು ಸೇವನೆಯಿಂದ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿದ್ರೆ ಅದರಲ್ಲಿ ಮೋಸ್ಟ್ ಡೇಂಜರಸ್ ಎಲ್ರಿಗೂ ಗೊತ್ತಿರೋದು ಅಂತ ಹೇಳಿದ್ರೆ ಕ್ಯಾನ್ಸರ್. ವರ್ಲ್ಡ್ ಅಲ್ಲಿ ಅರೌಂಡ್ 4 ಕ್ಯಾನ್ಸರ್ ಪೇಷಂಟ್ಸ್ ಇದ್ರೆ ಅದರಲ್ಲಿ 1 ಕ್ಯಾನ್ಸರ್ ಪೇಷಂಟ್ ತಂಬಾಕು ಯೂಸ್ ಮಾಡುವುದರಿಂದಲೇ ಆಗುತ್ತೆ. 7,000 ರಾಸಾಯನಿಕಗಳು ಇರುತ್ತೆ, ಅದರಲ್ಲಿ 250 ರಾಸಾಯನಿಕದಿಂದ ಕ್ಯಾನ್ಸರ್ ಆಗುತ್ತೆ. ಅದರಲ್ಲಿ 70 ಅಂತೂ ಗ್ಯಾರಂಟಿ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಗೊತ್ತಿರುತ್ತೆ. ಸೊ ಆ ರಾಸಾಯನಿಕಗಳು ಇರೋದ್ರಿಂದಲೇ ಎಲ್ಲರಿಗೂ ಹೇಳುದು ತಂಬಾಕುವನ್ನು ಸ್ಮೋಕಿಂಗ್ ಉಪಯೋಗಿಸಬಾರದು.
6: ಈ ತಂಬಾಕು ಸೇವನೆಯಿಂದ ಪರಿಣಾಮ ತುಂಬಾ ತೀವ್ರವಾಗಿರುತ್ತೆ ಅಂತ ಕೂಡ ಹೇಳಿದ್ರಿ. ಈ ತಂಬಾಕನ್ನ ಯಾರು ಹೆಚ್ಚು ಉಪಯೋಗಿಸ್ತಾರೆ, ಅಂದ್ರೆ ಯಾರು ವ್ಯಸನಿಗಳಾಗ್ತಾರೆ?
7: ಯಂಗ್ಸ್ಟರ್ಸ್ ಈಗ ಇ ಸಿಗರೇಟ್ ಅಂತ ಅದನ್ನ ಯೂಸ್ ಮಾಡಿ ಅದು ಡೇಂಜರ್ ಇಲ್ಲ ಅಂತ ಹೇಳಿ ಅದರ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಅದರಲ್ಲೆಲ್ಲ. ಆದ್ರೆ ಅದು ಇ ಸಿಗರೇಟು ಸಿಗರೇಟ್ ಎಷ್ಟು ಮಾಡ್ತಾರೆ ಅಷ್ಟೇ ಡೇಂಜರು ಇದೆ, ಅದರಲ್ಲೂ ಸೇಮ್ ಪ್ರಾಬ್ಲಮ್ ಆಗುತ್ತೆ ತುಂಬಾ ಹೊತ್ತು ಯೂಸ್ ಮಾಡಿದ್ರೆ. ಸೊ ಅದು ಸಹ ಅಷ್ಟೇ ಡೇಂಜರ್. ಸೊ ಅದಕ್ಕೆ ನಾವು ಅದನ್ನು ಸಹ ಯೂಸ್ ಮಾಡಬಾರ್ದು. ಈಗ ನಮ್ಮಲ್ಲಿ ನಾನು ಆಗೊಂದು ಹೇಳಿದೆ 27 crore ಜನ ಯೂಸ್ ಮಾಡ್ತಾರೆ ಅಂತ ಇಂಡಿಯಾದಲ್ಲಿ, ಅದರಲ್ಲಿ ಅರೌಂಡ್ 20 crore ಬರೀ ಸ್ಮೋಕ್ಲೆಸ್ ಅಂತ ಹೇಳ್ತೀವಲ್ಲ ಜರ್ದ ಅದನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ ಅರೌಂಡ್ 10 crore ಅರೌಂಡ್ ಸ್ಮೋಕಿಂಗ್ ಯೂಸ್ ಮಾಡ್ತಾರೆ, ಅದರೊಂದು 30 lakh ಅರೌಂಡ್ ಎರಡನ್ನು ಯೂಸ್ ಮಾಡ್ತಾರೆ ಇದರಲ್ಲಿ ಅಡಲ್ಟ್ಸ್ ಅಲ್ಲಿ.
6: ಆದ್ರೆ ಉಪಯೋಗಿಸೋರು ಎಲ್ಲರಿಗೂ ನಾವು ವ್ಯಸನಿಗಳು ಅಂತ ಹೇಳಲ್ಲ. ಸೊ ಹಾಗಾದ್ರೆ ವ್ಯಸನಿಗಳು ಯಾರು?
7: ವ್ಯಸನಿಗಳು ಅಂತ ಹೇಳಿದ್ರೆ ನಾವು ICD-10 ಅಥವಾ ICD-11 ಈಗ ಯೂಸ್ ಮಾಡ್ತಾರೆ, ಅದು ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸಾರ್ಡರ್ಸ್ 11 ಅಂತ. ಅದರಲ್ಲಿ ಕೆಲವು ಲಕ್ಷಣಗಳು ಇದ್ರೆ ಅವು

0: ಅವರು ಡಿಪೆಂಡೆಂಟ್ ಅಂತ. ಅದರಲ್ಲೂ ಅಂತ ಹೇಳಿದ್ರೆ ಯಾರಾದರೂ ತಂಬಾಕು ಅನ್ನು ಸೇವನೆ ಮಾಡದೇ ಇದ್ರೆ ಅವರಲ್ಲಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಇರಿಟೇಬಲ್ ಆಗುತ್ತೆ, ಸಿಟ್ಟು ಬರುತ್ತೆ, ಎದ್ದ ಕೂಡಲೇ ಎಷ್ಟು ಬೇಗ ಯೂಸ್ ಮಾಡ್ತಾರೆ ತಂಬಾಕು ಅನ್ನು, ಅದು ಸಿವಿಯರಿಟಿ ಅನ್ನು ಇಂಡಿಕೇಟ್ ಮಾಡುತ್ತೆ. ಇನ್ನಂತ ಹೇಳಿದ್ರೆ ಸಿಗರೆಟ್ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅದು ಆ ತಕೊಂಡೇ ಅವರು ನಾರ್ಮಲ್ ಆಗಿ ಕೆಲಸ ಮಾಡಬಹುದು. ಅವ್ರು ಹೇಳ್ತಾರೆ ನನ್ನ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಒಂದ್ಸಲ ಸ್ಮೋಕ್ ಮಾಡಿ ಬಂದ್ಬಿಡ್ತೀನಿ, ಆಮೇಲೆ ನಾನೆಲ್ಲ ಆರಾಮಾಗಿ ಕೆಲಸ ಮಾಡಬಹುದು, ಅದು ಇನ್ನೊಂದು ಕ್ರೈಟೀರಿಯಾ. ಇನ್ನೊಂದು ಅಂತ ಹೇಳಿದ್ರೆ ಅದನ್ನು ತಗೊಳ್ತಾ ತಗೊಳ್ತಾ ಶರೀರದಲ್ಲಿ ಅಥವಾ ಬೇರೆ ತರ ಹಾನಿಗಳು ಉಂಟಾಗಬಹುದು. ಅದು ಅಂದ್ರೆ ಅದರಲ್ಲಿ ಮೋಸ್ಟ್ ಕಾಮನ್ ಹಾನಿ ಆಗುದು ಅಂತ ಹೇಳಿದ್ರೆ ಶ್ವಾಸಕೋಶದಲ್ಲಿ ಬೇಗ ಬೇಗ ನಮಗೆ ಕೋಲ್ಡ್ ಕಾಫ್ ಅದೆಲ್ಲ ಆಗೋದು. ಇದು ಮೂರು ಕ್ರೈಟೀರಿಯಾ ಇರುತ್ತೆ, ಇದರಲ್ಲಿ ಯಾವ್ದಾದ್ರು ಎರಡಾದ್ರೂ ಸಹ ಅವರು ವ್ಯಸನಿಗಳು.
1: ಓಕೆ,
0: ಅಂದ್ರೆ ನಾವು ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ, ನಿಕೋಟಿನ್ ಯೂಸ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನಾವು.
1: ಸಿಗರೇಟ್ ಸೇದವರಿಗೆ ನೀವು ಹೇಳಿದಂತ ಎಲ್ಲಾ ಲಕ್ಷಣಗಳು ಇರುತ್ತೆ, ವ್ಯಸನಿಗಳು ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಸಿಗರೇಟ್ ಸೇದದೆ ಇರುವಂತವರಿಗೂ ಇದು ಎಫೆಕ್ಟ್ ಆಗುತ್ತೆ, ಅದು ಹೇಗೆ?
0: ಅದರಲ್ಲಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಇದೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳಿ ನೀವು ಬಸ್ಸಲ್ಲಿ ಹೋಗುವಾಗ ಯಾರಾದ್ರೂ ಸ್ಮೋಕ್ ಮಾಡ್ತಾ ಇದ್ರೆ ಬೀಡಿ ಸೇರ್ತಾ ಇರ್ತಾರೆ, ಆಗ ಅದರಲ್ಲಿ ಅವ್ರು ಆ ಇದ್ರಲ್ಲಿ ಇರೋದ್ರಿಂದ ನಿಮಗೂ ಸಹ ಅದರ ರಾಸಾಯನಿಕ ಯಾವುದು ಕ್ಯಾನ್ಸರ್ ಕಾಸ್ ಮಾಡಬಹುದು ಅಥವಾ ಡೇಂಜರಸ್ ರಾಸಾಯನಿಕ ನಿಮ್ಮ ಬಾಡಿ ಒಳಗೂ ಹೋಗ್ಬೋದು, ಅದನ್ನ ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನೊಂದು ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳಿದ್ರೆ ಮನೇಲಿ ಸ್ಮೋಕ್ ಮಾಡುವಾಗ ನಿಮ್ಮ ಡ್ರೆಸ್ಸಲ್ಲೆಲ್ಲಾದರೂ ಅದು
1: ಧೂಳು
0: ಅದು ಹೋಗೆದ್ದು ತಂಬಾಕುದು ಪಾರ್ಟ್ ನಿಮ್ಮ ಶರೀರದಲ್ಲಿ ಯಾವ್ದಾದ್ರು ಡ್ರೆಸ್ಸಲ್ಲಿ ಅದ್ರಲ್ಲಿ ಅಂಟ್ಕೊಂಡಿರುತ್ತಲ್ಲ, ಅದರಿಂದಲೂ ತಂಬಾಕು ರಾಸಾಯನಿಕ ಮಕ್ಕಳಿಗೂ ಅವರ ಮನೆಯವರಿಗೂ ಹೋಗ್ಬೋದು. ಅದನ್ನು ನಾವು ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕು ಅಷ್ಟೇ ಡೇಂಜರ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕು ಅಷ್ಟೇ ಡೇಂಜರ್ ಇದೆ.
1: ಈ ಸಿಗರೇಟ್ ಮತ್ತೆ ವೇಪಿಂಗ್ ಯುವ ಪೀಳಿಗೆಯಲ್ಲಿ ಹೆಚ್ಚಾಗಿದೆಯಲ್ಲ, ಇದು ಮತ್ತೆ ಜಗಿಯೋದು, ಇದು ಎರಡರ ವ್ಯತ್ಯಾಸ ಮತ್ತೆ ಎಷ್ಟು ಹಾನಿ, ಯಾವುದು ತುಂಬಾ ಹಾನಿ ಮಾಡುತ್ತೆ?
0: ಈಗ ನಾವು ಇ ಸಿಗರೇಟ್ ಅಂತ ಹೇಳ್ತೀವಲ್ಲ, ವೇಪಿಂಗ್ ಅಂತ ಹೇಳ್ತಾರೆ, ಅದ್ರಲ್ಲಿ ಯಂಗೆಸ್ಟರ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ, ವೇಪರ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ. ಸೊ ಅದರಲ್ಲೂ ಕೆಮಿಕಲ್ ಇರುತ್ತೆ. ಸೊ ಮೊದಲೇನು ಹೇಳ್ತಾ ಇದ್ರೆ ಅದು ಅಷ್ಟು ಡೇಂಜರ್ ಇಲ್ಲ ಅಂತ, ಈಗೆಲ್ಲ ಸ್ಟಡೀಸ್ ಏನ್ ಹೇಳ್ತಾ ಇದೆ ಅಂತ ಅದು ಸಹ ಡೇಂಜರ್ ಇದೆ. ಅದಕ್ಕೆ 2019 ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಇ ಸಿಗರೇಟ್ ಅನ್ನು ಬ್ಯಾನ್ ಮಾಡಿದೆ, ಸೇಲ್ ಮಾಡೋದು, ಪ್ರೊಕ್ಯೂರ್ ಮಾಡೋದು, ಅವರಿಗೆ ಪನಿಷ್ಮೆಂಟು ಇದೆ, ಸ್ಟ್ರಿಕ್ಟ್ ಪನಿಷ್ಮೆಂಟು ಇದೆ. ಅದನ್ನು ಯಾರು ತಗೊಳ್ಳೋದು ಅದೆಲ್ಲ ಇಲ್ಲೀಗಲ್ ಇಂಡಿಯಾದಲ್ಲಿ, ಯಾಕಂದ್ರೆ ಅದು ಬ್ಯಾನ್ ಆಗೋಗಿದೆ ಇ ಸಿಗರೇಟ್ ಎಲ್ಲ. ಸೊ ಯಾರೇ ಯೂಸ್ ಮಾಡ್ತಾ ಇದ್ರು ಸಹ ಅದು ತಪ್ಪು, ಅದು ಇಲ್ಲೀಗಲ್ ಆಕ್ಟಿವಿಟೀಸ್. ಸೊ ಅದು ಸಹ ಸೇಮ್ ತಂಬಾಕು ಯಾವ ತರ ಬಾಡಿಗೆ ಎಂಟರ್ ಆಗುತ್ತೆ ಅದೇ ತರ ಅದು ಸಹ ಸೇಮ್ ಡೇಂಜರ್.
1: ಇನ್ನು ಯಾರಾದರೂ ಈ ತಂಬಾಕು ವ್ಯಸನದಿಂದ ಮುಕ್ತರಾಗಬೇಕು, ಒಳ್ಳೆಯ ಜೀವನವನ್ನ ನಡೆಸಬೇಕು ಅನ್ನೋರಿಗೆ ಯಾವ ರೀತಿಯ ಮಾರ್ಗದರ್ಶನ ನೀಡಬಹುದು?
0: ಇದಕ್ಕೆ ನಮ್ಮ ಇಂಡಿಯಾದಲ್ಲೇ ಟೊಬಾಕೋ ಕ್ವಿಟ್ ಲೈನ್ ಅಂತ ಇದೆ, ಅದು 1800-11-2356 ಈ ನಂಬರಿಗೆ ಕಾಲ್ ಮಾಡಿದ್ರೆ ಅಲ್ಲಿ ಕೌನ್ಸಿಲರ್ಸ್ ಎಲ್ಲ ಇರ್ತಾರೆ. ಅದರದು ಈ ಸೆಂಟರ್ ನಮ್ಮ ನಿಮಾನ್ಸಲ್ಲೇ ಇದೆ. ಸೊ ಯಾರು ಬೇಕಾದ್ರೂ ಯಾವಾಗ್ಲೂ ಆ ಟೋಲ್ ಫ್ರೀ ನಂಬರಿಗೆ ಕಾಲ್ ಮಾಡಿದ್ರೆ ಅವರು ಯಾವಾಗ್ಲೂ ಕೌನ್ಸಿಲರ್ಸ್ ಮಾತಾಡಿ ಬೇಕಾದ್ರೆ ಅವರಿಗೆ ಸೈಕಾಟ್ರಿಸ್ಟಿಗೆ ತೋರಿಸಿ ಅವರಿಗೆ ಮಾತ್ರೆನು ಮಾಡ್ಕೊಡ್ತಾರೆ, ಇಲ್ದರೆ ಕೌನ್ಸಿಲಿಂಗು ಮಾಡ್ತಾರೆ. ಸೊ ಯಾರಾದರೂ ತೊಂದರೆ ಇದ್ರೆ ಅವ್ರಿಗೆ ಅನಿಸಿದ್ರೆ ಸೊ ಅವರು ಅದಕ್ಕೆ ಕಾಲ್ ಮಾಡಿ ಮಾಹಿತಿಗಳನ್ನು ತಗೋಬಹುದು, ಏನೇನು ಮಾಡಬೇಕು, ಏನೇನು ಮಾಡಬಹುದು, ಅದು ಯಾವಾಗ ಅವರು ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗುತ್ತೆ ಎಲ್ಲದರ ಬಗ್ಗೆನು ಮಾಹಿತಿ ತಗೋಬಹುದು. ಅವರು ನಿಯರೆಸ್ಟ್ ಅಂದರೆ ಯಾವುದು ಪಕ್ಕದಲ್ಲಿ ಡಾಕ್ಟರ್ಗಳು ಇದ್ದಾರೆ, ಯಾವ್ಯಾವ ಸೆಂಟ್ರಿಗೆ ಹೋಗ್ಬೋದು, ಅವರೆಲ್ಲ ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಅದು ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ ಇಂಡಿಯಾದಲ್ಲಿ, ಅವರಿಗೆ ಬೇಕಾದ ಭಾಷೆಯಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನು ತಗೋಬಹುದು.
1: ಈ ತಂಬಾಕು ವ್ಯಸನಕ್ಕೆ ಯಾವ ರೀತಿಯ ಚಿಕಿತ್ಸೆಗಳಿವೆ?
0: ಅದಕ್ಕೂ ಫಾರ್ಮಕೊಲಾಜಿಕಲ್ ಇದೆ, ಅದು ಕೌನ್ಸಿಲಿಂಗ್, ಅದು ನಾನ್ ಫಾರ್ಮಕೊಲಾಜಿಕಲ್, ಅದು ಕೌನ್ಸಿಲಿಂಗ್ ಎರಡೂ ಇದೆ. ಅದರಲ್ಲಿ ನಾವು ಒಂದಂತೇಳಿದ್ರೆ ಅದನ್ನು ಸೇಫ್ ಆಗಿ ನಿಕೋಟಿನ್ ಇರುವ ಗಮ್ಸ್ ಪ್ಯಾಚಸ್ ಅಥವಾ ಸ್ಪ್ರೇಸ್ ಎಲ್ಲ ಬರುತ್ತೆ, ಸೊ ನಾವು ಅದನ್ನು ರಿಪ್ಲೇಸ್ ಮಾಡ್ತೀವಿ, ಅದರಲ್ಲಿ ಅದನ್ನು ಗ್ರ್ಯಾಜುವಲಿ ಕಮ್ಮಿ ಮಾಡಿ ಬಂದ್ ಮಾಡ್ತೀವಿ, ಅದು ಒಂಥರ ಟ್ರೀಟ್ಮೆಂಟು. ಇನ್ನೊಂದು ಅಂತ ಹೇಳಿದ್ರೆ ಮಾತ್ರೆಗಳು ಇದೆ, ಅದಕ್ಕೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು, ಅವ್ರು ನೋಡಿ ಯಾರಿಗೆ ಮಾತ್ರೆ ತಗೋಬೇಕು ಅವರಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ತುಂಬಾ ತರದ್ದು ಮಾತ್ರೆಗಳು ಇವೆ, ಅದಕ್ಕೆ ಅವ್ರಿಗೆ ಯಾವ ಕಂಡೀಷನ್ ಇದೆ ಅದರ ಮೇಲೆ. ಇನ್ನೊಂದು ಕೌನ್ಸಿಲಿಂಗ್, ಕೌನ್ಸಿಲಿಂಗು ಸಹ ಅಷ್ಟೇ ಇಂಪಾರ್ಟೆಂಟ್ ಎಷ್ಟು ಮಾತ್ರೆ. ಕೌನ್ಸಿಲಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನಮಗೆ ಹೊಸ ಅಭ್ಯಾಸಗಳನ್ನು ನಾವು ತಿಳ್ಕೋಬೇಕು, ಹೇಗೆ ನಮಗೆ ಆಸೆ ಆಗುತ್ತೆ ಅದು ನಮಗೆ ಇಷ್ಟ ಬರುತ್ತೆ, ಆಗ ನಾವು ಅದನ್ನು ಹೇಗೆ
1: ತಡೆಗಟ್ಟಿ
0: ಅದರಿಂದ ನಾವು ಮುಂದೆ ಹೇಗೆ ಹೋಗ್ಬೇಕು, ಯಾಕಂದ್ರೆ ಆಸೆನ ತಡೆಗಟ್ಟಲಿಕ್ಕೆ ಆಗಿಲ್ಲ ಅಂತ ಹೇಳಿ ನಾವು ಪುನಃ ಪುನಃ ಹೋಗ್ತೀವಿ. ಸೊ ಅದಕ್ಕೆ ಕೌನ್ಸಿಲಿಂಗ್ ಅಷ್ಟೇ ಮುಖ್ಯ. ಕೆಲವರು ಹೇಳ್ತಾರೆ ನನಗೆ ತಂಬಾಕು ಬಿಟ್ರೆ ನನಗೇನ ತೊಂದರೆ ಕಮ್ಮಿ ಆಗುತ್ತಾ ಅಂತ, ಅದಕ್ಕೂ ಸ್ಟಡೀಸ್ ಇದೆ. 15-20 ಮಿನಿಟ್ ಅಲ್ಲಿ ಬಿಟ್ಟರು ಸಹ ನಿಮ್ಮ BP ಹಾರ್ಟ್ ರೇಟ್ ಎಲ್ಲ ಕಮ್ಮಿ ಆಗೋಗುತ್ತೆ. ಅದೇ ನೀವು 1-9 ತಿಂಗಳು ಬಿಟ್ರೆ ನಿಮ್ಮದು ಶ್ವಾಸಕೋಶದಲ್ಲಿ ಏನಂತ ಕೆಮ್ಮು, ಶ್ವಾಸಕೋಶದಲ್ಲಿ ಫಂಕ್ಷನ್ಸ್ ಮಾಡ್ಲಿಕ್ಕೆ ಅಷ್ಟು ತೊಂದರೆ ಇರೋದು ಅದೆಲ್ಲ ಇಂಪ್ರೂವ್ ಆಗೋಗುತ್ತೆ. ಅದೇ 5-10 ವರ್ಷ ಬಿಟ್ರೆ ನಿಮ್ದು ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಅದರ ಚಾನ್ಸಸ್ ಕಮ್ಮಿ ಆಗೋಗುತ್ತೆ, ಅರ್ಧಕ್ಕಿಂತ ಜಾಸ್ತಿ. ಅದೇ 10-15 ವರ್ಷ ಬಿಟ್ರೆ ಕ್ಯಾನ್ಸರ್ ಚಾನ್ಸಸ್ಸು ನಾರ್ಮಲ್ ಪಾಪ್ಯುಲೇಷನ್ಗೆ ಹೇಗಿರುತ್ತೆ ಅಷ್ಟೇ ಆಗೋಗುತ್ತೆ. ಬಿ ಪಿ ಎಲ್ ಕಾರ್ಡ್ ಇದ್ದರೆ ಅವರಿಗೆ ಫ್ರೀ ಆಗುತ್ತೆ, ಅದು ಮಾತ್ರೆಗಳು ಫ್ರೀ ಆಗಿರೋ ಸಿಗುತ್ತೆ, ಗಮ್ಸ್ ಅಥವಾ ಅದು ಪ್ಯಾಚ್ ಅಂತ ಹೇಳ್ತಾರೆ.

0: ಸಂದರ್ಭದಲ್ಲಿ ನಿಮ್ಮ ಸಂದೇಶ?
1: ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಗಿನ 2020-26 ಇದ್ದು, ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದು ಅವತ್ತು ಯಾವಾಗಲೂ ಒಂದೊಂದು ಥೀಮ್ ಕೊಡುತ್ತೆ. ಈ ಥೀಮ್ ಅಲ್ಲಿ ಇಟ್ ಇಸ್ ಪರ್ಟಿಕ್ಯುಲರ್ಲಿ ಫಾರ್ ಇ ಸಿಗರೇಟ್ಸ್ ಅಂಡ್ ಅವರು ಹೇಳ್ತಾ ಇರೋದು ಯಾಕಂತ ಹೇಳಿ, ಅಡೋಲೆಸೆಂಟ್ ಅನ್ನು ಟೊಬ್ಯಾಕೋ ಲಾಬಿ ಅಟ್ರಾಕ್ಟ್ ಮಾಡಲಿಕ್ಕೆ ಅದನ್ನು ಅವರು ಸೋಷಿಯಲ್ ಮೀಡಿಯಾ ಅದರಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಈ ಸಿಗರೇಟ್ ಇಸ್ ಹೆಲ್ತಿಯರ್ ಕಂಪೇರ್ ಟು ಸ್ಮೋಕಿಂಗ್ ಅಂಡ್ ಅದನ್ನೆಲ್ಲ. ಸೊ ಅದೆಲ್ಲ ಕರೆಕ್ಟ್ ಆದ ಮೆಸೇಜಿಂಗ್ ಅಲ್ಲ. ಇಟ್ ಈಸ್ ಆಸ್ ಡೇಂಜರ್ ಆಸ್ ಸಿಗರೇಟ್, ಬೀಡಿ, ಜರ್ದ. ಅದರೊಟ್ಟಿಗೆ ಅವ್ರು ಏನ್ ಹೇಳ್ತಾ ಇರೋದು, ಯಂಗ್ಸ್ಟರ್ಸ್ ಅನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಅದನ್ನು ಫ್ಲೇವರ್ಡ್ ಅಂತ ಇದ್ ಮಾಡ್ತಾರೆ, ಇನ್ನೊಂದು ಇ ಸಿಗರೇಟ್ ಅಂತ ಅದನ್ನು ಪ್ರಮೋಟ್ ಮಾಡ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನು ಎನ್ಕರೇಜ್ ಮಾಡ್ತಾರೆ, ಸೊ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅವರಿಗೆಲ್ಲ ಅಡ್ವರ್ಟೈಸ್ ಪ್ರಕಾರ. ಮತ್ತೆ ಇನ್ನೊಂದು ಮೂರನೇದು ಅವ್ರು ಮಾಡೋದು ಅಂತ ಹೇಳಿದ್ರೆ ಅದನ್ನು ಮೋರ್ ಅಟ್ರಾಕ್ಟಿವ್, ಕಲರ್ಫುಲ್ ಮಾಡ್ತಾರೆ. ಅಂದ್ರೆ ಕಲರ್ಫುಲ್ ಮಾಡಿದಾಗ ಯಂಗ್ಸ್ಟರ್ಸ್ ಅಟ್ರಾಕ್ಟ್ ಆಗ್ತಾರೆ, ಅದನ್ನು ಯೂಸ್ ಮಾಡ್ಲಿಕ್ಕೆ ತಗೊಂಬರ್ತಾರೆ. ಅಂತ ಹೇಳಿದ್ರೆ ಅವರನ್ನು ಪ್ಯಾಕೇಜಿಂಗ್ ಆತರ ಮಾಡಿ ಅದನ್ನು ಅಟ್ರಾಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಸಲ ಅದಕ್ಕೆ ವಿ ಹ್ಯಾವ್ ಟು ಕೌಂಟರ್ ದ ಮೆಸೇಜಿಂಗ್ ಬೈ ದ ಇಂಡಸ್ಟ್ರಿ ಟು ಅಟ್ರಾಕ್ಟ್ ದ ಯಂಗರ್ ಪಾಪ್ಯುಲೇಷನ್ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸೊ ದ WHO ಥೀಮ್ ಅಂತ ಹೇಳಿದ್ರೆ ಕೌಂಟರಿಂಗ್ ದ ನಿಕೋಟಿನ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್.
0: ಸೊ ಕೇಳಿದ್ರಲ್ಲ ಕೇಳುಗರೆ, ತಂಬಾಕು ಅದು ವಿಷಕಾರಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಕೂಡ ಬರುತ್ತೆ. ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಒಳ್ಳೆಯ ಮೆಸೇಜ್ ಅನ್ನ ಕೊಟ್ಟಿದೆ, ಥೀಮ್ ಅನ್ನ ಕೊಟ್ಟಿದೆ. ನಮ್ಮ ಯುವ ಪೀಳಿಗೆ ಯಾವುದೇ ತಂಬಾಕು ಪದಾರ್ಥಗಳಿಗೆ, ಆಮಿಷಗಳಿಗೆ ಒಳಗಾಗದಂತೆ, ಆವರಿಸಿಕೊಳ್ಳದಂತೆ ನೋಡಿಕೊಂಡು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ಒಳ್ಳೆಯ ಮೆಸೇಜ್ ಥೀಮ್ ಅನ್ನ ಕೊಟ್ಟಿದೆ ಈ ವರ್ಷ. ಇನ್ನು ವ್ಯಸನಿಗಳು ತಮ್ಮ ವ್ಯಸನವನ್ನ, ಚಟವನ್ನ ಬಿಡಬೇಕು ಅನ್ನೋದಾದ್ರೆ ಟೋಲ್ ಫ್ರೀ ಸಂಖ್ಯೆಯನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆಯಬಹುದು ಹಾಗೂ ಸಲಹೆಯನ್ನ ಪಡೆಯಬಹುದು. ಟೋಲ್ ಫ್ರೀ ಸಂಖ್ಯೆ 1800110123556. ನಿಮ್ಹಾನ್ಸ್ ಯಾವುದೇ ಹತ್ತಿರದ ಸೆಂಟರ್ನ ಕಾಲ್ ಮಾಡಿ ನಿಮ್ಮ ಭಾಷೆಯಲ್ಲೇ ನಿಮ್ಮ ಸಮಸ್ಯೆಯನ್ನ ಹೇಳಿಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ತಿಳಿಸಿದ್ರು ಡಾಕ್ಟರ್ ಸುಬೋಧ್ BN, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದ.
2: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಸುಬೋಧ್ BN, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ S.
3: ದುಶ್ಚಟಗಳು ನಿಮ್ಮ ಜೀವಕ್ಕೆ ಮಾರಕವಾಗಬಹುದು. ಧೂಮಪಾನ, ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಿ. ಮೈ ಮೇಲೆ ದೇವರು ದೆವ್ವ ಬರುವುದು ಮಾನಸಿಕ ಒತ್ತಡದ ಲಕ್ಷಣ ಇರಬಹುದು. ಕೂಡಲೇ ಹತ್ತಿರದ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.
4: ಮನೋಚಿಂತನ, ಮನಸ್ಸಿನ ಮಂಥನ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
6: ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ, ಭಾವಗೀತೆಗಳು, ಚಿತ್ರಗೀತೆಗಳು, ಹಾಗೇನೆ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ಇಷ್ಟೆಲ್ಲವೂ ಪ್ರಸಾರವಾದವು.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 9:20. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿರೋದು ನಾನು, ನಿಮ್ಮ ಆರ್ಜೆ ರಶ್ಮಿ. ಶೀತಕ ಯಂತ್ರ ಪುರಾಣ, ಏನಪ್ಪ ಇದು? ಪದ ಕೇಳೋಕಾಗಿದೆ, ಆದರೆ ತುಂಬ ಸುಲಭವಾದ ಅರ್ಥವನ್ನು ಕೊಡುತ್ತೆ. ಶೀತಕ ಅಂದರೆ ಶೀತಲವಾಗಿರೋದು, ತಣ್ಣಗಿರೋದು. ಯಂತ್ರ ಅಂದರೆ ಮಿಷೀನು. ತಣ್ಣಗಾಗಿ ಇಡೋ ಅಂಥ ಒಂದು ಮಿಷೀನ್ಗೆ ನಾವು ಏನು ಹೇಳ್ತೀವಿ? ಎಸ್, ರೆಫ್ರಿಜರೇಟರ್ ಅಂತ ಹೇಳ್ತೀವಲ್ವಾ, ಹಾಗೆ ಕನ್ನಡದಲ್ಲಿ ಅದನ್ನು ಶೀತಕ ಅಂತ ಹೇಳ್ತಾರೆ. ಸಾವಿರಾರು ವರ್ಷಗಳ ಹಿಂದೆ ಪರ್ಷಿಯಾದ ಮರುಭೂಮಿಯಲ್ಲಿ ಒಂದು ಗುಮ್ಮಟ ಎದ್ದು ನಿಂತಿತ್ತು. ಈಗಲೂ ಎಷ್ಟೋ ಸ್ಥಳಗಳಲ್ಲಿ ಈ ಗುಮ್ಮಟವನ್ನು ನಾವು ಕಾಣಬಹುದು. ಇದನ್ನು ಯಾಕ್ಚಾಲ್ ಅಂತ ಹೇಳ್ತಾರೆ. ಹೊರಗಡೆ 50 ಡಿಗ್ರಿ ಬಿಸಿಲು, ಒಳಗೆ ಚಳಿಗಾಲದಲ್ಲಿ ಕೂಡಿಟ್ಟ ಮಂಜುಗಡ್ಡೆ. ಹೇಗಪ್ಪ ಇದು? ಆಗ ಅಲ್ಲಿನ ಜನರಿಗೆ ತೋಚಿದ್ದೆ, ಈ ಒಂದು ಮಂಜುಗಡ್ಡೆನ ನಾವು ಕೂಡ ಮಾಡಬಹುದು ಅನ್ನುವಂಥದ್ದು. ಈ ಒಂದು ಇರಾನ್ನಾದ್ಯಂತ ಹರಡಿರುವ ಈ ರಚನೆಗಳು ಪ್ರಾಚೀನ ರೆಫ್ರಿಜರೇಟರ್ಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ವು. ಪರ್ಷಿಯನ್ ಮರುಭೂಮಿಯ ನೀರಿಲ್ಲದ ವಿಸ್ತಾರದಲ್ಲಿ ಅದ್ಭುತ ಮತ್ತು ಚತುರ ಪ್ರಾಚೀನ ತಂತ್ರಜ್ಞಾನವನ್ನು ಕಂಡುಹಿಡಿಯಲಾಯಿತು. ಇದನ್ನು ಯಾಕ್ಚಾಲ್ ಅಂತ ಕರೆಯಲಾಗುತ್ತೆ, ಅಂದರೆ ಗುಮ್ಮಟದ ಹಾಗೆ ಇರುತ್ತೆ. ಇದು ಇರಾನ್ನ ಎಲ್ಲೆಡೆ ಹರಡಿರುವಂತಹ ಒಂದು ಗುಮ್ಮಟಗಳು. ಯಾಕ್ಚಾಲ್ ಅಂದ್ರೇನು? ಪರ್ಷಿಯನ್ ಭಾಷೆಯಲ್ಲಿ ಯಾಕ್ ಅಂದರೆ ಐಸ್, ಅಂದರೆ ಮಂಜುಗಡ್ಡೆ. ಯಾಕ್ ಅಂದರೆ ಐಸ್, ಮಂಜುಗಡ್ಡೆ. ಚಾಲ್ ಅಂದರೆ ಪಿಟ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ, ಅಥವಾ ಗುಮ್ಮಟ ಅಥವಾ ಯಾವುದೇ ಒಂದು ಸ್ಥಳ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಕ್ರಿಸ್ತಪೂರ್ವ 400 ಹೊತ್ತಿಗೆ ಪರ್ಷಿಯನ್ ಇಂಜಿನಿಯರ್ಗಳು ಚಳಿಗಾಲದಲ್ಲಿ ಮಂಜುಗಡ್ಡೆಯನ್ನು ಮಾಡೋದು ಮತ್ತು ಬೇಸಿಗೆಯಲ್ಲಿ ಮರುಭೂಮಿಯಲ್ಲಿ ಸಂಗ್ರಹಿಸೋದಕ್ಕೆ ಯಾಕ್ಚಾಲನ್ನು ಬಳಸುವ ತಂತ್ರವನ್ನು ಕರಗತ ಮಾಡ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಐಸ್ ಉತ್ಪಾದನೆ ಏನಿದೆಯಲ್ಲ, ಇದು ಈಗಿನದಲ್ಲ. ರೆಫ್ರಿಜರೇಟರ್ಗಳು ಕೂಡ ಈಗಿನ ಒಂದು ಆವಿಷ್ಕಾರ ಏನೂ ಅಲ್ಲ. ಇದು ನಮ್ಮ ಪೂರ್ವಜರ ಆಗಿನ ಸಮಯಕ್ಕೆ ಅತ್ಯಾಧುನಿಕ ವಿಧಾನವನ್ನು ತೋರಿಸ್ಕೊಡುವಂಥ ಒಂದು ಚತುರತೆಯನ್ನು ಕೂಡ ತೋರಿಸುತ್ತೆ. 400 BCಯಷ್ಟು ಹಿಂದಿನ ಈ ಒಂದು ಚತುರತೆ. ಹಾಗಾಗಿ ಈ ವರ್ಷ ಪೂರ್ತಿ ಐಸನ್ನು ಸಂಗ್ರಹಿಸುವುದಕ್ಕೆ ವಿನ್ಯಾಸಗೊಳಿಸಲಾದಂತಹ ತಂಪಾಗಿಸುವ ವ್ಯವಸ್ಥೆಯನ್ನು ಬಳಸಿಕೊಂಡು ಪ್ರಾಚೀನ ರೆಫ್ರಿಜರೇಟರ್ಗಳಾಗಿ ಕಾರ್ಯನಿರ್ವಹಿಸೋದಕ್ಕೆ ಈ ಯಾಕ್ಚಾಲ್ಗಳನ್ನು ನಿರ್ಮಿಸಲಾಗಿತ್ತು. ಈ ಒಂದು ಯಾಕ್ಚಾಲ್ಗಳು ವಿಶಿಷ್ಟವಾದ ಗುಮ್ಮಟದ ಆಕಾರವನ್ನು ಹೊಂದಿರುತ್ತವೆ, ಬೃಹತ್ ಭೂಗತ ಶೇಖರಣಾ ಪ್ರದೇಶವನ್ನು ಹೊಂದಿರುತ್ತವೆ. ಹಾಗಾಗಿ ಪಿಟ್ ಅನ್ನು ಮಾಡಿರ್ತಾರೆ. ಪಿಟ್ ಅಂದರೆ ಅದು ಚಾಲ್ ಅಂದರೆ ಪಿಟ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಈ ಒಂದು ಬೃಹತ್ ಭೂಗತ ಶೇಖರಣಾ ಪ್ರದೇಶದಲ್ಲಿ ದಪ್ಪ ಶಾಖ ನಿರೋಧಕ ವಸ್ತುಗಳಿಂದ ನಿರ್ಮಿಸಲಾದ ಈ ಒಂದು ಆವಿಯಾಗುವ ತಂಪಾಗಿಸುವ ವ್ಯವಸ್ಥೆಯನ್ನು ಬಳಸಿ ಮಂಜುಗಡ್ಡೆಯನ್ನು ಮಾಡೋದಕ್ಕೆ ಶುರು ಮಾಡಲಾಯಿತು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೂಡ ಇರುತ್ತೆ, ಜೊತೆಗೆ ಹಾಡುಗಳು ಕೂಡ ನಿಮಗಾಗಿ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ಇಂದಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಶೀತಕ ಯಂತ್ರ ಪುರಾಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅಂದ್ರೆ ಫ್ರಿಡ್ಜ್ ಬಗ್ಗೆ ಮಾತನಾಡ್ತಾ ಇದೀವಿ. ಮೊದಲು ಇದು ಶುರುವಾಗಿದ್ದು ಆಗಿನ ಪರ್ಷ್ಯಾ, ಅಂದ್ರೆ ಇಂದಿನ ಇರಾನ್ನ ಪ್ರಾಂತ್ಯದಲ್ಲಿ ಯಾಕ್ಚಾಲ್ ಅನ್ನುವಂಥ ಒಂದು ಗುಮ್ಮಟಗಳ ಒಂದು ರಚನೆಯೊಂದಿಗೆ ಈ ಒಂದು ಫ್ರಿಡ್ಜ್ ಶುರುವಾಗಿದ್ದು. ನೈಸರ್ಗಿಕ ಹವಾಮಾನದೊಂದಿಗೆ ಕೆಲಸ ಮಾಡೋದ್ರಿಂದ ತಂಪಾದ ಗಾಳಿ ತಳದಲ್ಲಿರುವ ಒಳಹರಿವಿನ ಮೂಲಕ ಪ್ರವೇಶಿಸುತ್ತೆ. ಮೇಲೆ ಶಂಕುವಿನ ಆಕಾರದ ವಿನ್ಯಾಸ ಇದೆ, ಜೊತೆಗೆ ಮೇಲ್ಭಾಗ ಸ್ವಲ್ಪ ತೆರೆದಿರೋದ್ರಿಂದ ಉಳಿದ ಶಾಖವನ್ನು ಹೊರಹಾಕೋದಕ್ಕೆ ಸಹಾಯ ಮಾಡುತ್ತೆ. ಸಿಹಿ ನೀರಿನ ಕಾಲುವೆಗಳಿಂದ ರಾತ್ರಿಯಲ್ಲಿ ತುಂಬಿದ ಅಷ್ಟೇನೂ ಆಳವಿಲ್ಲದ ಸರೋವರಗಳೊಂದಿಗೆ ಐಸ್, ಅಂದರೆ ಮಂಜುಗಡ್ಡೆ ಉತ್ಪಾದನೆಯ ಪ್ರಕ್ರಿಯೆ ಪ್ರಾರಂಭವಾಯಿತು. ಸೂರ್ಯನ ಕಿರಣಗಳಿಂದ ರಕ್ಷಿಸಲ್ಪಟ್ಟ ಸರೋವರಗಳು ಚಳಿಗಾಲದ ರಾತ್ರಿಗಳಲ್ಲಿ ಹೆಪ್ಪುಗಟ್ಟತ್ವೆ. ಹೀಗೆ ಇಲ್ಲಿ ಸಂಗ್ರಹಿಸಿದ ಮಂಜುಗಡ್ಡೆಯನ್ನು ಸ್ಥಳೀಯ ವಸ್ತುಗಳಾದ ಅಡೋಬ್, ಜೇಡಿ ಮಣ್ಣು, ಆಮೇಲೆ ಮೊಟ್ಟೆಯ ಬಿಳಿಯ ಅಂಶ, ಹಾಗೆಯೇ ಮೇಕೆಯ ತುಪ್ಪಳ, ನಿಂಬೆ ರಸ, ಹಾಗೆಯೇ ಜಲ ನಿರೋಧಕ ಗಾರಿಗಳಿಂದ ಮಾಡಿದ ಯಾಕ್ಚಾಲ್ ಅನ್ನುವಂಥ ಈ ಒಂದು ಗುಮ್ಮಟಗಳಿಗೆ ವರ್ಗಾವಣೆ ಮಾಡಲಾಯಿತು, ಅಂದರೆ ಅಲ್ಲಿಗೆ ಸಾಗಿಸಲಾಯಿತು. ಈ ಒಂದು ಯಾಕ್ಚಾಲ್ ಅನ್ನುವಂತಹ ರಚನೆಗಳೇನಿದೆಯಲ್ಲ, ಗುಮ್ಮಟದ ರಚನೆಗಳು ಆಹಾರ ಪಾನೀಯವನ್ನು ಇವೆಲ್ಲವನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ಆಗ ವಹಿಸ್ತಾ ಇದ್ವು. ಜೊತೆಗೆ ಬೇಸಿಗೆಯಲ್ಲಿ ಎಲ್ಲವನ್ನ ತಂಪಾಗಿ ಇಡೋದಕ್ಕೆ ಸಹಾಯ ಮಾಡ್ತಾ ಇದ್ವು. ಇಂದು ಅಂದರೆ ಆಗ ಪರ್ಷ್ಯಾದಲ್ಲಿ ಸಾವಿರಾರು ಯಾಕ್ಚಾಲ್ಗಳಿದ್ವು, ಇಂದು ಸುಮಾರು 120 ಯಾಕ್ಚಾಲ್ಗಳು ಪ್ರಾಚೀನ ಪರ್ಷಿಯನ್ ಜಾಣ್ಮೆಯ ಐತಿಹಾಸಿಕ ನೆನಪಾಗಿ ಕುರುಹಾಗಿ ಉಳ್ಕೊಂಡಿವೆ. ಹಾಗಾಗಿ ಇಡೀ ಒಂದು ಈ ಪ್ರಪಂಚದಲ್ಲಿ ನಮ್ಮ ರೆಫ್ರಿಜರೇಟರ್ಗಳಿಗೆ ಪುರಾತನವಾದ ಒಂದು ಕನೆಕ್ಷನ್ ಏನು ಅಂತ ನೋಡೋದಾದರೆ ಪರ್ಷಿಯಾದ ಯಾಕ್ಚಾಲ್ಗಳು. ಮತ್ತಷ್ಟು ಮಾಹಿತಿ ಇರುತ್ತೆ, ಜೊತೆಗೆ ಹಾಡುಗಳು ಕೂಡ ಪ್ರಸಾರವಾಗ್ತಾ ಇದೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಶೀತಕ ಯಂತ್ರ ಪುರಾಣ ಕಾರ್ಯಕ್ರಮ ಇದು.

ಐಸ್ ಕ್ರೀಮ್ ಅಂದ್ರೆ ನಮಗೆ ಮೊದಲು ತಲೆಗೆ ಬರೋದು ಈ ಯುರೋಪಿಯನ್ ದೇಶಗಳು, ಹಾಗೇನೆ ಇಟಲಿ ಮತ್ತು ಬ್ರೆಜಿಲ್ ಕೂಡ ಐಸ್ ಕ್ರೀಮ್ನ ತವರೂರು ಅಂತ ಎಷ್ಟೋ ಸಲ ಅನ್ಕೊಂಡಿರ್ತೀವಿ. ಯಾಕೆಂದರೆ ಬ್ರೆಜಿಲ್ನಲ್ಲೂ ಕೂಡ ಬಹಳಷ್ಟು ಹಾಲು ಉತ್ಪಾದನೆ ಆಗುತ್ತಲ್ಲ ಹಾಗಾಗಿ. ಆದರೆ ಇದು ಐಸ್ ಕ್ರೀಮ್ನ ಜನ್ಮಸ್ಥಾನ, ಇಟಲಿನೂ ಅಲ್ಲ, ಬ್ರೆಜಿಲ್ಲೂ ಅಲ್ಲ, ಯುರೋಪಿಯನ್ ನೇಷನ್ಸು ಅಲ್ಲ, ಇರಾನ್ ಐಸ್ ಕ್ರೀಮ್ನ ಜನ್ಮಸ್ಥಳ ಅಂತ ಪರಿಗಣಿಸಲಾಗಿದೆ. ಸುಮಾರು 2000 ವರ್ಷಗಳ ಹಿಂದೆಯೇ ಇದು ಪ್ರಾರಂಭವಾಯಿತು. ತಾಪಮಾನವನ್ನು ಘನೀಕರಿಸಿ ಒಂದು ಹಂತಕ್ಕೆ ಇಳಿಸಿ ಅದನ್ನು ಕೋನಾಕಾರದ ಕಟ್ಟಡವನ್ನು ಕಟ್ಟಿ ಅದರೊಳಗಡೆ ಮಂಜುಗಡ್ಡೆಯನ್ನು ಶೇಖರಣೆ ಮಾಡಿ ಇದೆಲ್ಲ ಮಾಡ್ತಾ ಮಾಡ್ತಾ ಜೊತೆ ಜೊತೆಗೆ ಒಂದು ಹೊಸ ರೆಸಿಪಿ ಕೂಡ ಶುರು ಆಗ್ಬಿಟ್ಟಿತ್ತು. ಯಾಕೆಂದರೆ ಈ ಶೀತದ ಸಮಯದಲ್ಲಿ, ಅಂದರೆ ಬಹಳಷ್ಟು ತಿಂಗಳುಗಳು ಅಲ್ಲಿ ಶೀತ ಇರ್ತಾ ಇತ್ತಲ್ಲ, ಅಂಥ ಸಮಯದಲ್ಲಿ ಪರ್ವತಗಳಿಂದಂತಹ ತಂದ ಲೆಡರನ್ನು ಇಲ್ಲಿ ತಿಂಗಳಗಟ್ಟಲೆ ಸಂಗ್ರಹಿಸಿ ಇಟ್ಟು ಮಂಜುಗಡ್ಡೆಯನ್ನು ಇದರಲ್ಲಿ ಸಂಗ್ರಹಿಸಲಾಗ್ತಾ ಇತ್ತು. ಇದನ್ನು ಕ್ರಿಸ್ತಪೂರ್ವ 400 ವರ್ಷಗಳ ಹಿಂದೆಯೇ ಬಳಸಲಾಗ್ತಾ ಇತ್ತು. ಹಾಗೆಯೇ ಈ ಒಂದು ಮಂಜುಗಡ್ಡೆಯಿಂದ ಒಳ್ಳೊಳ್ಳೆ ರೆಸಿಪಿಗಳನ್ನು ತಯಾರಿಸೋದಕ್ಕೆ ಶುರು ಮಾಡಿದ್ರು. ಹಾಗೆಯೇ ಒಂದು ವಿಶಿಷ್ಟ ಸಿಹಿ ತಿಂಡಿ, ಅದು ಹೆಸರು ನಿಮ್ಮೆಲ್ಲರಿಗೂ ತಿಳಿದಿರುತ್ತೆ, ಎಷ್ಟೋ ಮಕ್ಕಳು ಇದನ್ನು ಬಹಳ ಖುಷಿಪಟ್ಟು ಆನಂದದಿಂದ ಸವಿಯುವಂತಹ ಸಂದರ್ಭಗಳು ಕೂಡ ಬಹಳಷ್ಟು. ಅದ್ಯಾವುದು ಅಂತಂದರೆ ಫಲೂದಾ, ನೀವು ಕೇಳಿರ್ಬೋದು ಈ ಹೆಸರು. ಇದು ಮೊದಲು ಹುಟ್ಕೊಂಡಿದ್ದು ಅಥವಾ ಶುರುವಾಗಿದ್ದು ಇರಾನಲ್ಲಿ. ಇದು ಅವರ ವಿಶಿಷ್ಟ ಸಿಹಿ ತಿಂಡಿ. ಐಸ್ ಕ್ರೀಮ್ಗೆ ಸ್ವಲ್ಪ ಹೋಲಿಕೆ ಇರುತ್ತೆ, ಆದರೆ ಫಲೂದಾ ಅಲ್ಲಿ ಬೇರೆ ಎಲ್ಲ ಒಂದು ಮಿಶ್ರಣವಾಗಿರುತ್ತೆ. ಆನಂತರ ಇದರ ಒಂದು ವಿಚಾರವಾಗಿ ಬಹಳಷ್ಟು ಕೊರತೆಯಿಂದಾಗಿ ಅಥವಾ ಮಾಡುವವರ ಕೊರತೆಯಿಂದಾಗಿ, ಜೊತೆಗೆ ಇರಾನನ್ನು ಅರಬ್ಬರು ವಶಪಡಿಸಿಕೊಂಡ ನಂತರ ಕಾಣಿಸಿಕೊಂಡಂತಹ ಫಲೂದೆ ಅದು ಅರಬ್ಬೀಕೃತ ರೂಪವಾಗಿ ಮಾರ್ಪಾಟಾಯಿತು. ಮೂಲ ರೂಪ ಫಲೂದಾ ಅಥವಾ ಫಲೂದೆ ಅನ್ನುವಂಥ ಹೆಸರಲ್ಲಿ ಶುರುವಾಯಿತು. ಈಗಲೂ ಕೂಡ ಇರಾನ್ನ ಅನೇಕ ಸ್ಥಳಗಳಲ್ಲಿ ಈ ಫಲೂದಾ ಅನ್ನುವಂಥ ಈ ಒಂದು ಐಸ್ ಕ್ರೀಮ್ ಏನಿದೆಯಲ್ಲ, ವಿಶಿಷ್ಟವಾದ ಐಸ್ ಕ್ರೀಮ್ ಇದು, ಇದನ್ನು ಬಹಳ ಕಡೆ ಮಾರಲಾಗುತ್ತೆ. ಈಗ ಬಿಡಿ, ಪ್ರಪಂಚದ ಎಷ್ಟೋ ಮೂಲೆ ಮೂಲೆಗಳಲ್ಲಿ ಈಗ ಫಲೂದಾವನ್ನು ನಾವು ಸವಿಬಹುದು. ಇರಾನ್ಗೆ ಹೋಗಬೇಕಂತೇನಿಲ್ಲ. ಆದರೆ ಇಲ್ಲಿಯ ಫಲೂದಾ ಏನಿದೆಯಲ್ಲ, ಇದು ಒರಿಜಿನಲ್ ಫಲೂದಾ ಅಂತ ಹೇಳ್ತಾರೆ. ಓಜಿ ಫಲೂದಾ ಅಂತ ಹೇಳ್ತಾರಲ್ಲ ಹಾಗೆ. ಇಲ್ಲಿ ಐಸ್ ಕ್ರೀಮ್ ಜೊತೆ ಇದನ್ನು ನೀಡಲಾಗುತ್ತೆ. ಸಾಂಪ್ರದಾಯಿಕ ಸಿಹಿ ತಿಂಡಿ ಇದು. ಏನೇನು ಹಾಕ್ತಾರೆ ಇದಕ್ಕೆ ಅಂತಂದರೆ, ಕುರಿಯ ಹಾಲು, ರೋಸ್ ವಾಟರ್, ಕೇಸರಿ ಮತ್ತು ಸಕ್ಕರೆ ಇದೆಲ್ಲವೂ ಸೇರಿರುತ್ತೆ ಈ ಫಲೂದೆಯಲ್ಲಿ. ಎಲ್ರಿಗೂ ಇಷ್ಟ ಆಗಬೇಕು ಅಂತೇನಿಲ್ಲ, ಡೆವಲಪ್ಡ್ ಟೇಸ್ಟ್ ಅಂತ ಹೇಳ್ತಾರಲ್ಲ ಅದು ಇದು. ಆದರೆ ಇದರ ಅವಕಾಶ ಇದ್ದರೆ ಮೂಲ ಓಜಿ ಫಲೂದಾನ ಖಂಡಿತವಾಗ್ಲೂ ಪ್ರಯತ್ನಿಸಬಹುದು. ಆದರೆ ಇದು ಯಾಕ್ಚಾಲ್ನಲ್ಲಿ ಸಂಗ್ರಹಣೆ ಮಾಡಲಾಗೋದಿಲ್ಲ, ಅಲ್ಲಿರುವಂತಹ ಮಂಜುಗಡ್ಡೆಯಿಂದ ಮಾತ್ರ ಇದನ್ನು ತಯಾರಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ

ಅಂತಂದ್ರೆ ಇಟಲಿಯಿಂದ ಬಹಳಷ್ಟು ರೆಫ್ರಿಜರೇಟರ್ಗಳನ್ನ ಇರಾನ್ಗೆ ತರಿಸ್ಕೊಳ್ತಾ ಇರೋದ್ರಿಂದ ಇಟಲಿಯೇ ಐಸ್ ಕ್ರೀಮ್ನ ತವರೂರು ಅನ್ನುವಂಥ ಪಟ್ಟ ಬಂದ್ಬಿಟ್ಟಿತ್ತು ಇಟಲಿಗೆ. ಆದರೆ ಅದು ತಪ್ಪು, ಐಸ್ ಕ್ರೀಮ್ನ ತವರೂರು ಇರಾನ್.

ಹೀಗೆ ಯಕ್ಚಲ್ನಿಂದ ಮಂಜುಗಡ್ಡೆನ ಬಳಸೋದಕ್ಕೆ ಶುರು ಮಾಡ್ತಾ ಇದ್ರು. ಆಮೇಲೆ ಶತಮಾನಗಳೇ ಉರುಳಿತು. ಅಮೆರಿಕದ ಹೆಪ್ಪುಗಟ್ಟಿದ ಕೆರೆಗಳ ಮೇಲೆ ಜನವರಿ ಬೆಳಿಗ್ಗೆ 4 ಗಂಟೆಗೆ ದೀಪಗಳು ಉರಿತಾ ಇದ್ವು. ಫ್ರೆಡ್ರಿಕ್ ಟ್ಯೂಡರ್ನ ಕೆಲಸಗಾರರು ಕೊಡಲಿ ಹಿಡಿದು ನಿಂತಿದ್ರು. ಕೆರೆಯ ಎದೆಯನ್ನ ಸೀಳಿ ಮಂಜುಗಡ್ಡೆಯ ತುಂಡುಗಳನ್ನು ಎತ್ತಿ ಮರದ ಪುಡಿಯಲ್ಲಿ ಹೊದಿಸಿ ಹಡಗಿಗೆ ತುಂಬುತ್ತಾ ಇದ್ರು. ಆ ಹಡಗುಗಳು ಕಲ್ಕತ್ತಾ ಬಂದರು ಸೇರಿದಾಗ ಇಲ್ಲಿನ ಶ್ರೀಮಂತರ ಪೇಯಗಳ ಗ್ಲಾಸ್ನಲ್ಲಿ ಅಮೆರಿಕನ್ ಮಂಜುಗಡ್ಡೆ ತೇಲ್ತಾ ಇತ್ತು. ಅದೇ ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಡ್ತು. ಈ ಮಂಜುಗಡ್ಡೆಗಾಗಿ ನಾವು ಪ್ರತಿ ವರ್ಷ ಚಳಿಗಾಲಕ್ಕಾಗಿ ಕಾಯಬೇಕಾ? ನಾವೇ ಚಳಿಯಲ್ಲಿ ಈ ಮಂಜುಗಡ್ಡೆಯನ್ನು ಮಾಡೋದಕ್ಕಾಗೋದಿಲ್ವಾ ಅನ್ನುವಂಥ ಒಂದು ವಿಚಾರ. 1834 ಲಂಡನ್ನಿನ ಒಂದು ಸಣ್ಣ ಲ್ಯಾಬ್ ಜೇಕಬ್ ಪರ್ಕಿನ್ಸ್ ಬೆವರ್ತಾ ನಿಂತಿದ್ರು. ಅವರ ಮುಂದೆ ಕೊಳವೆಗಳು, ಪಂಪು. ಅವರು ಕೇಳಿದ ಒಂದೇ ಪ್ರಶ್ನೆ, ನಾನು ಬೆವರಿದಾಗ ನನ್ನ ಚರ್ಮ ತಣ್ಣಗಾಗುತ್ತೆ, ಯಾಕೆ? ಉತ್ತರ ಸಿಕ್ತು, ದ್ರವ ಆವಿಯಾದಾಗ ಸುತ್ತಲಿನ ಶಾಖವನ್ನು ಎಳೆದುಕೊಳ್ಳುತ್ತೆ ಅನ್ನೋದು ಅರಿವಾಯಿತು. ಹಾಗಾದರೆ ಮುಂದೇನು ಮಾಡಬೇಕು? ಈಥರ್ ಅನ್ನುವಂಥ ಅನಿಲವನ್ನು ಒಂದು ಕಡೆ ಬಂಧಿಯಾಗಿ ಮಾಡಿಟ್ಟ, ಅದನ್ನು ಒತ್ತಿದ, ತಣ್ಣಗೆ ಮಾಡಿದ, ಮತ್ತೆ ಬಿಡುಗಡೆ ಮಾಡಿದ. ಆಗ ಯಂತ್ರದೊಳಗೆ ಮೊದಲ ಬಾರಿ ಕೃತಕವಾಗಿ ಚಳಿ ಹುಟ್ಕೊಳ್ತು. ಅದು ಜಗತ್ತು ಅಲ್ಲಿವರೆಗೂ ನೋಡದಂತಹ ಒಂದು ಮಾಯೆ. ಆದರೆ ಅದು ಬಹಳಷ್ಟು ದೈತ್ಯವಾಗಿದ್ದಂತಹ ಯಂತ್ರದಿಂದ ಸಾಧ್ಯವಾಗಿತ್ತು. ಅದು ಕಾರ್ಖಾನೆಗೆ ಮಾತ್ರ ಬಳಸುವಂಥದ್ದು. ಈ ಒಂದು ಯಂತ್ರ ಮನೆ ಅಡುಗೆ ಮನೆಗೆ ಬರೋದಕ್ಕೆ ಇನ್ನೂ ಒಂದು ಯುದ್ಧ ಆಗಬೇಕಾಗಿತ್ತು. ನೋಡಿ, ಎಷ್ಟೆಲ್ಲ ಇತಿಹಾಸದ ಪುಟಗಳಲ್ಲಿ ಬಚ್ಚಿಟ್ಕೊಂಡಿರುತ್ತೆ ಅಲ್ವಾ ವಿಚಾರಗಳು. ಎಸ್, ಯಾಕ್ಚಾಲ್ನಿಂದ ಇಲ್ಲಿನ ಇವತ್ತಿನ ರೆಫ್ರಿಜರೇಟರ್ಗಳವರೆಗೂ ಹೇಗೆ ಈ ಶೀತಕ ಯಂತ್ರದ ಪಯಣ ಇತ್ತು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಾಡುಗಳನ್ನು ಕೇಳಿ. ಮಂಜು ಮಂಜಿನ ಈ ಶೀರ್ಷಿಕೆಯ ಹಾಡುಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಮಂಜು ಮಂಜು.

ಮಂಜು ಮಂಜು ಬೆಳ್ಳಿ ಮಂಜು ಮಂಜು ಮಂಜು

0: 9:31 ಈ ಸಮಯದಲ್ಲಿ ಸ್ನೇಹಿತರೆ ನ್ಯೂ ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ, ಶೀತಕ ಯಂತ್ರ ಪುರಾಣ. ಇಂದಿನ ಈ ವಿಶೇಷ
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಇನ್ನು ಜೇಕಬ್ ಪರ್ಕಿನ್ಸ್ 1834 ಒಂದು ದೈತ್ಯ ಯಂತ್ರದ ಮೂಲಕ ಮಂಜುಗಡ್ಡೆಯನ್ನು ಹೇಗೆ ತಯಾರಿಸ್ಬೋದು ಅನ್ನೋದನ್ನು ಕಂಡುಹಿಡಿದ್ರು. ಆದರೆ ಅಡುಗೆ ಮನೆಗೆ ಬರೋದಕ್ಕೆ ಇನ್ನೂ ಒಂದು ಯುದ್ಧ ಆಗಬೇಕಾಗಿತ್ತು. ಅದು 1913 ಅಮೆರಿಕ ಡೊಮೆಲಿ ಕಂಪ್ನಿ ಘೋಷಣೆ ಮಾಡಿತು, ಮನೆಗೂ ಫ್ರಿಡ್ಜ್ ಇದೆ, ಬೆಲೆ $900 ಅಂತ. ಆಗ ಒಂದು ಕಾರಿನ ಬೆಲೆ ಅಷ್ಟು. ಯಾರು ಕೊಂಡ್ಕೊಂಡ್ರು? ಕೋಟ್ಯಾಧಿಪತಿಗಳು ಮಾತ್ರ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಆಗ ಅವರ ಮನೆಗೆ ನೆಂಟರು ಬಂದರೆ ಮೊದಲು ಫ್ರಿಡ್ಜ್ ನೋಡೋಕ್ಕೆ ಓಡಿ ಹೋಗ್ತಾ ಇದ್ರಂತೆ. ಫ್ರಿಡ್ಜ್ ಎಲ್ಲಿದೆ ನಿಮ್ಮ ಮನೆಯಲ್ಲಿ, ನಾವು ನೋಡಬೇಕು ಅಂತ. ಅಂದರೆ ಅಷ್ಟು ಒಂದು ಪ್ರೆಷಿಯಸ್ ಆದಂತಹ ಒಂದು ಖನಿಜ ಟ್ರೆಜರಿಯಾಗಿ ಇರ್ತಾ ಇತ್ತು ರೆಫ್ರಿಜರೇಟರ್ಗಳು. ನೋಡಿ ಹೇಗೆ ಸಮಯ ಬದಲಾಗುತ್ತೆ. ಈಗ ರೆಫ್ರಿಜರೇಟರ್ ಅಂದರೆ ಅದು ಒಂದು ಲಕ್ಸುರಿ ಅಲ್ಲ, ಅದೊಂದು ಬೇಸಿಕ್ ಒಂದು ರಿಕ್ವೈರ್ಮೆಂಟ್ ಇರುವಂಥದ್ದು, ಅವಶ್ಯಕತೆ ಇರುವಂತಹ ಒಂದು ಸಾಧನ ಅಷ್ಟೆ. ಬಟ್ ಆ ಟೈಮ್ನಲ್ಲಿ ಅದೊಂದು ಲಕ್ಸುರಿ ಐಟಮ್ ಆಗಿತ್ತು. ಮನೆಗೆ ನೆಂಟರು ಬಂದರೆ ಎಲ್ಲಿದೆ ಫ್ರಿಡ್ಜ್ ಅಂತ ನೋಡೋದಕ್ಕೆ ಅಷ್ಟು ಕೌತುಕ ಇರ್ತಾ ಇತ್ತಂತೆ. ಆದರೆ ಆ ಫ್ರಿಡ್ಜ್ಗೆ ಕಂಪ್ರೆಸರ್ ಮಾಳಿಗೆಯಲ್ಲಿ ಇಡಬೇಕಾಗಿತ್ತಂತೆ. ಜೋರಿಗೆ ಘರ್ ಘರ್ ಅಂತ ರಾತ್ರಿಯೆಲ್ಲ ಸದ್ದು ಮಾಡುವಂಥ ಒಂದು ಕಂಪ್ರೆಸರ್ ಅದು. ಇನ್ನೂ ಕೆಲವೊಮ್ಮೆ ವಿಷಾನಿಲ ಸೋರಿಕೆ ಆಗಿ ಸ್ಫೋಟ ಕೂಡ ಆಗ್ತಾ ಇತ್ತಂತೆ. ಆದರೂ ಕೂಡ ಬೇಕು ಅದೊಂದು ವಸ್ತು, ಲಕ್ಸುರಿ ಐಟಮ್. ಯಾರ ಮನೆಯಲ್ಲೂ ಇಲ್ಲದೆ ಇರೋ ನನ್ನ ಮನೇಲಿ ಇಟ್ಕೋಬೇಕು ಅನ್ನುವಂಥ ಒಂದು ಆಸೆ. ಹಾಗಾಗಿ ಅದನ್ನು ಇಟ್ಕೊಳ್ಳೋದು ಏನೂ ನಿಲ್ಲಿಸಲಿಲ್ಲ. ಆದರೆ ಮುಂದೆ ಇದೇ ಒಂದು ಫ್ರಿಡ್ಜು ನಿಧಾನವಾಗಿ ಮನೆಯ ಅಡುಗೆ ಮನೆಯಲ್ಲಿ ಇಡುವಂಥ ಒಂದು ಸೈಜ್ಗೆ ತರುವಂತಹ ಪ್ರಯತ್ನ ನಡೀತಾನೆ ಇತ್ತು. ಆಗಿನ ಮಂದಿಯಲ್ಲಿ ಕನಸಿತ್ತು ಅಲ್ವಾ, ಏನು ಅಡುಗೆ ಮಾಡಿದ್ದು ಕೆಡಬಾರ್ದು ಅನ್ನೋದು, ಅಥವಾ ಹಾಲು ಕೆಡಬಾರ್ದು ಅನ್ನುವಂಥ ಒಂದು ಕನಸು. ಹೇಗಪ್ಪ ಅದನ್ನು ಸಂರಕ್ಷಿಸೋದು ಇಷ್ಟೆಲ್ಲ ಇರುವಾಗ ಅಂತ. ಆ ಒಂದು ಕನಸು ಸಮುದ್ರ ದಾಟಿ ಭಾರತಕ್ಕೂ ಕೂಡ ಬಂತು 1950. ಹೇಗೆ ಬಂತು, ಎಲ್ಲಿಗೆ ಬಂತು ಮೊದಲು, ಹಾಡಿನ ನಂತರ ಮಾತನಾಡೋಣ ಇದ್ರ ಬಗ್ಗೆ.

ಮನೆಯಲ್ಲಿದ್ದಂತಹ ಹಾಲು ಅಡುಗೆ ಏನು ಕೆಡಬಾರದು ಅನ್ನುವಂತಹ ಕನಸಿತ್ತಲ್ಲ, ಆ ಕನಸು ಸಮುದ್ರ ದಾಟಿ ಭಾರತಕ್ಕೆ ಬಂತು. 1950 ಬಾಂಬೆ ಬಂದರಿನಲ್ಲಿ ಮೊದಲ ಕೆಲ್ವಿನ್

ಮೀಟರ್ ನಮ್ಮ ಈ ಒಂದು ಬಂದರಿನಲ್ಲಿ ಇಳಿತು. ಆಗ ಫ್ರಿಡ್ಜ್ ಅಂದರೆ ಪೀಠೋಪಕರಣ ಅಲ್ಲ, ಅದೊಂದು ಆಸ್ತಿ. ಮದುವೆಗಳಲ್ಲಿ ವರದಕ್ಷಿಣೆ ಪಟ್ಟಿಯಲ್ಲಿ ಒಂದು ಫ್ರಿಡ್ಜ್ ಅಂತ ಬರೆಯೋದಕ್ಕೆ ಶುರು ಮಾಡಿದರು. ಆಮೇಲೆ ಹಾಗೆ ಹೋಗ್ತಾ ಹೋಗ್ತಾ ಎಲ್ಲ ಊರುಗಳಲ್ಲೂ ಇದು ಸಾಗೋದಕ್ಕೆ ಶುರುವಾಯಿತು. ಮೈಸೂರಿನ ಒಂದು ಮನೆಯಲ್ಲಿ ಅಜ್ಜಿ ಮೊದಲ ಬಾರಿ ಫ್ರಿಡ್ಜ್ ಬಾಗಿಲ ತೆಗೆದ್ಲು. ಒಳಗಿಂದ ಬಂದ ತಣ್ಣನೆಯ ಗಾಳಿಗೆ ಅವಳ ಮುಖ ಅರಳಿತು. ಎಂಥ ಚಮತ್ಕಾರ ಇದು ಅಂತ ಖುಷಿಪಟ್ಲು. ಆ ರಾತ್ರಿ ಊರೆಲ್ಲ ಜನ ಅವಳ ಮನೆಗೆ ಬಂದು ಫ್ರಿಡ್ಜ್ ನೋಡಿ ಐಸ್ ಕ್ಯೂಬ್ ಎಲ್ಲ ಮುಟ್ಟಿ ಬಹಳ ಖುಷಿಪಟ್ಟಿದ್ರಂತೆ. ಮರುದಿನ ಅಜ್ಜಿ ಮೊದಲ ಬಾರಿಗೆ ಹಾಲಿನಿಂದ ಐಸ್ ಕ್ರೀಮ್ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟಾಗ ಮಕ್ಕಳಿಗೆ ಏಂಜಲ್ ಥರ ಕಾಣಿಸಿದ್ರಂತೆ. ಅಂದರೆ ಐಸ್ ಕ್ರೀಮ್ ಹೊರಗಡೆ ತಿನ್ನೋದು ಇನ್ನು ಮುಂದೆ ಬೇಕಾಗಿಲ್ಲ, ಮನೆಯಲ್ಲೇ ಮಾಡ್ಬೋದು ಅನ್ನುವಂಥ ಸಂತೋಷ ಅದು. ಇನ್ನು ಕೇವಲ ನಗರಕ್ಕೆ ಸೀಮಿತ ಆಗಿರಲಿಲ್ಲ. ಮತ್ತೊಂದು ಕಡೆ ನೋಡೋದಾದರೆ ಈ ಕೋಲಾರದ ಟೊಮ್ಯಾಟೋ ಬೆಳೀತಾ ಇದ್ರಲ್ಲ, ಆ ಹೊಲಕ್ಕೆ ಹೋಗಿ ನೋಡಿದಾಗ ರೈತ ಬೆಳೆದಂತಹ ಟೊಮ್ಯಾಟೋಗೆ ಕೆಜಿಗೆ ಇಂತಿಷ್ಟು ರೂಪಾಯಿ ಅಂತ ಇರ್ತಾ ಇತ್ತು. ಅಂದರೆ ಈಗ ಬೆಳಿಗ್ಗೆ ಸುಮಾರು 20 ರೂಪಾಯಿ ಅಂತ ಲೆಕ್ಕ ಇಟ್ಕೊಂಡ್ರೆ ಮಧ್ಯಾಹ್ನಕ್ಕೆ 10 ರೂಪಾಯಿ ಆಗ್ತಾ ಇತ್ತು. ಸಂಜೆ ಅಂತೂ ಅದರ ಬೆಲೆನೇ ಇರ್ತಾ ಇರಲಿಲ್ಲ. ವಾಪಸ್ ಮನೆಗೆ ತೊಗೊಂಡು ಹೋಗಿ ಇಡೋಕ್ಕೆ ಜಾಗ ಇಲ್ಲ, ಕೆಡ್ತಾ ಇತ್ತು, ಕೋಲ್ಡ್ ಸ್ಟೋರೇಜ್ ಇಲ್ಲ. 40% ಭಾರತದ ಹಣ್ಣು ತರಕಾರಿಗಳು ಹೀಗೆ ಕೊಳೆಯೋದಕ್ಕೆ ಶುರುವಾಗಿತ್ತು. ಹೊಲದಲ್ಲಿ ಹುಟ್ಟೋದು, ಮತ್ತೆ ಲಾರಿ ಹತ್ಸುತ್ತಾರೆ ಈ ತರಕಾರಿ ಮತ್ತು ಹಣ್ಣುಗಳನ್ನು. ಬಿಸಿಲಲ್ಲಿ ಬಾಡುತ್ತೆ, ಮಾರುಕಟ್ಟೆಯಲ್ಲಿ ಕೊಳೆಯುತ್ತೆ, ಕಸದ ತೊಟ್ಟಿ ಸೇರುತ್ತೆ. ಹೇಗೆ ಇದನ್ನು ನಿಭಾಯಿಸೋದು, ಎಷ್ಟು ವೇಸ್ಟೇಜ್ ಇತ್ತಲ್ಲ, ಎಲ್ಲ ಹೇಗೆ ತಡೆಯೋದು? ಹಾಗಾಗಿ ಒಂದು ಶೀತಲ ಕೋಣೆ ಸೇರಿದ್ರೆ ಅದು ಎಷ್ಟೋ ಕಡೆ ತಲುಪೋದಲ್ಲ, ವೇಸ್ಟೇಜ್ ತಡಿಬಹುದು. ಈಗ ನೋಡಿ, ಅದೇ ಟೊಮ್ಯಾಟೊ ಈಗ ಫ್ರಿಡ್ಜ್ನಲ್ಲಿ ಇರುತ್ತೆ, ಶೀತಲ ಕೋಣೆ ಸೇರುತ್ತೆ, ಸ್ಟೋರೇಜ್ ಹೌಸ್ಗಳಲ್ಲಿ ಅದನ್ನು ಇಡಲಾಗುತ್ತೆ, ದೆಹಲಿಗೋ ಬಾಂಬೆಗೋ ಕೋಲ್ಕತ್ತಾಗೋ ಎಲ್ಲ ಕಡೆ ಕಳಿಸ್ಲಾಗುತ್ತೆ. ಅಂದರೆ ನಮ್ಮ ಕೋಲಾರದ ಟೊಮ್ಯಾಟೊ ಇಲ್ಲೆಲ್ಲ ಪ್ರಯಾಣ ಮಾಡ್ತಾ ಇದೆ ನೋಡಿ, ಇಲ್ಲೆಲ್ಲ ಹೋಗುತ್ತೆ. ಕೆಲವರು ತಿನ್ನುವಂತಹ ಪಿಜ್ಜಾ ಮೇಲೆ ಈ ಟೊಮ್ಯಾಟೊ ಪೀಸ್ಗಳನ್ನು ಹಾಕಲಾಗುತ್ತೆ. ಅಂದರೆ ಈ ಒಂದು ಶೀತಕ ಯಂತ್ರ ರೈತರಿಗೆ ಬರೀ ಯಂತ್ರ ಅಲ್ಲ, ಅದು ಒಂದು ಬದುಕನ್ನು ಕಟ್ಟಿಕೊಟ್ಟಂತಹ ಒಂದು ಸುಂದರವಾದ ಯಂತ್ರ ಅಂತಲೇ ಹೆಸರನ್ನು ಪಡ್ಕೊಳ್ತು. ಇನ್ನು ಹಳ್ಳಿಗಳಲ್ಲಿ ಆಸ್ಪತ್ರೆಗೆ ಹೋದರೆ ಕರೆಂಟ್ ಹೋಗಿರುತ್ತೆ, ನರ್ಸ್ ಕೈಯಲ್ಲಿ ಪೋಲಿಯೋ ಲಸಿಕೆ ಇರ್ತಾ ಇತ್ತು ಅವಾಗೆಲ್ಲ. ಅದು ಲಸಿಕೆ ಇರೋದು 2-8 ಡಿಗ್ರಿಯಲ್ಲಿ ಮಾತ್ರ, ಅದು ಜಾಸ್ತಿ ಆದರೆ ಟೆಂಪರೇಚರು ವಿಷವಾಗಿ ಪರಿಣಾಮ ಬೀರ್ತಾ ಇತ್ತು. ಈಗ ಅದು ಯಾವುದೇ ಸಮಸ್ಯೆ ಇಲ್ಲ, ಒಂದು ಐಸ್ಲ್ಯಾಂಡ್ ರೆಫ್ರಿಜರೇಟರ್ನಲ್ಲಿ ಈ ಒಂದು ಔಷಧವನ್ನು ಶೇಖರಿಸಿ ಇಡಬಹುದು, ಯಾವುದೇ ತೊಂದರೆ ಆಗೋದಿಲ್ಲ. ಅಂದರೆ ಬೆಳಿಗ್ಗೆ ರಾತ್ರಿಯೆಲ್ಲ ಈ ಫ್ರಿಡ್ಜ್ನಲ್ಲಿ ಇಟ್ಟು ಬೆಳಿಗ್ಗೆ ಮಗುವಿನ ತೋಳಿಗೆ ಲಸಿಕೆ ಕೊಟ್ಟಾಗ ಆ ನರ್ಸ್ನಲ್ಲೂ ಕೂಡ ನೆಮ್ಮದಿ ಇರುತ್ತೆ, ಯಾಕೆಂದರೆ ಈ ಲಸಿಕೆ ಒಂದು ಜೀವನ. ಕೋವಿಡ್ ಕಾಲದಲ್ಲೂ ಕೂಡ -70 ಡಿಗ್ರಿ ಫ್ರೀಜರ್ಗಳಲ್ಲಿ ದೇಶ ಸುತ್ತಿ ಬಂದಿದೆ ನಮ್ಮ ಲಸಿಕೆ. ಅದು ಹೇಗೆ? ಈ ರೆಫ್ರಿಜರೇಟರ್ಗಳ ಮೂಲಕ, ಕೋಲ್ಡ್ ಸ್ಟೋರೇಜ್ ಮೂಲಕ. ಅದಕ್ಕಾಗಿ ನಾವು ಇರಾನ್ನ ಯಾಕ್ಚಾಲ್ಗಳಿಗೆ ಧನ್ಯವಾದ ಹೇಳಲೇಬೇಕು ಅಲ್ವಾ? ಶೀತಕ ಆಸ್ಪತ್ರೆಯಲ್ಲಿ ಕೇವಲ ಒಂದು ಯಂತ್ರ ಅಲ್ಲ, ಅದು ಜೀವ ಉಳಿಸುವ ಒಂದು ಕಾವಲುಗಾರ ಅಂತಲೇ ಹೆಸರನ್ನು ಪಡ್ಕೊಂಡಿದೆ.

ಈಗಿನ ನಮ್ಮ ಮನೆಗಳಲ್ಲಿ ಫ್ರಿಡ್ಜ್ನ ಚಿತ್ರಣ ಹೇಗಿರುತ್ತೆ ಅಂತಂದರೆ, ಫ್ರಿಡ್ಜ್ ತೆಗೆದು ನೋಡಿದ್ರೆ ಮೇಲೆ ಮೊಸರು ಅಥವಾ ಹಾಲು ಪಕ್ಕದಲ್ಲಿರುತ್ತೆ, ಕೆಳಗಡೆ ತರಕಾರಿ, ಡೋರ್ನಲ್ಲಿ ಅರ್ಧ ಕತ್ತರಿಸಿದ ನಿಂಬೆಹಣ್ಣು ಇದ್ದೇ ಇರುತ್ತೆ ಅಥವಾ ಶುಂಠಿ ಪೀಸ್ಗಳಿರುತ್ತೆ, ಜ್ಯಾಮು, ಉಪ್ಪಿನಕಾಯಿ, ಮಸಾಲೆಗಳು, ಹೀಗೆ ಫ್ರಿಡ್ಜ್ನಲ್ಲಿ ಎಲ್ಲವನ್ನು ತುಂಬಿಡುವಂತಹ ಒಂದು ಪದ್ಧತಿ ಇದೆ. ಹಾಗೆಯೇ ಫ್ರಿಡ್ಜ್ ಮೇಲೆ ಮ್ಯಾಗ್ನೆಟ್ಗಳಿರುತ್ತೆ, ಇನ್ನೊಂದು ಮೂಲೆಯಲ್ಲಿ ಆ ಉಪ್ಪಿನಕಾಯಿ ಡಬ್ಬಿ ಇರುತ್ತೆ. ಎಷ್ಟೋ ಸಲ ಅದು ಎಷ್ಟು ಹಿಂದೆ ಹೋಗ್ಬಿಟ್ಟಿರುತ್ತೆ ಅಂದರೆ ಯಾರ ಕಣ್ಗೂ ಸಿಗೋದಿಲ್ಲ, ಕಾಣಿಸೋದಿಲ್ಲ, ಹಾಗೆ ಉಳ್ಕೊಂಬಿಟ್ಟಿರುತ್ತೆ. ಅಯ್ಯೋ ಇದಿತ್ತ ನಮ್ಮ ಮನೇಲಿ ಅಂತ ಅದನ್ನು ತೆಗೆದು ತಿಂದಾಗಲೇ ಗೊತ್ತಾಗೋದು. ಹೀಗೆ ಹಾಗೆಯೇ ಜಗಳಗಳಿಗೆ ಕೂಡ ಸಾಕ್ಷಿ ನಮ್ಮ ಫ್ರಿಡ್ಜ್. ಯಾಕೆ ಅಂತಂದರೆ ಅತ್ತೆ ಸೊಸೆಯರ ಜಗಳ ಹೇಗಿರುತ್ತೆ ಅಂತಂದರೆ, ನಮ್ಮ ಕಾಲದಲ್ಲಿ ಫ್ರಿಡ್ಜೇ ಇರಲಿಲ್ಲ ಆದರೂ ಅಡುಗೆ ಕೆಡ್ತಾ ಇರಲಿಲ್ಲ ಅಂತ ಅತ್ತೆ ಹೇಳಿದ್ರೆ, ಅಯ್ಯೋ ನೀವು ಸುಮ್ಮನಿರಿ ಅಮ್ಮ, ಈಗ ಕಾಲ ಬದಲಾಗಿದೆ ಅಂತ ಸೊಸೆ ಹೇಳೋದು, ಎಷ್ಟು ಸಮಯ ಉಳಿಯುತ್ತೆ ಇದರಿಂದಾಗಿ ಅಂತ ಹೇಳೋದು, ಎಲ್ಲ ಈ ಒಂದು ಶೀತಕ ಯಂತ್ರದ ಪ್ರಭಾವ ನೋಡಿ. ಫ್ರಿಡ್ಜ್ ಬಂದ ಮೇಲೆ ನಾವು ಉಳಿದಿದ್ದನ್ನು ಫ್ರಿಡ್ಜಲ್ಲಿ ಇಟ್ಟು ತಿನ್ನೋದಕ್ಕೆ ಶುರು ಮಾಡಿದ್ದೀವಿ. ಅನ್ನ, ಹಾಲು ಇವೆಲ್ಲ ಹಾಳಾಗೋದು ತಪ್ಪಿದೆ. ಅದರ ಜೊತೆಗೆ ಫ್ರೆಶ್ ಅಡುಗೆ ಮಾಡೋ ಅಭ್ಯಾಸನೂ ಕಡಿಮೆ ಆಗೋಗಿದೆ. ಇದರಿಂದ ಲಾಭ ಹೆಚ್ಚಾಯ್ತಾ ನಷ್ಟ ಹೆಚ್ಚಾಯ್ತಾ ಗೊತ್ತಿಲ್ಲ, ಆದರೆ ಬದಲಾವಣೆ ಅಂತೂ ಆಯಿತು ಅಲ್ವಾ? ಇನ್ನು ಹೀಗೆ ಸಾಕ್ತಾ ಸಾಕ್ತಾ ಈ ಒಂದು ಫ್ರಿಡ್ಜ್ಗಳಲ್ಲಿ CFC ಅನ್ನೋದು ಹಾಕಿರ್ತಾ ಇದ್ರಲ್ಲ, ಇದು ಓಜೋನ್ ಪದರಿಗೆ ತುಂಬ ಹಾನಿಕಾರಕ ಅಂತ ತಿಳಿದ ಮೇಲೆ ಇದನ್ನು ಬ್ಯಾನ್ ಮಾಡಲಾಯಿತು. ಇನ್ನು ಭೂಮಿಯನ್ನು ಅಂದರೆ ಭೂಮಿಯ ಪದರನ್ನು ಬಿಸಿ ಮಾಡೋದು ಅಥವಾ ಭೂಮಿಗೆ ತುಂಬ ಹಾನಿಯಾಗ್ತಾ ಇತ್ತು, ಏನು ಮಾಡೋದು? ಹೀಗೆ ಉತ್ತರಗಳನ್ನು ಹುಡುಕ್ತಾ ಹುಡುಕ್ತಾ ಅಲ್ಲಿ ಹೋಗಿ ನೋಡಿದಾಗ ಈ CFCಗಳನ್ನು ಬ್ಯಾನ್ ಮಾಡುವಂತಹ ಒಂದು ಅವಕಾಶ ಬಂದು ಅದನ್ನು ಇಲ್ಲದೇ ಫ್ರಿಡ್ಜ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ

ಬರೋಕ್ಕೆ ಶುರುವಾಯಿತು. ಯಾಕೆಂದರೆ ಈ ಸಿ ಎಫ್ ಸಿ ಅನ್ನೋದೇನಿದೆಯಲ್ಲ, ಕ್ಲೋರೋಫ್ಲೋರೋಕಾರ್ಬನ್ ಅನ್ನುವಂಥದ್ದು, ಇದು ಓಜೋನ್ ಪದರನ್ನ ಹಾನಿ ಮಾಡ್ತಾ ಇತ್ತು. ಇದನ್ನು ಬ್ಯಾನ್ ಮಾಡಿದ ಮೇಲೆ ಈಗ ಬರುವಂತಹ ಫ್ರಿಡ್ಜ್ಗಳಲ್ಲಿ ಈ ಒಂದು ಸಿ ಎಫ್ ಸಿ ಇರೋದಿಲ್ಲ. ಹಾಗಾಗಿ ಇದು ಹಳೆಯ ಫ್ರಿಡ್ಜ್ಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಒಂಚೂರು ಸೇಫ್ಟಿ ಕೂಡ ಇದೆ ಅಂತ ಹೇಳಲಾಗುತ್ತೆ. ಇನ್ನು ಈಗ ಎಲ್ಲ ಹೊಸದಾಗಿ ಶುರು ಆಗಿರೋದು ಅಂತಂದರೆ ಮಣ್ಣಿನ ಫ್ರಿಡ್ಜ್ಗಳು ಬಂದಿವೆ. ಅಂದರೆ ಆಗ ನಮ್ದೇನಿತ್ತಲ್ಲ, ಈ ಇರಾನ್ನಲ್ಲೂ ಕೂಡ ಇದ್ದಿದ್ದು ಅದೇನೆ ಯಾಕ್ಚಾಲ್ ಅನ್ನೋದು, ಅದು ಕೂಡ ಒಂದು ಗುಮ್ಮಟದ ಆಕಾರದಲ್ಲಿತ್ತು, ಮಣ್ಣಿನಿಂದ ಮಾಡಲಾಗಿತ್ತು. ಅದೇ ಇವಾಗ ಮತ್ತೆ ಬಂದಿದೆ. ನಮ್ಮ ಭಾರತದಲ್ಲೂ ಕೂಡ ಈ ಮಣ್ಣಿನಿಂದ ತಂಪಾಗಿ ಇಡುವಂತಹ ಶೇಖರಣಾ ಸಂಗ್ರಹವನ್ನು ಇಡೋದಕ್ಕೆ ಬಳಸಲಾಗ್ತಾ ಇತ್ತು, ಅದೇ ಈಗ ಮತ್ತೆ ಬಂದಿದೆ. ಏನು ಅಂತಂದರೆ ಮಣ್ಣಿನ ಫ್ರಿಡ್ಜ್ಗಳು. ಜೇಕಬ್ ಪರ್ಕಿನ್ಸ್ 1834 ಏನು ಕಂಡುಹಿಡಿದಿದ್ರೋ ಅದೇ ತತ್ವವನ್ನು ಆಧರಿಸಿ ಈ ಮಣ್ಣಿನ ಫ್ರಿಡ್ಜ್ಗಳು ಬಂದಿವೆ. ಇವತ್ತು ದುಬೈ, ಕೀನ್ಯಾ ಎಲ್ಲ ದೇಶಗಳಿಗೂ ಕೂಡ ನಮ್ಮ ಭಾರತದಲ್ಲಿ ತಯಾರಾದ ಮಣ್ಣಿನ ಫ್ರಿಡ್ಜ್ಗಳು ಹೋಗ್ತಾ ಇವೆ. ಅಂದರೆ ಇದರಲ್ಲಿ ಎಲೆಕ್ಟ್ರಿಸಿಟಿ ಬಳಕೆ ಆಗೋದಿಲ್ಲ. ಇದು ಮಣ್ಣಿನ ವಿಶಿಷ್ಟ ಆಕಾರದಲ್ಲಿ ಇರುವಂತಹ ಒಂದು ಫ್ರಿಡ್ಜ್ ಇರುತ್ತೆ. ಅದರಲ್ಲಿ ನೀರು ಹಾಕಿಟ್ರೆ ಒಳಗಡೆ ಶೇಖರಿಸುವಂತಹ ಜಾಗವೆಲ್ಲ ತಂಪು ತಂಪು ಆಗಿರುತ್ತೆ. ಫ್ರಿಡ್ಜ್ ಥರನೇ ಇರುತ್ತೆ ಇದು, ಆದರೆ ದೇಹಕ್ಕೆ ಹಾನಿಕಾರಕ ಅಲ್ಲ, ತುಂಬ ಸೇಫ್. ಈಗಲೂ ಕೂಡ ಇದನ್ನು ಅಂದರೆ ಈಗ ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿರುವಂಥ ಇದು ಮಣ್ಣಿನ ಫ್ರಿಡ್ಜ್. ಇನ್ನು ನೀವು ಬೇರೆ ಕಡೆ ಹೋಗಿ ನೋಡೋದಾದರೆ ಹಿಮಾಚಲದ ಹಳ್ಳಿಗಳಲ್ಲಿ ಈಗಲೂ ಮಂಜುಗಡ್ಡೆಯ ಮನೆಗಳನ್ನು ನೀವು ಕಾಣಬಹುದು. ರಾಜಸ್ಥಾನದಲ್ಲಿ ಟಾಂಕಾ ಅನ್ನುವಂಥ ಇರುತ್ತೆ, ಅದು ಫ್ರಿಡ್ಜ್ ಇಲ್ಲದಿದ್ದರೂ ಚಳಿಯಾಗಿ ತಂಪಾಗಿ ಇಡುವಂಥ ಒಂದು ಸಿಸ್ಟಮನ್ನು ಅವರು ಫಾಲೋ ಮಾಡ್ತಾಯಿದ್ರು.

ಈಗೆಲ್ಲ ಸ್ಮಾರ್ಟ್ ವಾಚ್, ಸ್ಮಾರ್ಟ್ ಫೋನ್ ಥರ ಸ್ಮಾರ್ಟ್ ಫ್ರಿಜ್ಗಳು ಬಂದ್ಬಿಟ್ಟಿವೆ. ಒಳಗಡೆ ಕ್ಯಾಮ್ರಾ ಇರುತ್ತೆ, ಹಾಲು ಖಾಲಿಯಾಗಿದೆ, ಮೊಸರು ಖಾಲಿಯಾಗಿದೆ ಅಂತ ಅದು ಫೋನಿಗೆ ಮೆಸೇಜನ್ನು ಕಳಿಸುತ್ತೆ. ನಿಮ್ಮ ನೀವು ಇಟ್ಟಿರುವಂತಹ ಈ ಒಂದು ತರಕಾರಿ ಅಥವಾ ಒಂದು ಪನೀರ್ ಇರಬಹುದು 3 ದಿನಗಳಲ್ಲಿ ಎಕ್ಸ್ಪೈರ್ ಆಗುತ್ತೆ.

ಲಸಿಕೆಗಳು ಕೆಡಬಾರ್ದು ಅಂತ ರಾತ್ರಿ ಹಗಲು ರಾತ್ರಿ ಕಾವಲು ಕೂತಂತಹ ಡಾಕ್ಟರ್ಗಳ ನರ್ಸ್ಗಳ ಒಂದು ಮ್ಯಾಜಿಕ್ ಯಂತ್ರ ಇದು. ಇನ್ನು ನಾವೇ ಚಳಿ ಯಾಕೆ ಸೃಷ್ಟಿ ಮಾಡಬಾರ್ದು, ಚಳಿಗಾಲಕ್ಕೆ ಕಾಯಬೇಕಾ ಅಂತ ಆಗ ಆ ವಿಜ್ಞಾನಿ ಪರ್ಕಿನ್ಸ್ ಅವರು ಪ್ರಶ್ನೆ ಮಾಡಿದ್ರಲ್ಲ, ಸವಾಲು ಹಾಕಿದಂಥ ವಿಜ್ಞಾನಿಯ ಹುಚ್ಚು ಅಂತನಾದರೂ ಹೇಳಬಹುದು. ಒಟ್ಟಾರೆ ನಾವು ಫ್ರಿಜ್ ಬಾಗಿಲು ಇನ್ನು ಮುಂದೆ ತೆಗೆಯುವಾಗ ಒಂದು ಸಲ ಕಣ್ಮುಚ್ಚಿದ್ರೆ ಆ ತಣ್ಣನೆಯ ಗಾಳಿ ನಮ್ಮ ಮುಖಕ್ಕೆ ಬಡದಾಗ ಸಾವಿರಾರು ವರ್ಷಗಳ ಕಥೆ ಯಾಕ್ಚಾಲ್ ಇಲ್ಲಿಂದ ಶುರುವಾಗಿ ಇಂದಿನ ಸ್ಮಾರ್ಟ್ ಫ್ರಿಜ್ವರೆಗೂ ಹಾಗೆಯೇ ನಮ್ಮ ಕಣ್ಣು ಮುಂದೆ ಹೋಗೋದಂತೂ ಖಂಡಿತ. ಯಾಕೆಂದರೆ ಶೀತಕ ಯಂತ್ರ ಕೇವಲ ಯಂತ್ರ ಅಲ್ಲ, ಮನುಷ್ಯ ಕಾಲಕ್ಕೆ ಹಾಕಿದ ಲಗಾಮು ಇದು. ನೆನಪುಗಳನ್ನು, ರುಚಿಗಳನ್ನು, ಜೀವಗಳನ್ನು ಹೆಪ್ಪುಗಟ್ಟಿಸಿ ಇಟ್ಟಿರೋ ಒಂದು ಪುಟ್ಟ ಗೂಡು ಈ ಒಂದು ಶೀತಕ ಯಂತ್ರ. ಕಾಲವನ್ನು ತಣ್ಣಗೆ ಕಟ್ಟಿಟ್ಟ ಕಥೆ ಇದು, ಅದರ ಪಯಣ ಇದು.

ಶೀತಕ ಯಂತ್ರ ಪುರಾಣ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ರೆಫ್ರಿಜರೇಟರ್ಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅಂದಿನ ಇರಾನ್ನ ಯಾಕ್ಚಾಲಿಂದ ಇಂದಿನ ಸ್ಮಾರ್ಟ್ ಫ್ರಿಡ್ಜ್ಗಳವರೆಗೂ ನಮ್ಮ ರೆಫ್ರಿಜರೇಟರ್ ನಡೆದು ಬಂದಂತಹ ಹಾದಿಯ ಬಗ್ಗೆ, ಪಯಣದ ಬಗ್ಗೆ ಒಂದಷ್ಟು ಮಾತು, ಜೊತೆಗೆ ಹಾಡುಗಳು, ಮಂಜು ಶೀರ್ಷಿಕೆ ಇರುವಂತಹ ಹಾಡುಗಳನ್ನು ಕೂಡ ಕೇಳಿದ್ರಿ. ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆಯಿಂದ 29ರವರೆಗೆ ಸೀಶೆಲ್ಸ್ ದೇಶಕ್ಕೆ ಭೇಟಿ ನೀಡಲಿದ್ದು, ಸೀಶೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಪೈಕಿ ಸುಮಾರು 72,186 ಹುದ್ದೆಗಳ ನೇಮಕಾತಿಯನ್ನು 6 ತಿಂಗಳಲ್ಲಿ ಪೂರ್ಣಗೊಳಿಸಿ ಅರ್ಹ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶಗಳನ್ನು ಕಡ್ಡಾಯವಾಗಿ ಹೊರಡಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶುರಾ ಎ ಮೊಹರಂ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ, ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ

ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಗುರುತಿಸುತ್ತದೆ. ಸಾಕ್ಷ್ಯವು ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ, ಈ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ ಮಳೆ ಅಭಾವದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಜುಲೈ 2ನೇ ವಾರದಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿ ಮೋಡ ಬಿತ್ತನೆ ಬಗ್ಗೆ ಯೋಚಿಸಲಾಗುವುದು ಎಂದು ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ ನೆರೆ ಬರ ತಾತ್ಕಾಲಿಕ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ತಂತ್ರಜ್ಞಾನ ಆಧಾರಿತ ಯುದ್ದವು ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತದೆ. ರಾಷ್ಟೀಯ ಭದ್ರತೆಯ ಭವಿಷ್ಯವು ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಸಾಮರ್ಥ್ಯಗಳ ಒಮ್ಮುಖದಿಂದ ರೂಪುಗೊಳ್ಳುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಭಾರತ ಪುರುಷರ ತಂಡ ಇಂದು ಬೆಲ್ಫಾಸ್ಟ್ನಲ್ಲಿ ಮೊದಲ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಆತಿಥೇಯ ಐರ್ಲೆಂಡ್ ವಿರುದ್ದ ಸೆಣೆಸಾಟ ನಡೆಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂ.
1: 10:02:30
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಉಳಿಸಿಕೊಳ್ಳಿ, ತಮಗೆಲ್ಲ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಪರೋಪಕಾರಿ ಚಿತ್ರದ ಹಾಡನ್ನು ಕೇಳೋಣ. ಚಿ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇದೆ.
4: ಕೊಂಡುಕೊಂಡು ರುಚಿ ನೋಡಿ ಪ್ಲೀಸ್.

ಪಿವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಭಲೆ ಹುಚ್ಚ ಚಿತ್ರದ ಹಾಡನ್ನು ಕೇಳಿದ್ರಿ. ವಿಜಯ ನರಸಿಂಹ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಪಿವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮತ್ತೊಂದು ಹಾಡು ಇದು, ಎಮ್ಮೆ ತಮ್ಮಣ್ಣ ಚಿತ್ರದ್ದು. ಜೊತೆಯಲ್ಲಿ ಬೆಂಗಳೂರು ಲತಾ ಅವರ ಧ್ವನಿ ಕೂಡ ಇದೆ. ಜಿ ವಿ ಅಯ್ಯರ್ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ.

ಈಗ ನೀವು ಕೇಳಿದಂತಹ ಹಾಡು ಮಣ್ಣಿನ ಮಗ ಚಿತ್ರದ್ದು. ಪಿ ಬಿ ಶ್ರೀನಿವಾಸ್ ಹಾಡಿದ್ರು, ಗೀತಪ್ರಿಯ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಈ ಹಾಡು ಕೇಳಿ, ಬಾಳಬಂಧನ ಚಿತ್ರದ ಹಾಡಿದು. ವಿಜಯ ನರಸಿಂಹ ಗೀತೆಯನ್ನು ಬರೆದಿದ್ದಾರೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

0: 10:35 ಈ ಸಮಯದಲ್ಲಿ ನ್ಯೂ ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗ್ತಾ ಇದೆ.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

0: ಮನುಜ
1: ಅಪರೂಪದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅನ್ನುವಂತಹ ಸಂದೇಶಗಳನ್ನು ನಮ್ಮ ಕೇಳುಗರು ಕಳಿಸ್ತಾ ಇದ್ದಾರೆ. ಹೌದು, ಇಂಪಾದ ಸುಮಧುರವಾದ ಅಪರೂಪದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಓಲ್ಡೀಸ್ ಗೋಲ್ಡ್ನಲ್ಲಿ. ರಾಜ ಸತ್ಯವ್ರತ ಚಿತ್ರದ ಹಾಡಾಗಿತ್ತು ಇದು. ಪಿ ಬಿ ಶ್ರೀನಿವಾಸ್ ಹಾಡಿದ್ರು, ವಿಶ್ವಾಮಿತ್ರ ಅವರ ರಚನೆ, ಎಂ ವೆಂಕಟರಾಜು ಅವರ ಸಂಗೀತ ಇತ್ತು. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಮುಂದಿನ ಹಾಡು ಕಣ್ತೆರೆದು ನೋಡು ಚಿತ್ರದ್ದು. ಜಿ ವಿ ಅಯ್ಯರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

ಚಿನ್ನದ ಗೊಂಬೆ ಚಿತ್ರದ ಹಾಡಿದು, ಪಿ ಬಿ ಶ್ರೀನಿವಾಸ್ ಹಾಡಿದ್ರು, ಅರಂಜಿ ಗೋಪಾಲ್ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಈಗ ಮೂಲೋಕ ದೈವಗಳ ಈ ನಾಡು ಅನ್ನುವಂಥ ಹಾಡನ್ನು ಕೇಳೋಣ. ಅನುಬಂಧ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್, ಬಿ ಕೆ ಸುಮಿತ್ರ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಕುರಾ ಸೀತಾರಾಮ ಶಾಸ್ತ್ರಿಗಳ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇದೆ.

0: ಬ್ರೋಕರ್ ಭೀಷ್ಮಾಚಾರಿ ಚಿತ್ರದ ಹಾಡನ್ನು ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್, ಬಿ ಕೆ ಸುಮಿತ್ರ ಹಾಗೂ ಸಂಗಡಿಗರು ಹಾಡಿದ್ರು. ಬಿ ಸಿ ಶ್ರೀನಿವಾಸ್ ಅವರ ರಚನೆ, ವಸಂತ್ ಕುಮಾರ್ ಅವರ ಸಂಗೀತ ಇತ್ತು ಈ ಹಾಡಿಗೆ. ಇದಾಗಿತ್ತು ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶ್ರೀರಾಮ ಜನ್ಮಭೂಮಿ ದೇಣಿಗೆ ಪ್ರಕರಣದಲ್ಲಿ ದಾಖಲಿಸಲಾದ ಮೊದಲ ಎಫ್ಐಆರ್ನಲ್ಲಿ ಹೆಸರಿಸಲಾದ 8 ಜನರನ್ನು ಉತ್ತರ ಪ್ರದೇಶದ ಪೊಲೀಸರು ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ನಿರ್ದೇಶನದ ಮೇರೆಗೆ ರಚಿಸಲಾದ ವಿಶೇಷ ತನಿಖಾ ತಂಡದ ಶಿಫಾರಸುಗಳನ್ನು ಅನುಸರಿಸಿ ಎಫ್ಐಆರ್ ದಾಖಲಿಸಲಾಗಿದೆ. ಇಂದು ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಾಣೆ ವಿರುದ್ದ ನಶಮುಕ್ತ ಭಾರತವನ್ನು ನಿರ್ಮಿಸುವ ಸಾಮೂಹಿಕ ಸಂಕಲ್ಪವನ್ನು ಪುನರುಚ್ಚರಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಜನತೆಗೆ ಕರೆ ನೀಡಿದ್ದಾರೆ. ಅಶುರೆ ಮೊಹರಂ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಹಜರತ್ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ಸ್ಮರಿಸಿದ್ದಾರೆ. ಹಜರತ್ ಇಮಾಮ್ ಹುಸೇನ್ ಅವರು ಸತ್ಯ ಮತ್ತು ನ್ಯಾಯದ ಅನ್ವೇಷಣೆಯಲ್ಲಿ ದೃಢವಾಗಿ ಉಳಿಯಲು ಅನೇಕ ಜನರನ್ನು ಪ್ರೇರೇಪಿಸುತ್ತಿದ್ದಾರೆ. ಇದು ಧೈರ್ಯ ಮತ್ತು ದೃಢ ಸಂಕಲ್ಪದ ಶಾಶ್ವತ ಶಕ್ತಿಯನ್ನು ನೆನಪಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ಹೇಳಿದ್ದಾರೆ. ವೆನೆಜುವೆಲಾದಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 235ಕ್ಕೆ ಏರಿಕೆಯಾಗಿದೆ. 1,500ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ

135ನೆಯ ಆವೃತ್ತಿಯಾಗಿದೆ. ರಾಜ್ಯದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ 4 ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ ವಿತರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ರಾಜ್ಯಾದ್ಯಂತ ಇದೇ ಭಾನುವಾರ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದ್ದು, ರಾಜ್ಯದ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳ ಪಲ್ಸ್ ಪೋಲಿಯೋ ಕೇಂದ್ರಗಳಲ್ಲಿ ಲಸಿಕೆಯನ್ನು ನೀಡಲಾಗುವುದು. ಅಂದು ಲಸಿಕೆಯಿಂದ ವಂಚಿತರಾಗುವ ಮಕ್ಕಳಿಗಾಗಿ ಸೋಮವಾರ ಮತ್ತು ಮಂಗಳವಾರದಂದು ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 11:02:50.

ಈ ಸಮಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಕಾರ್ಯಕ್ರಮದ ಮೊದಲಿಗೆ ಸಿದ್ಧ ಶ್ರೀರಾಮ್ ಅವರ ಧ್ವನಿಯಲ್ಲಿರುವಂತಹ ಗೀತೆಯೊಂದು ಪ್ರಸಾರ ಆಗ್ತಾ ಇದೆ. ಯಾವ ಚಿತ್ರದ್ದು ಅಂತ ನೀವು ಕೇಳೋದಾದರೆ ಪುಷ್ಪ ಚಿತ್ರದ್ದು. ದೇವಿಶ್ರೀ ಪ್ರಸಾದ್ ಅವರ ಸಂಗೀತ ನಿರ್ದೇಶನಕ್ಕೆ ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ.

ಮುಂದಿನ ಗೀತೆಯಲ್ಲಿ ಏನ್ ತಗೊಂಡ್ರು 10 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. 10 ರೂಪಾಯಿಗೊಂದು 10 ರೂಪಾಯಿಗೊಂದು ಅಂತ. ಯಜಮಾನ ಚಿತ್ರದ ಗೀತೆ, ವಿಜಯ್ ಪ್ರಕಾಶ್, ವಿ ಹರಿಕೃಷ್ಣ ಮತ್ತು ಸಂಗಡಿಗರ ಧ್ವನಿಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ, ಯೋಗರಾಜ್ ಭಟ್ ಅವರ ರಚನೆ. ಕಾರ್ಯಕ್ರಮದ ಮುಂದಿನ ಗೀತೆ ಇದು. ಅನೇಕರು ಸಂದೇಶಗಳನ್ನು ಕಳಿಸಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಮೆಸೇಜ್ ಮಾಡಿರುವ ನಿಮ್ಮೆಲ್ಲರಿಗೂ ಶುಭೋದಯ, ನಿಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ನೀವೆಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ ಅಂತ ಭಾವಿಸ್ತಾ, ಮುಂದಿನ ಗೀತೆ

ಎಡವಟ್ಟು ಎಲ್ಲಾಯ್ತು ಅಂತ ಈ ಗೀತೆಯ ಮುಖಾಂತರ ತಿಳಿಸ್ಕೊಂಡ್ರಿ. ವಿಷ್ಣುವರ್ಧನ ಚಿತ್ರದ ಗೀತೆ ವಿ ಹರಿಕೃಷ್ಣ ಅವರ ಧ್ವನಿ ಮತ್ತು ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂತು. ಕವಿರಾಜ್ ಅವರ ಸಾಹಿತ್ಯ ಈ ಗೀತೆಗೆ ಇತ್ತು. ಈ ಗೀತೆಗೂ ಮುನ್ನ ಯಾರೇ ಕೂಗಾಡಲಿ ಹಾಗೂ ಯಾರೇ ನೀನು ಚೆಲುವೆ ಚಿತ್ರದ ಗೀತೆಗಳನ್ನು ಕೇಳಿಬಂದ್ರಿ ಶ್ರೀನಿವಾಸ್, ಕಾರ್ತಿಕ್, ಅನುರಾಧ ಭಟ್ ಅವರ ಕಂಠಸಿರಿಗಳಲ್ಲಿ. ಇನ್ನು ಇವತ್ತಿನ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ, ವಿಷ್ಣು ಸರ್ಕಲ್ ಚಿತ್ರದ್ದು.

ಈ ಗೀತೆಯೊಂದಿಗೆ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹನ್ನೊಂದು ಗಂಟೆ 30 ನಿಮಿಷದ ಈ ಸಮಯ ಕಲಾಭಾರತಿ ಕಾರ್ಯಕ್ರಮದು. ಇವತ್ತಿನ ಕಲಾಭಾರತಿ ಯಾರು ಅನ್ನುವ ಕುತೂಹಲ ನಿಮಗಿದೆ ಅಂತ ಭಾವಿಸ್ತಾ ಅನೇಕರು ಸಂದೇಶಗಳನ್ನು ಕಳಿಸಿ ಇವರಿರಬಹುದಾ ಅಂತ ತಿಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶ,

ಕುತೂಹಲ ಹಾಗೆ ಇರಲಿ ಅಂತ ಹೇಳ್ತಾ ಒಂದು ಸುಳಿವನ್ನು ಮಾತ್ರ ನೀಡಬಲ್ಲೆ. ಏನಂದರೆ, ನಮ್ಮ ಕನ್ನಡದ ಹಿರಿಯ ನಟರೊಬ್ಬರ ಜನ್ಮದಿನ ಇಂದು. ಅದರಲ್ಲೂ ಹಾಸ್ಯ ಪಾತ್ರಗಳು, ಹಾಸ್ಯ ಸನ್ನಿವೇಶಗಳಲ್ಲಿ ಇವರ ಪಾತ್ರ ಪೋಷಣೆ ನಿಜವಾಗ್ಲೂ ಖುಷಿಯನ್ನು ತರುತ್ತೆ. ಹಾಗೆಯೇ ಈ ರೀತಿಯ ಪಾತ್ರಗಳಿಗೆ ಇವರು ನಿಜವಾಗ್ಲೂ ಸೂಕ್ತ ಹೇಳಿ ಮಾಡಿಸ್ತಾ ಹಾಗೆ ಮಾಡ್ತಾರೆ, ಅಷ್ಟು ನೈಜವಾಗಿ ಅಭಿನಯ ಮಾಡ್ತಾರೆ ಅಂತ ಖಂಡಿತ ನಮಗೆ ಅನಿಸುತ್ತೆ. ಹಾಗಾಗಿ ನಮ್ಮೆಲ್ಲರ ನೆಚ್ಚಿನ ನಟ ಅವರು. ಇಷ್ಟು ಸಾಕು ಮಾಹಿತಿ ಅಂತ ಭಾವಿಸ್ತಾ ಒಂದು ಗೀತೆಯ ಅಂತರ, ಆನಂತರ ಇನ್ನಷ್ಟು ಮತ್ತಷ್ಟು ಈ ನಟರ ಬಗ್ಗೆ ಮಾತನಾಡೋಣ.

ನೂರಾರು ಕನಸುಗಳನ್ನು ಹೊತ್ತು ಅಭಿನಯದಲ್ಲಿ ಏನಾದರೂ ಮಾಡಬೇಕು ಅನ್ನುವ ಆಸಕ್ತಿಯನ್ನು ಹೊತ್ತು ಸಾಕಷ್ಟು ವರ್ಷಗಳ ಹಿಂದೆಯೇ ನಮ್ಮ ವೈಜನಾಥ್ ಬಸಪ್ಪ ಬಿರಾದರ್ ಅವರು ಇಲ್ಲಿ ನಟನೆಯಲ್ಲಿ ನೆಲೆಯೂರನ್ನು ಊರಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ತುಂಬ ಕಷ್ಟದ ಜೀವನ, ಬಡತನ, ಈ ಎಲ್ಲವನ್ನು ಸಹಿಸಿಕೊಂಡು ತಮಗೆ ಸಿಕ್ಕ ಪಾತ್ರವನ್ನು ತುಂಬ ಪ್ರೀತಿಯಿಂದ ಅಭಿನಯ ಮಾಡ್ತಾ ಜನಗಳ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಇವರು ಖಂಡಿತ ಪಡೆದಿದ್ದಾರೆ ಅಂತ ಹೇಳ್ಬೋದು. 26 ಜೂನ್ 1952 ಇವರ ಜನನ. ಇನ್ನು ಬಿರಾದರ್ ಅವರು ಮೂಲತಃ ಭಾಲ್ಕಿ ತೆಂಗಂಪೂರ್ ಬೀದರ್ನವರು. ಅಲ್ಲಿಂದ ಬೆಂಗಳೂರಿನವರೆಗೂ ಇವರ ಪಯಣ, ನಟನೆ, ಹಾಗೆಯೇ ಸಾಕಷ್ಟು ಪಾತ್ರಗಳು, ಹಾಸ್ಯ ಸನ್ನಿವೇಶಗಳು ನಿಜವಾಗ್ಲೂ ಅವರು ನೆನಪಾಗ್ತಾರೆ. ಯಾವುದೇ ಚಿತ್ರ, ಕೆಲವು ಚಿತ್ರಗಳನ್ನು ನೋಡಿದಾಗಂತೂ ಬಿರಾದರ್ ಅವರ ಪಾತ್ರ ಯಾವಾಗ ಬರುತ್ತೆ, ಎಷ್ಟು ನಗಿಸ್ತಾರೆ ನಮ್ಮನ್ನು ಅಂತ. ಅದಕ್ಕೆ ಒಂದು ಸೂಕ್ತ ಉದಾಹರಣೆ ಅಂತ ಹೇಳೋದಾದರೆ, ಸರಳ ಉದಾಹರಣೆ ಅಂತ ಹೇಳೋದಾದರೆ, ಚಿತ್ರ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಮೂಡಿಬಂತು. ಅದರಲ್ಲಿ ಇವರ ಹಾಸ್ಯ ನಿದ್ರೆ ಮಾಡುವಂತಹ ಪಾತ್ರ ನಿಜವಾಗ್ಲೂ ಅದನ್ನು ಬೈಯೋದು ಬ್ಯಾಂಕ್ ಜನಾರ್ದನ್ ಅವರು. ಖಂಡಿತ ಒಮ್ಮೆ ನೋಡಿಯೇ ಸವಿಬೇಕು. ಯಾರೆಲ್ಲ ನೋಡಿದ್ದೀರಿ ಸಂದೇಶದ ಮುಖಾಂತರ ತಿಳಿಸಿ. ನಿಮಗೆ ಬಿರಾದರ್ ಅವರ ಅಭಿನಯದ ನೂರಾರು ಚಿತ್ರಗಳಲ್ಲಿ ಯಾವ ಚಿತ್ರ, ಯಾವ ಪಾತ್ರ ತುಂಬ ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿ ನಮಗೆ ತಿಳಿಸ್ತೀರಾ ಅಂತ ಭಾವಿಸ್ತಾ ನಮ್ಮ ವಾಟ್ಸಪ್ ಸಂಖ್ಯೆ 9489103091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ. ನಟ, ಹಾಸ್ಯ ನಟ, ಪೋಷಕ ಪಾತ್ರಗಳಲ್ಲಿ ನಿಜವಾಗ್ಲೂ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಬಿರಾದರ್ ಅವರ ಅಭಿನಯದ ಯಾವ ಚಿತ್ರ, ಯಾವ ಪಾತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ ಸಂದೇಶದ ಮುಖಾಂತರ ನಮಗೆ ತಿಳಿಸ್ಕೊಡಿ.

ಮೋಡ ಕವಿದ ವಾತಾವರಣ ಹೊರಗಡೆ ಇದ್ರೂ ಸಹ ಈ ದಿನ ಸುರಿಮಳೆ ಸಂದೇಶದ್ದು ನಮ್ಮ ಇನ್ಬಾಕ್ಸ್ನಲ್ಲಿ ಖಂಡಿತ ಬರ್ತಾ ಇದೆ ಅಂತ ಹೇಳಬಹುದು. ಅನೇಕರು ಸಂದೇಶಗಳನ್ನು ಕಳಿಸ್ತಾ ಅವರ ಈ ಪಾತ್ರ ನನಗಿಷ್ಟ, ಅವರ ಈ ಚಿತ್ರದ ಈ ಪಾತ್ರ ನಿಜವಾಗ್ಲೂ ನಗೆಯ ಹೊನಲಿನಲ್ಲಿ ನಮ್ಮನ್ನು ತೇಲಾಡಿಸುತ್ತೆ ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ. ಅದರಲ್ಲೂ ಲವ್ ಟ್ರೈನಿಂಗ್ ಚಿತ್ರದ ಭಿಕ್ಷುಕನ ಪಾತ್ರ, ಓಮಲ್ಲಿಗೆ ಚಿತ್ರದ ಪಾತ್ರ, ನಿಜವಾಗ್ಲೂ ಅದನ್ನು ನೆನೆಸ್ಕೊಂಡ್ರೇ ಖಂಡಿತ ಖುಷಿ, ಜೊತೆಗೆ ನಗು ಬರುತ್ತೆ. ಅಷ್ಟು ನೈಜವಾಗಿ ಅಭಿನಯ ಮಾಡ್ತಾರೆ ಬಿರಾದರ್ ಅವರು. ತುಂಬ ಸಣ್ಣದಾಗಿ ಕಾಣ್ತಾರೆ, ಪೇರಲವಾಗಿ ಕಾಣ್ತಾರೆ. ಇವರು ಏನಪ್ಪ ಹೀಗಿದ್ದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸಿದ್ರು, ಅವರ ಪಾತ್ರ ಪೋಷಣೆ, ಕಂಠ, ಆ ಧ್ವನಿಯ ಏರಿಳಿತ, ಅದಕ್ಕೆ ಬೇಕಾದ ಹಾವ ಭಾವ ಎಲ್ಲವನ್ನ ಸೇರಿಸ್ತಾರೆ ಬಿರಾದರ್ ಅವರ ಅಭಿನಯದಲ್ಲಿ. ಇಂದು ಅವರ ಜನ್ಮದಿನ, ಅವರಿಗೆ ಹುಟ್ಟು ಹಬ್ಬದ ತುಂಬು ಪ್ರೀತಿಯ ಶುಭಾಶಯಗಳು ವಿವಿಧ ಭಾರತೀಯ ಎಲ್ಲ ಕೇಳುಗರ ಪರವಾಗಿ, ಆಡಳಿತ ವರ್ಗದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಬಿರಾದರ್ ಅವರಿಗೆ ಮತ್ತೊಮ್ಮೆ ಹೃದಯ ತುಂಬಿದ ಶುಭಾಶಯಗಳನ್ನು ತಿಳಿಸ್ತಾ ಅವರ ಇನ್ನಷ್ಟು ಮತ್ತಷ್ಟು ಪಾತ್ರಗಳು, ಪಾತ್ರ ಪೋಷಣೆ ಇರುವಂತಹ ಚಿತ್ರಗಳು ಹೊರಬರಲಿ ಅಂತ ಆಶಿಸ್ತಾ, ಅವರ ಪ್ರಾರಂಭದ ದಿನಗಳಲ್ಲಿ 1989 ಅವರ ಚಿತ್ರಪಯಣ ಶುರು ಆಗುತ್ತೆ ಜಯ ಭೇರಿ ಅನ್ನುವಂತಹ ಚಿತ್ರದ ಮುಖಾಂತರ. ಇನ್ನು ರಂಗಭೂಮಿಯ ಹಿನ್ನೆಲೆ, ನಾಟಕ, ಅನೇಕ ಬೆಳ್ಳಿತೆರೆ, ಹಿರಿತೆರೆ ಎಲ್ಲದರಲ್ಲೂ ತೆರೆಯನ್ನು ಹಂಚಿಕೊಳ್ತಾ ತಮ್ಮ ಪಾತ್ರ ಪೋಷಣೆಯ ಮುಖಾಂತರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರು ಮಾಡಿರುವಂತಹ ಬಿರಾದರ್ ಅವರು ಗಿರೀಶ್ ಕಾಸರವಳ್ಳಿ ಅವರ ಕನಸೆಂಬ ಕುದುರೆಯನ್ನೇರಿ 2010 ಬಿಡುಗಡೆಯಾಗುತ್ತೆ. ಅತ್ಯುತ್ತಮ ನಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಇವರಿಗೆ ಲಭಿಸುತ್ತೆ ಸ್ಪೈನ್ನಲ್ಲಿ. ಹಾಗಾಗಿ ನಿಜವಾಗ್ಲೂ ಇವರ ನಟನೆಗೆ ಇದು ಒಂದು ಸಾಕ್ಷಿಯಷ್ಟೇ. 100 ಚಿತ್ರಗಳು, 100 ಪಾತ್ರಗಳು, ಅದರಲ್ಲಿ ಕೆಲವು ಪಾತ್ರಗಳು ಇವರನ್ನೇ ಅರಸಿ ಬರುತ್ತೋ ಅಥವಾ ಇವರನ್ನೇ ಹುಡುಕಿ ಬರುತ್ತೋ ಅಥವಾ ಇವರೇ ಸೂಕ್ತ ಅಂತ ಅನಿಸಿ ನಿರ್ದೇಶಕರು ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಆದರೆ ಆ ಪಾತ್ರ ಪೋಷಣೆ ನಿಜವಾಗ್ಲೂ ಖುಷಿಯನ್ನು ತರಿಸುತ್ತೆ.

ಸಂದೇಶಗಳ ಮಹಾಪೂರ ಇಲ್ಲಿ ಹರಿದು ಬರ್ತಾ ಇದೆ. ಅವರ ನಟನೆ ನಿಮಗೆಲ್ಲ ಎಷ್ಟು ಇಷ್ಟ ಆಗತ್ತೆ ಅಂತ. ಅವರ ಹಿರಿ ವಯಸ್ಸಿನಲ್ಲೂ ಈಗಲೂ ತಮ್ಮ ಅಭಿನಯವನ್ನು ಅಲ್ಲಲ್ಲಿ ಆಗಾಗ್ಗೆ ಚಿತ್ರದ ಮುಖಾಂತರ ತೋರಿಸ್ತಾ ಇರ್ತಾರೆ. ಇನ್ನು ಮಠ ಚಿತ್ರದ ಅವರ ಅಭಿನಯ ಅಷ್ಟೂ ಪಾತ್ರ ಪೋಷಣೆ, ಹಾಗೆಯೇ ಗುರುಪ್ರಸಾದ್ ಅವರ ನಿರ್ದೇಶನ, ಚೊಚ್ಚಲ ನಿರ್ದೇಶನದ ಚಿತ್ರ, ಅದರಲ್ಲಿ ಜಗ್ಗೇಶ್ ಅವರು ಮುಖ್ಯ ಭೂಮಿಕೆಯಲ್ಲಿ ಇದ್ದರೂ ಸಹ ಇನ್ನು ಉಳಿದ ಎಲ್ಲ ನಟರಿಗೂ ನಟನೆಗೆ ಸಾಕಷ್ಟು ಅವಕಾಶ ಇತ್ತು. ಪಾತ್ರಕ್ಕೊಂದು ಹಿನ್ನೆಲೆ ಇತ್ತು. ಡೈಲಾಗ್ ಡೆಲಿವರಿ, ಆ ಅದ್ಭುತ ಸಂಭಾಷಣೆ ಎಲ್ಲವೂ ಸೇರಿಸ್ಕೊಂಡು ಮಠ ಚಿತ್ರವನ್ನು ಸೂಪರ್ ಹಿಟ್ ಮಾಡ್ತು. ಅದರಲ್ಲಿ ನಿಜವಾಗ್ಲೂ ಬಿರಾದರು ಅವರಿಗೂ ಒಂದು ಒಳ್ಳೆಯ ಪಾತ್ರ ಪೋಷಣೆ ಮಾಡಲಿಕ್ಕೆ ಅವಕಾಶ ಇತ್ತು ಅಂತ ನಾನು ಭಾವಿಸ್ತೀನಿ. ಹೀಗೆ ಅನೇಕ ಚಿತ್ರಗಳಲ್ಲಿ ಇವರ ಪಾತ್ರ ನಮಗೆ ಕಾಣಲಿಕ್ಕೆ ಸಿಗತ್ತೆ. ಇನ್ನು ತರಳೆ ನನ್ನ ಮಗ ಚಿತ್ರದ ಭಿಕ್ಷುಕನ ಪಾತ್ರ, ಒಂದು ಚಿತ್ರದಲ್ಲಿ ಇವರು ಭಿಕ್ಷುಕನ ಅಂದರೆ ಸಂಘಕ್ಕೆ ಹೆಡ್ ಆಗಿರ್ತಾರೆ. ಆ ಚಿತ್ರದಲ್ಲಿ ಟೆನ್ನಿಸ್ ಕೃಷ್ಣ ಅವರು ಇವರ ಒಂದು ಅಧ್ಯಕ್ಷ ಪದವಿಯನ್ನು ಕಿತ್ಕೋತಾರೆ, ಎಲೆಕ್ಷನ್ ಮಾಡ್ತಾರೆ. ಹೀಗೆ ಜಗ್ಗೇಶ್ ಅವ್ರ ಜೊತೆ ಅನೇಕ ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಬಹುತೇಕ ಎಲ್ಲ ಹಾಸ್ಯ ನಟರ ಜೊತೆ ಅಂದರೆ 1990 ಇಲ್ಲಿವರೆಗೂ ಬಹುತೇಕ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆ, ಎಲ್ಲ ಕನ್ನಡದ ಅದ್ಭುತ ನಟರ ಜೊತೆ, ಹಾಸ್ಯ ನಟರ ಜೊತೆ ಪೋಷಕ ಪಾತ್ರಧಾರಿಯಾಗಿ ಇವರು ತೆರೆಯನ್ನು ಹಂಚಿಕೊಂಡಿದ್ದಾರೆ ಅಂತ ಹೇಳಬಹುದು. ತುಂಬ ಖುಷಿಯಾಗತ್ತೆ ಅವ್ರ ಬಗ್ಗೆ ಮಾತನಾಡಲಿಕ್ಕೂ ಸಹ. ಯಾಕೆಂದರೆ ಕಷ್ಟದ ಜೀವನ, ಒಂದು ಹೊತ್ತು ಊಟವನ್ನು ತೆಗೆದುಕೊಂಡ್ರೆ ಸಾಕು ಅನ್ನುವಂತಹ ತುಂಬ ಕಷ್ಟದ ಜೀವನದನ್ನು ಎದುರು ನೋಡ್ತಾ ಇದ್ದಂತಹ ಬಿರಾದರ್ ಅವರು ಈಗ ತಮ್ಮ ಬೆಳವಣಿಗೆಯನ್ನು ನೋಡಿದ್ರೆ

ಅವರು ಬೆಳೆದ ರೀತಿ ದಾರಿ ಎಲ್ಲವನ್ನು ನೋಡಿದ್ರೆ ನಿಜವಾಗ್ಲೂ ಇವರು ಒಂದಷ್ಟು ಕಿರಿಯ ನಟರಿಗೆ, ಹೀಗೆ ಬರುವಂತಹ ಯುವ ನಟರಿಗೆ ಮಾದರಿಯಾಗಿ ನಿಲ್ತಾರೆ.

ಇತ್ತೀಚೆಗೆ ಅಂತ ಹೇಳಿದ್ರೆ ಕಾಟೇರ ಚಿತ್ರದಲ್ಲಿ ಇವರ ಅಭಿನಯ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ. ಹಾಗೇನೆ ಪಂಚತಂತ್ರ, ಓಮಲ್ಲಿಗೆ, ಅಕ್ಕ, ಹುಲಿಯ ಮಠ, ಲವ್ ಟ್ರೈನಿಂಗ್ ಮತ್ತು ನಾಲ್ಕು ಲಂಬಾಣಿ ಮತ್ತು ತುಳು ಹಾಗೂ ಹಿಂದಿಯ ಹ್ಯಾಂಗ್ ಟು ಡೆತ್ ಅನ್ನುವಂತಹ ಚಿತ್ರದಲ್ಲಿ ಇವರು ಅಭಿನಯವನ್ನು ಮಾಡಿದ್ದಾರೆ. ನೂರಾರು ಚಿತ್ರಗಳು, ಬೇರೆ ಬೇರೆ ಪಾತ್ರಗಳು, ಪಾತ್ರ ಪೋಷಣೆ, ಬಣ್ಣ ಹಚ್ಚೋದು ಇವರಿಗೆ ನಿಜವಾಗ್ಲೂ ವೃತ್ತಿಯ ಜೊತೆಗೆ ಅವಕಾಶವನ್ನು ಕೊಟ್ಟಿದ್ದವರಿಗೆ ಸದಾ ನೆನೆದುಕೊಳ್ತಾರೆ. ಅವರು ಅವಕಾಶ ಕೊಟ್ಟಿಲ್ಲದೇ ಇದ್ದಿದ್ದರೆ ಇವತ್ತು ನಾನು ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ. ಈ ಒಂದು ನನ್ನ ಎಲ್ಲ ಬೆಳವಣಿಗೆಗೆ ಎಲ್ಲ ನಿರ್ದೇಶಕರು ನನ್ನನ್ನು ಈ ಪಾತ್ರವನ್ನು ಮಾಡಬಲ್ಲ ಅಂತ ನಂಬಿದವರಿಗೆ ಎಲ್ಲರಿಗೂ ಸದಾ ಇವರು ಚಿರಋಣಿಯಾಗಿ ಇರ್ತಾರೆ. ಹಾಗಾಗಿ ಇಂತಹ ಒಬ್ಬ ಅದ್ಭುತ ನಟ ನಮ್ಮಲ್ಲಿ ಇದ್ದಾರೆ ಅನ್ನುವುದು ಖುಷಿಯ ವಿಚಾರ. ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಅವರ ಮುಂಬರುವ ಎಲ್ಲ ಆಸೆ, ಆಲೋಚನೆ ಹಾಗೆಯೇ ಆರೋಗ್ಯ ಜೊತೆಗೆ ಅವರು ಇನ್ನಷ್ಟು ಮತ್ತಷ್ಟು ಪಾತ್ರಗಳ ಮುಖಾಂತರ, ಹಾಸ್ಯ ಸನ್ನಿವೇಶಗಳನ್ನು ಕಟ್ಟಿಕೊಡುವ ಮುಖಾಂತರ ನಮ್ಮ ಎದುರಾಗಲಿ ಅಂತ ಹೇಳ್ತಾ ಅವರಿಗೆ ಒಳ್ಳೆಯದಾಗಲಿ ಅಂತ ಪ್ರೀತಿಯಿಂದ ಮನಸ್ಪೂರ್ವಕವಾಗಿ ಆಶಿಸ್ತಾ ಅವರನ್ನು ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಅನೇಕರ ಸಂದೇಶಗಳು, ಬಿರಾದರ್ ಸೂಪರ್ ಆಕ್ಟರ್ ಅಂತ ನಂಬರ್ ಎಂಡಿಂಗ್ ವಿತ್ 3749 ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಶ್ರೀದೇವಿ ಅವರು ಬೀರೂರಿನಿಂದ ಅದ್ಭುತವಾದಂತಹ ಗೀತೆ ಪ್ರಸಾರ ಆಯಿತು, ಓಮಲ್ಲಿ

ವಿದ್ಯಾನಗರ ಹರಿಹರದಿಂದ. ಇಲ್ಲಿಂದ ದನಕಾಯನು ಚಿತ್ರದ ಅವರ ಪಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೇ ಹಲೋ, ಇವತ್ತಿನ ಕಾರ್ಯಕ್ರಮ ನನಗೆ ತುಂಬ ಇಷ್ಟ ಆಯಿತು, ಹಾಸ್ಯ ನಟ ಬಿರಾದರ್ ಅವರನ್ನು ಕುರಿತಾದ ಕಾರ್ಯಕ್ರಮ. ಹಾಗೇ ಏಕದಂತ ಚಿತ್ರದಲ್ಲಿ ಸನ್ಯಾಸಿ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ ಜಯಕುಮಾರ್ ಅವರು ದಾಸನಹಳ್ಳಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇ ಹಾಸ್ಯ ನಟ ಬಿರಾದರ್ ಅವರು ನಟಿಸಿರುವಂತಹ ಎಲ್ಲ ಪಾತ್ರ ಪೋಷಣೆ ಎಲ್ಲವೂ ನನಗೆ ಇಷ್ಟ ಆಗುತ್ತೆ. ಅದರಲ್ಲೂ ಲವ್ ಟ್ರೈನಿಂಗ್ ಚಿತ್ರದ ಪಾತ್ರ, ಭಿಕ್ಷುಕನ ಪಾತ್ರ ತುಂಬ ಇಷ್ಟ ಆಗುತ್ತೆ ಅಂತ ನಮ್ಮ ಕೆ ತಿಪ್ಪೇಸ್ವಾಮಿ ಅವರು ಹರಿಹರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಗನ್ ರಾಜ್ ಕುಮಾರ್ ಇವರು ಮಾರಿಕಣಿವೆ ಹಿರಿಯೂರು ಇಲ್ಲಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಹಾಡುಗಳು ಮಾಹಿತಿ ಎಲ್ಲವೂ ಇಷ್ಟ ಆಯಿತು. ಓಮಲ್ಲಿಗೆ ಚಿತ್ರದ ಅವರ ಪಾತ್ರ ನಿಜವಾಗ್ಲೂ ಖುಷಿಯನ್ನು ತರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರಂನಿಂದ ಲವ್ ಟ್ರೈನಿಂಗ್ ಚಿತ್ರದ ಪಾತ್ರ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಮಲ್ಲಿಗೆ ಚಿತ್ರದ ಪಾತ್ರ ಇಷ್ಟ ಅಂತ ಈಶ್ವರ್ ಶಶಿಕಲಾ ಗುಬ್ಬಿ ಬಿದರೆ ಇಲ್ಲಿಂದ. ಹಾಗೆಯೇ ಗುಡ್ ಮಾರ್ನಿಂಗ್ ಅವರ ಕಾಶಿನಾಥ್ ಅವರ ಲವ್ ಟ್ರೈನಿಂಗ್ ಚಿತ್ರದ ಪಾತ್ರ ನಂಗೆ ತುಂಬ ಇಷ್ಟ ಅಂತ ಅನಂತರಾಜು ಗೊರ್ಲಡ್ಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುನೀತಾ ಸೋಮಯಾಜಿ ಮೈಸೂರು ಶಕ್ತಿನಗರದಿಂದ ಬಿರಾದರ್ ಅವರ ಪಾತ್ರ ಪೋಷಣೆ ತುಂಬ ಇಷ್ಟ ಆಗುತ್ತೆ. ಕನಸೆಂಬ ಕುದುರೆ ಏರಿ ನಿಜವಾಗ್ಲೂ ಕಣ್ಣಲ್ಲಿ ನೀರು ತರುತ್ತೆ, ಅಷ್ಟು ಕಣ್ಣಿಗೆ ಈ ಪಾತ್ರ ಕಟ್ಟಿಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹಳ ದೊಡ್ಡ ಸಂದೇಶವನ್ನು ಸಹ ಅವರು ಕಳಿಸಿದ್ದಾರೆ. ಬಿರಾದರ್ ಅವರ ಲವ್ ಟ್ರೈನಿಂಗ್ ಭಿಕ್ಷೆ ಬಿಡುವ ಪಾತ್ರ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಘವೇಂದ್ರ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಪಾತ್ರ ನೆನಪಾಗ್ತಾ ಇಲ್ಲ, ಆದರೆ ಅವರು ಭಿಕ್ಷುಕನ ಅಧ್ಯಕ್ಷನಾಗಿ ಕೆಲಸವನ್ನು ಅಂದರೆ ಪಾತ್ರವನ್ನು ಅಭಿನಯ ಮಾಡಿದ್ದಾರೆ, ಅತ್ಯದ್ಭುತವಾಗಿದೆ ಅಂತ ಹೇಳಿ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ. ಹಾಗೆಯೇ ಮಠ ಟೋಪಿವಾಲ ಚಿತ್ರದ ಪಾತ್ರಗಳು ನನಗೆ ಇಷ್ಟ ಆಗುತ್ತೆ ಅಂತ ನವೀನ್ ಅವರು ನಮಗೆ ಕಾವ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಇಲ್ಲೊಬ್ಬರು ಡಿಲೀಟ್ ಮಾಡಿದ್ದಾರೆ, ದನಕಾಯನು ಚಿತ್ರದ ಇಷ್ಟ ಆಗುತ್ತೆ ಅಂತ ಮಂಜುನಾಥ್ ಲಗ್ಗೆರೆಯಿಂದ, ಉಮೇಶ್ ಅವರು ಸಿರಿಗೆರೆಯಿಂದ, ಸಾಧು ಕೋಕಿಲ ಬಿರಾದರ್ ಅವರ ಪಾತ್ರ ಅಂತೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಉಮೇಶ್ ಚಿಕ್ಕದೇವರ ಹಳ್ಳಿ ಇಲ್ಲಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಉಮೇಶ್ ನಿಧಿಶ್ರೀ ಇವರು ಜಡೆಯ ಮಾಯಸಂದ್ರ ಇಲ್ಲಿಂದ ಅದ್ಭುತ ನಟ ಅಂತ ಹೇಳ್ತಾ ಇದ್ದಾರೆ. ರಾಣಿ ಮಳೂರಿನಿಂದ, ಹಾಗೆಯೇ ನಮಗೆ ವರಲಕ್ಷ್ಮಿ ಅವರು ಪೀಣ್ಯದಿಂದ, ಜಗದಾಂಬಿಕಾ ಹಂಸವೇಣಿ ಬಿರಾದರ್ ಅವರ ಬಗ್ಗೆ ಮಾಹಿತಿಯ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಲೀಲಾ ಅವರು ಬೇಗೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೆಸೇಜ್ ಮಾಡಿರುವ ಎಲ್ಲರಿಗೂ ಯಾರ್ದಾದರೂ ಸಂದೇಶ ಬಿಟ್ಟೋಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಸಾಕಷ್ಟು ಸಂದೇಶಗಳು ಹರಿದು ಬಂದಿರೋದ್ರಿಂದ ನಿಮ್ಮ ಸಂದೇಶಗಳು ಹೇಳ್ತಾ ಇದೆ ಬಿರಾದರ್ ಅವರು ನಿಮ್ಗೆ ಎಷ್ಟು ಇಷ್ಟ ಆಗ್ತಾರೆ ಅಂತ. ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಜಯಪುರ ಜಿಲ್ಲೆ ಆಲಮೇಲ ಪಟ್ಟಣದಲ್ಲಿ 145 ಕೋಟಿ ರೂಪಾಯಿ ಅನುದಾನದಲ್ಲಿ ತೋಟಗಾರಿಕೆ ಕಾಲೇಜು, 44 ಕೋಟಿ ರೂಪಾಯಿ ವೆಚ್ಚದ ಕಡಣಿ ಸೇತುವೆ, 3 ಕೋಟಿ ರೂಪಾಯಿ ಸುಸಜ್ಜಿತ ಕ್ರೀಡಾಂಗಣ ಸೇರಿದಂತೆ 25 ಕೋಟಿ ರೂಪಾಯಿ ಅನುದಾನದ ಆಲಮೇಲ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಶಾಸಕ ಅಶೋಕ್ ಮನಗೂಳಿಯವರ ಪ್ರಸ್ತಾವನೆ ಮೇರೆಗೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಮೀಸಲಿಟ್ಟು ಕಾಮಗಾರಿಗಳಿಗೆ ಚಾಲನೆ ನೀಡಿರುವುದಾಗಿ ತಿಳಿಸಿದರು. ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ಪಾಲ್ಗೊಂಡಿದ್ದರು. ರಾಜ್ಯದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ 4 ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ ವಿತರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ ಶುಲ್ಕ ಪಾವತಿಸಿ ಬಸ್ ಪಾಸ್ ಪಡೆದಿರುವ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸಂಪೂರ್ಣ ವಿವರ ದಾಖಲಿಸಿ ತಮ್ಮ ಹಣವನ್ನು ಮರಳಿ ಪಡೆಯಬಹುದು ಎಂದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತಿಳಿಸಿದೆ. ರಾಜ್ಯಾದ್ಯಂತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶನಿವಾರದ ಶಾಲಾ ಸಮಯವನ್ನು ಬೆಳಗ್ಗೆ 8:30 ಮಧ್ಯಾಹ್ನ 12:30 ನಿಗದಿಪಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ವಿಕಾಸ್ ಕಿಶೋರ್ ಸುರಳ್ಕರ್ ತಿಳಿಸಿದ್ದಾರೆ.

0: ಕೇಂದ್ರವು ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ ಮನೋ ವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತ ಡಾ ಅಶೋಕ್ ಕೋರಿ ದಿನದ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಸೇವನೆ ವ್ಯಸನವು ವ್ಯಕ್ತಿಯ ಆರೋಗ್ಯ, ಕುಟುಂಬ, ಸಮಾಜದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಈ ದಿನದ ಮಹತ್ವ ಮಾದಕ ವಸ್ತುಗಳ ದುರುಪಯೋಗವನ್ನು ತಡೆಯುವುದರ ಜೊತೆಗೆ ಯುವಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಅಕ್ರಮ ಮಾದಕ ವಸ್ತುಗಳ ವ್ಯಾಪಾರವನ್ನು ನಿಯಂತ್ರಿಸಲು ಜಾಗತಿಕ ಸಹಕಾರವನ್ನು ಉತ್ತೇಜಿಸುವುದಾಗಿದೆ. ಇಂದಿನ ಸಮಾಜದಲ್ಲಿ ಮಾದಕ ವಸ್ತುಗಳ ಸೇವನೆ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿ ಕಾಡುತ್ತಿದೆ. ಯುವಜನಾಂಗವು ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿತುಕೊಳ್ಳಬೇಕಾಗಿದೆ. ವೈದ್ಯರ ಮಾರ್ಗದರ್ಶನವು ಕೂಡ ಅತ್ಯಗತ್ಯವಾಗಿದೆ. ಟೆಲಿಮನಸ್ 144 16 ಉಚಿತ ಸಹಾಯವಾಣಿಗೆ ಕರೆ ಮಾಡುವುದರ ಮೂಲಕವೂ ಮಾದಕ ವ್ಯಸನದಿಂದ ಹೊರಬರಲು ಸಹಾಯವನ್ನು ಪಡೆದುಕೊಳ್ಳಬಹುದು.
0: ಯಾದಗಿರಿ ನಗರದಲ್ಲಿ ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಹಾಗೂ ಅಕ್ರಮ ಸಾಗಣೆ ವಿರೋಧಿ ದಿನದಂಗವಾಗಿ ಆಯೋಜಿತ ಜಾಗೃತಿ ಪಾದಯಾತ್ರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಚಾಲನೆ ನೀಡಿದರು. ಇಂದು ಮಹಾನ್ ಕವಿ, ರಾಷ್ಟ್ರೀಯ ಗೀತೆ ವಂದೇ ಮಾತರಂ ರಚಿಸಿದ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ಜಯಂತಿ. ಕೇಂದ್ರ ಗೃಹ ಖಾತೆ ಸಚಿವರಾದ ಅಮಿತ್ ಶಾ, ಲೋಕಸಭಾ ಸಭಾಪತಿ ಓಂ ಬಿರ್ಲಾ ಸೇರಿದಂತೆ ಗಣ್ಯರು ಬಂಕಿಮರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಧಾರವಾಡದ ರೂಟ್ಸೆಟ್ ಸಂಸ್ಥೆಯಲ್ಲಿ ಬೆಳಗಾವಿ, ಹಾವೇರಿ, ಗದಗ್, ಕೊಪ್ಪಳ, ಯಾದಗಿರಿ ಹಾಗೂ ವಿಜಯನಗರ ಜಿಲ್ಲೆಗಳ 30 ಶಿಬಿರಾರ್ಥಿಗಳಿಗೆ 30 ದಿನಗಳ ಟೇಲರಿಂಗ್ ಕೌಶಲ್ಯ ತರಬೇತಿ ಕಾರ್ಯಾಗಾರ ನಡೆಯಿತು ಎಂದು ರೂಟ್ಸೆಟ್ ನಿರ್ದೇಶಕ ಜಿಪಿ ಪೃಥ್ವಿರಾಜ್ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯ ಗದಗ ಶಹರ ಸಂಪನ್ಮೂಲ ಕೇಂದ್ರದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಅರುಣ್ ಕುಮಾರ್ ಕಟ್ಟೀಮನಿ ಶಾಲಾ ವಾಹನಗಳ ಸುರಕ್ಷತೆ ಹಾಗೂ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿ ಶಾಲಾ ವಾಹನಗಳ ಚಾಲಕರು ಮತ್ತು ನಿರ್ವಾಹಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಪರಿಣಾಮಕಾರಿಯಾಗಿ ಕಾಲಮಿತಿಯೊಳಗೆ ಅನುಷ್ಠಾನಗೊಳಿಸುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದ್ದಾರೆ. ನಾಡಿದ್ದು ಜೂನ್ 28 ಭಾನುವಾರ ರಾಜ್ಯಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಕೋಲಾರ ಜಿಲ್ಲೆ ಆರೋಗ್ಯಾಧಿಕಾರಿ ಡಾ ಜಿ ಶ್ರೀನಿವಾಸ್ ಕೋರಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135 ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇಂದು ಕೊನೆ ದಿನವಾಗಿದೆ. ಉಚಿತ ದೂರವಾಣಿ ಸಂಖ್ಯೆ 1800 11 7800 ಕರೆ ಮಾಡಿ ಅಭಿಪ್ರಾಯಗಳನ್ನು ಧ್ವನಿಮುದ್ರಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ

0: ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಹನ್ನೆರಡು ಗಂಟೆ 7:22 ಈ ಸಮಯ ಕರೆಗೊಂದು ಹಾಡು ಕಾರ್ಯಕ್ರಮದ್ದು. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಹಾಗೆಯೇ ನಮಸ್ಕಾರ ಅಂತ ಹೇಳ್ತಾ, ದಯವಿಟ್ಟು ಕರೆ ಮಾಡುವಾಗ ನಿಶ್ಶಬ್ದವಾದ ಸ್ಥಳಕ್ಕೆ ಬಂದು ಕರೆ ಮಾಡಿ, ನೆಟ್ವರ್ಕ್ ಇರುವ ಪ್ಲೇಸ್ಗೆ ಬಂದು ನಿಮ್ಮ ಕರೆಯನ್ನು ಮಾಡಿ. ಹಾಗೆಯೇ ಈ ಸಮಯ ನಿಮ್ಮ ಇಷ್ಟದ ಗೀತೆ ಕೇಳಬೇಕು ಅಂತ ನೀವು ಅಂದ್ಕೊಂಡ್ರೆ ಅದಕ್ಕೆ ನೀವು ಒಂದು ಕರೆಯನ್ನು ಮಾಡಬೇಕಾಗತ್ತೆ. ನಮ್ಮ ದೂರವಾಣಿ ಸಂಖ್ಯೆ 0820237788. ಹಾಗೆಯೇ ಮತ್ತೊಂದು ಸಂಖ್ಯೆ 0802237799. ಮತ್ತೊಂದು ದೂರವಾಣಿ ಸಂಖ್ಯೆ 0802226125257. ಈ ಎಲ್ಲ ಸಂಖ್ಯೆಗಳನ್ನು ನೋಟ್ ಮಾಡಿಕೊಳ್ಳಿ. ಯಾವುದೇ ಸಂಖ್ಯೆಗೆ ಕರೆ ಮಾಡಿ, ಖಂಡಿತ ನಿಮಗೆ ಕರೆ ಸಿಗತ್ತೆ. ಪ್ರಯತ್ನ ಒಂದಿದ್ದರೆ ಸಾಕು, ಏನು ಬೇಕಾದರೂ ಗೆಲ್ಲಬಹುದು ಅಂತ ಭಾವನೆ ಇರಲಿ ಅಂತ ಹೇಳ್ತಾ, ದಯವಿಟ್ಟು ಇತ್ತೀಚೆಗೆ ಕರೆ ಮಾಡಿರೋರು ಒಂದು ಸಣ್ಣ ವಿರಾಮವನ್ನು ಕೊಟ್ಟು, ಒಂದು ಸ್ವಲ್ಪ ಗ್ಯಾಪನ್ನು ಕೊಟ್ಟು ಅನಂತರ ಕರೆಯನ್ನು ಮಾಡಿ ಅಂತ ಭಾವಿಸ್ತಾ, ಹೊಸ ಕೇಳುಗರಿಗೆ, ಹೊಸ ಕರೆಯ ಹೊಸದಾಗಿ ಈಗ ಕರೆ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಒಂದು ಅವಕಾಶ ಸಿಗತ್ತೆ ಅಂತ ಭಾವಿಸ್ತಾ, ಮುಂದಿನ ಗೀತೆಯ ನಂತರ ಯಾರೆಲ್ಲ ಕರೆ ಮಾಡ್ತಾರೆ, ಯಾರು ಇವತ್ತು ಮಾತನಾಡ್ತಾರೆ, ಯಾವ ಗೀತೆಯನ್ನು ಕೇಳಿಸ್ತಾರೆ ನೋಡೋಣ.

0: ನಮ್ಮ ಕೇಳುಗರೊಬ್ರು ಕರೆ ಮಾಡಿ ಮಾತನಾಡಲಿಕ್ಕೆ ಸಿದ್ಧ ಇದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ಕಾರ, ನಿಮ್ಮ ಹೆಸರು ಪರಿಚಯ ಮಾಡಿಕೊಡಿ, ಎಲ್ಲಿಂದ ಕರೆ ಮಾಡಿದಿರಾ?
1: ನಾನು ಬೆಂಗಳೂರಿಂದ ಸರ್.
0: ಬೆಂಗಳೂರಲ್ಲಿ ಎಲ್ಲಿಂದ?
1: ಬಳೆಪೇಟೆ.
0: ಬಳೆಪೇಟೆ. ನಿಮ್ಮ ಹೆಸರು, ನಿಮ್ಮ ಹೆಸರು ಹೇಳಿ. ದಯವಿಟ್ಟು ಈ ಕಡೆ ಸರಿಯಾಗಿ ಮಾತಾಡಿ, ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ.
1: ಚಂದ್ರು ಸರ್.
0: ಚಂದ್ರು. ಚಂದ್ರು, ಲೌಡ್ ಸ್ಪೀಕರ್ ಆಫ್ ಮಾಡಿ. ನೀವು ಕರೆ ಮಾಡಿ
1: ಹೇಳಿ ಸರ್.
0: ಹಾ, ಚಂದ್ರು ಅವರೇ, ಏನ್ ಮಾಡ್ಕೊಂಡಿದ್ದೀರಾ?
1: ನಾನು ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಸರ್, ಆಫೀಸ್ ಬಾಯ್.
0: ಆಫೀಸ್ ಅಲ್ಲ, ಇವತ್ತು ರಜೆ ಅಲ್ವಾ? ಇವತ್ತು ರಜೆ ಇಲ್ವಾ?
1: ಇವತ್ತು ನಾನು ಲೈಟ್ ಕಂಪ್ನಿಲಿ ಕೆಲಸ ಮಾಡೋರು. ನಾವು ಕೆಲಸ ಮಾಡೋರು.
0: ಇವತ್ತು ಕೆಲಸ ಇರತ್ರ? ಹಾ ಹಾ, ಆಯ್ತು ಆಯ್ತು, ತೊಂದರೆ ಇಲ್ಲ. ಮತ್ತೆ ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ?
1: ನನಗೆ ಜನ್ಮ ಜನ್ಮದ ಅನುಬಂಧ ಅಂತ ಸಾಂಗ್ಸ್ ಬೇಕು ಸರ್.
0: ಅದೇ ಯಾವ ಹಾಡು?
1: ತಂಗಾಳಿ ಆಕಾಶದಿಂದ ಜಾರಿ ಭೂಮಿಗೆ ಬಂದ ಆ ಸಾಂಗ್ ಸರ್.
0: ಆ ಹಾಡಾ? ಓಕೆ. ಮತ್ತೆ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಾ ಅಂತ ಹೇಳಿದ್ರಿ.
1: ಕೇಳ್ತಾ ಇರ್ತೀವಿ ಸರ್. 12 ಗಂಟೆಗೆ ಹಾಕಿದ್ರೆ 1 ಗಂಟೆವರೆಗೂ, 1.5 ಗಂಟೆವರೆಗೂ ಕೇಳ್ತಾ ಇರ್ತೀವಿ ಸರ್.
0: ಬೆಳಗ್ಗೆ ಮಾತ್ರ ಕೇಳ್ತೀರಾ, ಸಂಜೆ ಕೇಳಲ್ಲ? ಮಧ್ಯಾಹ್ನ ಅಂದ್ರೆ
1: 7 ಗಂಟೆಯಿಂದ 7:30 ಅವ್ರದ್ದು ಹಾಸ್ಯ ಇದೊಡ್ದು ಬರುತ್ತಲ್ಲ ಸರ್, ಒಂದು ಚುಟುಕು ಯಾತ ಅದನ್ನು ಕೇಳ್ತೀನಿ.
0: ಚುಟುಕುನ? ಚುಟುಕು ಯಾವ್ದು ಬರಲ್ವಲ್ಲ.
1: 7 ಕಾಲಿಗೆ ಅದು ಒಂದು ಗಾದೆ ಮಾತು,
0: ಕಗ್ಗದ ಸಿರಿ. ಅದ್ ಕೇಳ್ತೀರಾ? ಆಯ್ತು ಆಯ್ತು, ಒಳ್ಳೇದಾಗ್ಲಿ ಚಂದ್ರು ಅವ್ರೆ. ನೀವು ಕರೆ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಹೀಗೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಒಂದು ಅಂತರವನ್ನ ಕೊಟ್ಟು ಮತ್ತೆ ಕರೆ ಮಾಡಿ. ಓಕೆನಾ?
1: ಒಂದ್ನಿಮಿಷ
0: ಹೇಳಿ.
1: ಇದು ನಾನು ಕೇಳೋದು, ಇವಾಗ ನಾವು ರೇಡಿಯೋದಲ್ಲಿ ಕನ್ನಡದಲ್ಲಿ ತಾನೇ ವಾಚ್, ಇವಾಗ ಕೆಲವ್ರಿಗೆ ಇಂಗ್ಲಿಷ್ ಬರಲ್ಲ ಅಂದ್ರೆ ನಾವು ಹೆಂಗ್ ಸರ್ ಕೇಳಕ್ಕಾಗುತ್ತೆ?
0: ಇಂಗ್ಲಿಷ್ ಬರಲ್ಲ ಅಂದ್ರೆ
1: ಎಲ್ಲ ಫೋನಲ್ಲಿ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾ ಇರ್ತಾರಲ್ಲ, ಒಬ್ರು ಓಲ್ಡ್ ಮ್ಯಾನ್ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾ ಇರ್ತಾರೆ, ಬಟ್ ಕನ್ನಡದಲ್ಲಿ ಮಾತಾಡ್ಬೇಕು ಅಂತಾರೆ. ಮೇಡಮ್ ಕನ್ನಡದಲ್ಲಿ ಮಾತಾಡ್ತಾರೆ, ಬಟ್ ಇವರು ಪಾತ್ರ ವಯಸ್ಸಾದವರು ಒಂದು ಫೋನ್ ಮಾಡ್ತಾನೆ ಇರ್ತಾರೋ ಯಾವ್ದಾದ್ರು ಒಂದು ಫಂಕ್ಷನ್.
0: ದಯವಿಟ್ಟು ಒಂದ್ ನಿಮಿಷ, ಈ ಕಾರ್ಯಕ್ರಮಕ್ಕೆ ಈ ಕರೆ ಹಾಡಿಗಾಗಿ, ಹಾಗಾಗಿ ಇದನ್ನ ಹಾಡಿಗೆ ಸೀಮಿತ ಮಾಡೋಣ. ನೀವು ಕನ್ನಡವನ್ನ ಹೆಚ್ಚಾಗಿ ಬಳಸುವಂತಹ ಪ್ರಯತ್ನ ಮಾಡಿ ನೋಡಿ. ಈಗಲೇ ಬಟ್ ಅಂತ, ಫಂಕ್ಷನ್ ಅಂತ ಎಲ್ಲ ಬಳಸಿದ್ರಿ ಅಲ್ವಾ? ನೀವು ಕನ್ನಡವನ್ನ ಹೆಚ್ಚಾಗಿ ಬಳಸುವಂತಹ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ, ಹಾ ಒಳ್ಳೇದಾಗ್ಲಿ. ಓಕೆ ಓಕೆ.

0: ಆಕಾಶದಿಂದ ಜಾರಿ ಈ ಗೀತೆಯನ್ನು ಇಷ್ಟಪಟ್ಟು ಚಂದ್ರು ಅವರು ಸಂದೇಶವನ್ನು ಕಳಿಸಿದ್ರು. ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಇವರು ರೆಗ್ಯುಲರ್ ಆಗಿ ಕರೆ ಮಾಡ್ತಾರೆ, ಇವರ ಕರೆಯನ್ನು ಸ್ವೀಕಾರ ಮಾಡಬೇಡಿ, ಅಥವಾ ಇವರು ಸುಳ್ಳು ಹೇಳ್ತಾರೆ, ಅಥವಾ ಇವರು ಧ್ವನಿಯನ್ನೇ ಬದಲಾಯಿಸ್ತಾರೆ, ಹೆಸರನ್ನು ಬದಲಾಯಿಸ್ತಾರೆ ಅಂತೆಲ್ಲ ಹೇಳಿ ಸಂದೇಶಗಳನ್ನು ಇಲ್ಲಿ ಕೆಲವರು ಗೆಳೆಯರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಹೇಳ್ತಾ ಮುಂದಿನ ಕರೆಯನ್ನು ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ತೆ. ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ದೀರಾ?
1: ಶಿವಣ್ಣ ಅಂತ, ಮೈಸೂರಿಂದ ಸರ್.
0: ಶಿವಣ್ಣ ಮೈಸೂರಿನಿಂದ?
1: ಹೌದು ಸರ್.
0: ಶಿವಣ್ಣ, ಕೆಲಸ ಮಾಡ್ತಾ ಇದ್ದೀರಾ? ಏನ್ ಕೆಲಸ ಮಾಡ್ತೀರಾ?
1: ನಾವು ಟೈಲರಿಂಗ್ ಶಾಪ್ ಇಟ್ಕೊಂಡು.
0: ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದೀರಿ? ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಹಾ, ಕೇಳ್ತೀವಿ ಸರ್.
0: ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ ನಿಮಗೆ?
1: ಬೆಳಿಗ್ಗೆ ಬರ್ತದಲ್ಲ ಸರ್, ಶುಭೋದಯ.
0: ಶುಭೋದಯ ಕರ್ನಾಟಕ.
1: ಕರ್ನಾಟಕ ಅದು, ಮತ್ತೆ ಆಗ ಕವಿ ಬರ್ತದಲ್ಲ ಸರ್.
0: ಕನ್ನಡ ರತ್ನ ಭಂಡಾರ ಇಷ್ಟ ಆಗುತ್ತಾ? ಆಯ್ತು ಆಯ್ತು ಆಯ್ತು. ಇನ್ನು ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತೀರಾ, ಕರೆಯನ್ನ ಮಾಡ್ತೀರಾ?
1: ಹೌದು ಸರ್.
0: ಹೌದ್ರಾ? ಅಂತ್ಯಾಕ್ಷರಿ ಇರತ್ತೆ, ಕ್ವಿಜ್ ಕಾರ್ಯಕ್ರಮ ಇರತ್ತೆ, ಸಿನಿ ಕ್ವಿಜ್ ಇರತ್ತೆ. ಹೌದು ಹೌದು ಹೌದು. ಆಯ್ತು, ಯಾವ ಹಾಡನ್ನ ಈ ಸಮಯ ಕೇಳಬೇಕು ಅನ್ಕೋತೀರಿ? ನಾನೆಂದು ನಿಮ್ಮ ಮನೆ. ಯಾರಿಗೆ ಹೇಳ್ತಾ ಇದ್ದೀರಾ ಇದು?
1: ಎಲ್ರಿಗೋಸ್ಕರ.
0: ಹೌದು, ನೀವೆಂದು ನಮ್ಮವರೇ, ಅಂದ್ರೆ ಎಲ್ಲ ಕೇಳುಗರು ನಮ್ಮವರೇ ಅಂತ ಹೇಳ್ತಾ ಮುಂದಿನ ಗೀತೆಯನ್ನ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ನೀವು ಯಾರಿಗೆ ಹೇಳ್ತಾ ಇದ್ದೀರೋ ಅವ್ರಿಗೂ ತಲುಪಲಿ ಅಂತ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

0: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಕೇಳುವರೆ, ಮುಂದಿನ ಕರೆಯನ್ನ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ಕಾರ, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ?
1: ನಾನು ಲೀಲಾ ಅಂತ ಸರ್, ಬೇಗೂರಿಂದ.
0: ಲೀಲಾ ಅವರು ಬೇಗೂರಿನಿಂದ?
1: ಹೌದು ಸರ್.
0: ಲೀಲಾ ಅವರೇ, ಏನ್ ಮಾಡ್ಕೊಂಡಿದ್ದೀರಾ ತಿಂಡಿಗೆ?
1: ನಾನು ತಿಂಡಿ ಪುಳಿಯೋಗರೆ ಮಾಡಿದೆ ಸರ್.
0: ಆಲ್ಮೋಸ್ಟ್ ಈಗ ತಿಂಡಿ ಮುಗಿದು ಊಟಕ್ಕೆ ರೆಡಿ ಆಗುವಂತಹ ಸಮಯ ಅಲ್ವಾ?
1: ಇಲ್ಲ ಸರ್, ಈಗ ಇನ್ನು ತಿಂಡಿ ತಿಂದು ಮುಗಿಸ್ತಿದ್ದೆ, ಸ್ವಲ್ಪ ನೋಡೋಣ ಸಿಗುತ್ತಾ ಇಲ್ವಾ ಅಂತ ಅದೇ ಪ್ರಯತ್ನ ಪಡ್ತಿದ್ದೆ. ಕನೆಕ್ಟ್ ಆಗಿತ್ತು, ತುಂಬಾ ಖುಷಿ ಆಗ್ತಿದೆ.
0: ಅಲ್ಲ, ಖುಷಿಯಾಗಿ ಮಾತೇ ಆಡ್ತಾ ಇರ್ಲಿಲ್ಲ ಸುಮಾರು ಹೊತ್ತು, ಹಲೋ ಹಲೋ ಅಂದ್ರು ಅಲ್ವಾ?
1: ಅದೇ ಸಿಗುತ್ತಾ ಏನಂತಾನೆ ಗೊತ್ತಾಗ್ತಿರ್ಲಿಲ್ಲ, ಕನೆಕ್ಟ್ ಆಯ್ತಾ ಇಲ್ವಾ ಅಂತ ಕನ್ಫ್ಯೂಸ್ ಆಗಿತ್ತು.
0: ಆಯ್ತು ಆಯ್ತು. ತಿಂಡಿ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ರಿ?
1: ಶುಕ್ರವಾರ
0: ಅಲ್ಲ ಸರ್, ಶುಕ್ರವಾರ ಸ್ವಲ್ಪ ಲೇಟೇನಾ?
1: ಸೋಮವಾರ ಶುಕ್ರವಾರ ಎಲ್ಲ
0: ಕೆಲಸಗಳು ಜಾಸ್ತಿ ಇರುತ್ತೆ, ಪೂಜೆ ಇರುತ್ತೆ.
1: ವಾರ ಅಂದ್ಬಿಟ್ಟು ಲೇಟ್ ಆಗುತ್ತೆ.
0: ತೊಂದರೆ ಇಲ್ಲ, ಆದ್ರೆ ಪ್ರತಿದಿನ ಲೇಟ್ ಮಾಡಬೇಡಿ, ಯಾಕಂದ್ರೆ ಅದರಿಂದ ಸಾಕಷ್ಟು ಸಮಸ್ಯೆಗಳನ್ನ ಎದುರಾಗ್ಬೇಕಾಗತ್ತೆ, ಎದುರಿಸ್ಬೇಕಾಗತ್ತೆ ಅಲ್ವಾ?
1: ಪ್ರತಿದಿನ 11-11:30 ಆಗುತ್ತೆ ನಾನು ತಿಂಡಿ ತಿನ್ನೋದು,
0: ಯಾಕಂದ್ರೆ ರಾತ್ರಿ ಮಲಗಿ ಒಂದು 8-10 ಒಂದು ಫಾಸ್ಟಿಂಗ್ ನಡೆದಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬೆಳಗ್ಗಿನ ತಿಂಡಿಯನ್ನ ಮಿಸ್ ಮಾಡಬೇಡಿ ಅಂತ ಹಲವರು ಹೇಳ್ತಾರೆ. ಓಕೆನಾ? ಆ ನಂತರ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ನಡೆಯುತ್ತೆ ಅಂತಾರೆ, ಆದ್ರೆ ಯಾವುದೇ ಕಾರಣಕ್ಕೂ ಬೆಳಗಿನ ತಿಂಡಿಯನ್ನ ಒಂದು ಸರಿಯಾದ ಸಮಯಕ್ಕೆ ನಿರ್ದಿಷ್ಟ ಸಮಯಕ್ಕೆ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಇನ್ನು ಯಾವ ಗೀತೆಯನ್ನ ಕೇಳಬೇಕು ಅನ್ಕೋತಿರಲಿಲ್ಲ?
1: ಒಂದು ಮುತ್ತಿನ ಕತೆ ಸಿನಿಮಾದಿಂದ ಮಲ್ಲಿಗೆ ಹೂವಿನಂತೆ ಚಂದ ನಿನ್ನಲ್ಲಿ, ಈ ಹಾಡು ತುಂಬಾ ಇಷ್ಟ ಆಗುತ್ತೆ ಸರ್. ಅದು
0: ಹೌದ್ರಾ? ಯಾಕೆ ಇಷ್ಟ ಆಗತ್ತೆ? ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಅಂತಾನ,
1: ಮತ್ತೆ
0: ಶಂಕರ್ನಾಗ್ ಅವ್ರ ನಿರ್ದೇಶನ ಅಂತಾನ?
1: ಹೌದು, ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಇದ್ರಿಂದ ಒಂದ್ ಕತೆ ಇದೆ ಏನಂದ್ರೆ, ನಾವ್ ಸಣ್ಣವ್ರ ಇದ್ದಾಗ ರಾಜ್ಕುಮಾರ್ ಫಿಲಂ ನೋಡ್ಬೇಕಂದ್ರೆ ಒಂದು ರಿಲೀಸ್ ಆದ ಟೈಮ್ ಅಲ್ಲಿ 3-4 ತಿಂಗಳಾದ್ರೂ ನಮಗ್ ಟಿಕೆಟ್ ಸಿಕ್ತಿರ್ಲಿಲ್ಲ ಆದರ್ಶ ಹಲಸೂರಲ್ಲಿ. ಈ ಫಿಲಂ ಮಾತ್ರ ನಮ್ಗೆ ಒಂದ್ ವಾರಕ್ಕೆ ಟಿಕೆಟ್ ಸಿಕ್ ಮಾಡ್ತಾರೆ. ನಂಗೆ ಆ ಚಿಕ್ಕ ವಯಸ್ಸಿನ ಜ್ಞಾಪಕ ಇದೆ.
0: ಆಯ್ತು ಆಯ್ತು ಆಯ್ತು. ನೋಡಿ ಎಷ್ಟು ಖುಷಿಯ ವಿಚಾರ, ಆಗಿನ ಕಾಲದ ಸೊಬಗೆ ಬೇರೆ ಅಲ್ವಾ? ಟಿಕೆಟ್ ಗಾಗಿ ಕಾಯ್ದಿರಿಸೋದು,
1: ಯಾವಾಗಾದ್ರೂ ರಶ್. ನಮ್ ತಂದೆಗೆ ಏನಂದ್ರೆ ರಶ್ ಅಲ್ಲಿ ಅವ್ರು ನೋಡಕ್ ಇಷ್ಟ ಪಡ್ತಿರ್ಲಿಲ್ಲ, ಇನ್ನೇನ್ ಫಿಲಂ ಇನ್ನೊಂದ್ ವಾರದಲ್ಲಿ ತೆಗಿತಾರೆ ಅನ್ನೋ ಟೈಮ್
0: ಕರ್ಕೊಂಡು ಹೋಗ್ತಿದ್ರ.
1: ಆಮೇಲೆ ಏನಂದ್ರೆ ನಮ್ಗೆ ಅಯ್ಯೋ ಎಲ್ಲಾರು ನೋಡ್ಕೊಂಡ್ ಬಂದ್ಬಿಟ್ಟು ಕತೆ ಹೇಳ್ತಿದ್ರೆ ನಮ್ಗೆ ಅಯ್ಯೋ ನಾನ್ ನೋಡಿಲ್ವಲ್ಲ ಅನ್ನೋ ಬಂದಿರ್ತಿತ್ತು.
0: ಅಲ್ಲ, ಇನ್ ಮುಂದೆ ಈ 100 days, 200 days ಅಥವಾ ವರ್ಷಗಳು ಓಡಿರುವಂತಹ 2 ವರ್ಷ ಓಡಿರುವಂತಹ ಸಿನಿಮಾಗಳನ್ನ ಕಾಣ್ಲಿಕ್ಕೆ ಬಹುಶಃ ಸಾಧ್ಯ ಇಲ್ವೇನೋ
1: ಅಲ್ವಾ? ಚಿಕ್ಕ ವಯಸ್ಸಿನ ನೆನಪುಗಳು ಯಾವಾಗಲೂ ರಾಜ್ಕುಮಾರ್ ಫಿಲಂ ಅಂದ್ರೆ ತುಂಬಾ ಆದರ್ಶ ಫುಲ್ ಜನ ಜನ.
0: ಆಯ್ತು, ನಿಮ್ಮ ಇಷ್ಟದ ಗೀತೆ ಈ ಸಮಯ ಪ್ರಸಾರ ಆಗುತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಲೀಲಾ ಅವರೇ. ಹೀಗೆ ಖುಷಿ ಖುಷಿಯಾಗಿರಿ, ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಒಂದು ಸಣ್ಣ ಅಂತರದ ನಂತರ ಮತ್ತೆ ಕರೆಯನ್ನ ಮಾಡಿ. ಓಕೆನಾ? ಧನ್ಯವಾದಗಳು.
1: ಧನ್ಯವಾದಗಳು ಲೀಲಾ.
0: ನಮಸ್ಕಾರ. ನಮಸ್ಕಾರ.
1: ಆಯ್ತು.

0: ಮಲ್ಲಿಗೆ ಹೂವಿನಂತ ಧ್ವನಿ ಮತ್ತು ಗೀತೆ ಇದುವರೆಗೆ ನೀವು ಕೇಳಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಂದು ಮುತ್ತಿನ ಕತೆ ಚಿತ್ರದ್ದು. 12:35:15 ಈ ಸಮಯದಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರು ಹೇಳಿ, ಪರಿಚಯ ಮಾಡಿಕೊಡಿ, ಎಲ್ಲಿಂದ ಕರೆ ಮಾಡಿದಿರಾ?
1: ಎಸ್ ರಾಜು, ಚಿಕ್ಕ ಅಂಕನಹಳ್ಳಿ ಸರ್.
0: ಎಸ್ ರಾಜು ಅವರು ಚಿಕ್ಕ ಅಂಕನಹಳ್ಳಿಯಿಂದ. ಯೂಶ್ವಲಿ ಇನಿಷಿಯಲ್ ಕೆಲವು ಸಾರಿ ಕೊನೆಯಲ್ಲಿರುತ್ತೆ ಹೆಸರಿನ ಕೊನೆಯಲ್ಲಿ, ಇದೇನಿದು ಎಸ್ ರಾಜು ಅಂತ ಮೊದ್ಲಿಟ್ಕೊಂಡಿದ್ದೀರಿ?
1: ಕಳೆದ ಬಾರಿ ನಿರೂಪಕರು ಅದೇ ಕೇಳಿದ್ರು, ಎಸ್ ಅಂದ್ರೆ ಯಾರು ಅಂತ. ಎಸ್ ಅಂದ್ರೆ ನಮ್ಮ ತಂದೆ ಹೆಸರು ಸರ್.
0: ಹೆಸರನ್ನ ಹೇಳ್ಬಿಡಿ ಅವ್ರ ಹೆಸರನ್ನ ಒಂದ್ಸರಿ.
1: ಸಿದ್ದಲಿಂಗಯ್ಯ ಅಂತ.
0: ಸಿದ್ದಲಿಂಗಯ್ಯ ರಾಜು ಅವರು.
1: ಹೌದು, ನಮ್ದು ಊರ್ ಬಂದು ರಾಮನಗರ ಜಿಲ್ಲೆ. ಅಲ್ಲಿಂದ 14 kilometers ಒಳಗಡೆ ಚಿಕ್ಕ ಅಂಕನಹಳ್ಳಿ ಅಂತ ಬರುತ್ತೆ. ಸುಮಾರು ಅಂಕನಹಳ್ಳಿ ಇದಾವೆ, ಅದಕ್ಕೆ ಯಾವ್ದು ದೊಡ್ಡ ಚಿಕ್ಕ ಅಂತ ಬರೋದಿಲ್ಲ. ಹಾಗಾಗಿ ನಮ್ಮೂರು ಚಿಕ್ಕ ಅಂಕನಹಳ್ಳಿ ಸರ್.
0: ಓಕೆ, ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ಊರು ನಿಮ್ಗೆ ಇಷ್ಟ ಆಗಿರೋದ್ರಿಂದ ಸೇರಿಸ್ಕೊಂಡಿದ್ದೀರಿ ಅಲ್ವಾ?
1: ಖಂಡಿತ. ಆಮೇಲೆ ನಿರೂಪಕರ ಬಾಯಲ್ಲಿ ನಮ್ಮೂರಿನ ಹೆಸರು ನನ್ನ ಹೆಸರು ಕೇಳೋದೇ ತುಂಬಾ ಸಂತೋಷ.
0: ತುಂಬಾ ಖುಷಿ ಆಯ್ತು. ಸಾಕಷ್ಟು ಜನ ಈ ರೀತಿ ಮಾಡ್ತಾರೆ, ನಾಗತಿಹಳ್ಳಿ ಚಂದ್ರಶೇಖರ್ ಹೀಗೆ ಅಂದ್ರೆ ಸಿನಿಮಾದವರ ಹೊರತುಪಡಿಸಿ ಸಾಮಾನ್ಯ ಜನರ ವರ್ಗದಲ್ಲೂ ಕೂಡ ಹೆಸರನ್ನ ಊರಿನ ಜೊತೆಗೆ ಅಥವಾ ಊರಿನ ಜೊತೆಗೆ ಹೆಸರನ್ನ ಸೇರಿಸ್ಕೋತಾರೆ ಅಲ್ವಾ? ನಿಜವಾಗ್ಲೂ ಖುಷಿ.
1: ನಾನು ವೃತ್ತಿಯಲ್ಲಿ ಆಟೋ ಡ್ರೈವರ್ ಸರ್. ನಾನು ತಪ್ಪು ಮಾಡೋರ್ನ ಕಂಡ್ರೆ ನನ್ಗೆ ಆಗೋದಿಲ್ಲ. ಕೆಲವೊಂದು ಯಾರು ಕಷ್ಟದಲ್ಲಿದ್ರೆ ಸಹಾಯ ಮಾಡೋದು, ಅಡ್ರೆಸ್ಗಳು ಗೊತ್ತಿಲ್ಲ ಅಂದ್ರೆ ಅವ್ರು ಕರ್ಕೊಂಡಾಗ ಅವ್ರ ಜಾಗಕ್ಕೆ ಬಿಡೋದು, ಇಂತಿಂತ

0: ಕೆಲ್ಸ್ಕೊಂಡು ಮಾಡೋರು ನಾವು ಆ ರೀತಿ ತಪ್ಪು ಮಾಡಕ್ಕಾಗತ್ತ?
1: ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೊಂದು ಕಡೆ ಅಡ್ರೆಸ್ ಕೇಳಿದ್ರೆ ಮಿಸ್ಲೀಡ್ ಮಾಡೋದು, ಬೇರೆ ಕಡೆ ಇಳಿಸೋದು, ಅಥವಾ ಬೇರೆ ಕಡೆ ಕರ್ಕೊಳ್ಳೋದು, ಸುತ್ತೋದು, ಈ ತರದ ಕೆಲವರು ಮಾಡ್ತಾರೆ ಅಲ್ವಾ? ಹಾಗಾಗಿ ನಿಮ್ಮಂತಹ ಅವರು ಸಾಕಷ್ಟು ವರ್ಷಗಳಿಂದ ಈ ಕೆಲಸ ಮಾಡ್ತಿದ್ರಿ, ಹಾಗಾಗಿ ನಿಜವಾಗ್ಲು ಖುಷಿ ಆಯ್ತು ನಿಮ್ಮನ್ನ ಮಾತಾಡ್ಸಿದ್ದು. ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತ್ರಿ?
0: ನನಗೆ ಬೀಗರ ಪಂದ್ಯ ಚಿತ್ರದಿಂದ ಮನಸ್ಸು ಹೇಳ ಬಯಸಿದೆ ಅಂತ ಹಾಡಿದ್ರು ಸರ್, ಅದನ್ನು ಪ್ರಚಾರ ಮಾಡಿ.
1: ಮನಸ್ಸು ಹೇಳ ಬಯಸಿದೆ ಈ ಹಾಡು ಬೀಗರ ಪಂದ್ಯ ಚಿತ್ರದ್ದು. ಪಿ ಸುಶೀಲ ಅವರ ಧ್ವನಿಯಲ್ಲಿದೆ, ರಮೇಶ್ ನಾಯ್ಡು ಅವರ ಸಂಗೀತ ನಿರ್ದೇಶನ.
0: ಹೌದು ಸರ್
1: ಅಲ್ವಾ? ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ.
0: ಖಂಡಿತ.
1: ಆಯ್ತು, ಇವಾಗ ನಿಮ್ ಮನಸ್ಸು ಏನ್ ಹೇಳಕ್ ಬಯಸಿದೆ
0: ಸರ್? ಅದು ನಮ್ಮ ಅಕ್ಕನ ನೆನಪು ಬರುತ್ತೆ, ಯಾಕೆಂದ್ರೆ ಹಾಡಿನಲ್ಲಿ ಒಂದು ಸ್ಟೇಜ್ ಮೇಲೆ ಆಡ್ತಾರಲ್ವಾ, ಅವ್ರ ಮುಖ ಸೇಮ್ ನಮ್ಮ ಅಕ್ಕನ ತರನೇ ಇರುತ್ತೆ ಸರ್.
1: ಹಾಗಾಗಿ ನಿಮ್ಮ ಅಕ್ಕನ ನೆನಪಿನ ಜೊತೆಗೆ ಈ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ.
0: ಹೇಳಿ ಹೇಳಿ ಸರ್.
1: ಅಲ್ಲ, ಕೇಳಿ ಆನಂದಿಸಿ ಅಷ್ಟೇ, ಇನ್ನು ಹೇಳೋದೇನಿಲ್ಲ, ಪಿ ಸುಶೀಲ ಅವರು ಹೇಳ್ತಾರೆ ಈಗ. ಆಯ್ತು ರಾಜ ಅವರೇ, ಧನ್ಯವಾದಗಳು, ನಮಸ್ಕಾರ.
0: ಓಕೆ.

ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಿದ್ದೀರಾ? ಮುಂದಿನ ಕರೆಯನ್ನ ನಮ್ಮ ಹಲೋ ನಮಸ್ಕಾರ ಹಲೋ ಬಹುಶಃ ಕರೆಯನ್ನು ಕಟ್ ಮಾಡಿದ್ದಾರೆ ಅಥವಾ ಕಟ್ ಆಗಿದೆ ಅಂತ ಭಾವಿಸ್ತೀನಿ. ಸರಸ್ವತಿ ಅಂತ ಅವ್ರು ಹೇಳ್ತಾ ಇದ್ರು. ದಯವಿಟ್ಟು ಸುಳ್ಳು ಹೆಸರುಗಳನ್ನು ಹೇಳಿಕೊಂಡು ಅಥವಾ ಬೇರೆಯ ಧ್ವನಿಯಲ್ಲಿ ಕರೆ ಮಾಡುವ ಪ್ರಯತ್ನವನ್ನು ಮಾಡಬೇಡಿ ಅಂತ ಒಂದು ವಿನಂತಿಯನ್ನು ಮಾಡ್ತಾ, ನಿಮ್ಮ ಕರೆ ನೈಜವಾಗಿರಲಿ ಸತ್ಯವಾಗಿರಲಿ, ಹಾಗೆಯೇ ಒಂದು ಸಣ್ಣ ಅಂತರವನ್ನು ಕೊಟ್ಟು ಕರೆ ಮಾಡಿದ್ರೆ ಇನ್ನಷ್ಟು ಮತ್ತಷ್ಟು ಹೊಸ ಕೇಳುಗರು ಕರೆಯನ್ನು ಮಾಡಬಹುದು, ಅವರ ಹಾಡುಗಳನ್ನು ಕೇಳಬಹುದು ಅಂತ ಹೇಳ್ತಾ ಮುಂದಿನ ಗೀತೆ

0: ಕರೆಗೊಂದು ಹಾಡು ಕಾರ್ಯಕ್ರಮವನ್ನ ಮುಂದುವರಿಸೋಣ ಒಂದು ಸಣ್ಣ ಜಾಹೀರಾತಿನ ನಂತರ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
0: ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ರು ಮಾಡಿದ್ದಾರೆ. ನಮಸ್ಕಾರ. ಹಲೋ.
3: ಹಲೋ,
0: ನಮಸ್ತೆ. ನಿಮ್ಮ ಹೆಸರು ಹೇಳಿ.
3: ಕೃತಿಕಾ.
0: ಕೃತಿಕಾ, ಕೃತಿಕಾ, ಪ್ರತಿಧ್ವನಿ ಬರ್ತಾ ಇದೆ, ಯಾರೋ ಹೇಳ್ಕೊಡ್ತಾ ಇದ್ದಾರೆ, ಯಾರವರು? ಯಾರು ಇಲ್ಲ. ಏ, ಈಗ ಕೇಳಿಸ್ತಲ್ಲಪ್ಪ, ಯಾರೋ ಒಬ್ರು ಮಾತಾಡ್ತಾ ಇದ್ರು ನಿಮ್ ಹಿಂದೆ. ಯಾರು ಇಲ್ವಾ? ಹೌದಾ? ಓ, ನಂಗ್ ಗೊತ್ತಾಯ್ತು ನಿಮ್ ಅಮ್ಮ ಮಾತಾಡ್ತಾ ಇದಾರೆ ಅಂತ. ನಿಮ್ ಅಮ್ಮ ಹೆಸರು ಭವ್ಯ ಅಂತ, ಕರೆಕ್ಟಾ? ಮತ್ತೆ ನಂಗೆ ಗೊತ್ತಾಯ್ತು. ಆಯ್ತು, ನನ್ ಜೊತೆ ಮಾತಾಡಿದ್ರು ಅದಕ್ಕೆ ಗೊತ್ತಾಯ್ತು. ಇರ್ಲಿ, ಕೃತಿಕಾ ಏನ್ ಮಾಡ್ಕೊಂಡಿರೋದು? ಇವತ್ತು ರಜೆ ಅಂತ ಕರೆ ಮಾಡಿದಿರಾ ಏನು? ಫಿಫ್ತ್. ಇವತ್ತು ರಜಾನಾ? ಹ್ಮ್. ರಜಾ ಏನ್ ಮಾಡಿದ್ರಿ ಬೆಳಗ್ಗೆಯಿಂದ? ಆಟ ಆಡಿದ್ರಿ ಬೆಳಗ್ಗೆಯಿಂದ? ಆಟ ಆಡಿದ್ರಿ? ಹ್ಮ್. ಆಯ್ತು, ಯಾವೆಲ್ಲ ಆಟ ಆಡ್ತೀರಿ? ಕಣ್ಣಾಮುಚ್ಚಾಲೆ. ಜಾಗ ಇರುತ್ತಾ ಅದನ್ನ ಆಡಕ್ಕೆ? ಹ್ಮ್, ಅದೊಂದೇ ಆಟ. ಹ್ಮ್. ಏನ್ ಮಾತಾಡ್ತಾ ಇಲ್ಲ, ತಿಂಡಿ ಮಾಡಿದ್ರ ಇಲ್ವಾ? ಮಾಡಿದ್ರಿ. ಏನ್ ತಿಂಡಿ?
3: ದೋಸೆ.
0: ನನ್ಗೆ ಕೊಡ್ತೀರಾ ಮಧ್ಯಾಹ್ನ ಬರ್ಲಾ ಮನೆಗೆ? ಹಾಕೊಡ್ತೀರಾ ದೋಸೆ? ದೋಸೆ ಜೊತೆಗೆ ಚಟ್ನಿ? ಪಲ್ಯ ಕೊಡಲ್ಲ? ಪಲ್ಯ ಕೊಡಲ್ಲ. ಆಯ್ತು ಆಯ್ತು, ಚಟ್ನಿ ಮಾತ್ರ. ಸರಿ ಆಯ್ತು. ಕೃತಿಕಾ, ಯಾವ ಹಾಡನ್ನ ಕೇಳಬೇಕು?
3: ರಾಜ್ಕುಮಾರ್ದು ಆಕಸ್ಮಿಕ ಮೂವಿ.
0: ಆಕಸ್ಮಿಕ ಮೂವಿಲಿ ಯಾವ ಹಾಡು? ಆಗುಂಬೆಯ ಪ್ರೇಮ ಸಂಜೆಯ. ಇವಾಗ ಸಂಜೆ ಆಗಿಲ್ವಲ್ಲ, ಮತ್ತೆ

ಹೇಗೆ ಪ್ರಸಾರ ಮಾಡೋದು? ನಿಮ್ಗಿಷ್ಟ ಅಂತ. ಆಯ್ತು ಆಯ್ತು ಕೃತಿಕಾ, ನಿಮ್ಮ ಅಮ್ಮ ಅವರಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರಿ, ಖುಷಿಯಾಗಿರಿ. ನಮಸ್ಕಾರ ಕರೆ ಮಾಡಿದ್ದಕ್ಕೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯಾವುದೇ ವ್ಯಕ್ತಿಯ ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ಅಥವಾ ವಿಡಿಯೋ ಪ್ರಸಾರ ಮಾಡುವ ಪ್ರಕರಣಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈ ಕುರಿತಂತೆ ಎಫ್ಐಆರ್ ದಾಖಲಿಸಲು ಮತ್ತು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ ನೀಡಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕೆಂಪೇಗೌಡ ಜಯಂತಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ರಾಜ್ಯ ರಾಜಕೀಯ ಕುರಿತಂತೆ ಮಾತುಕತೆ ನಡೆಸಿದರು. ಬಿಡದಿಯ ಪ್ರಸ್ತಾವಿತ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ರೈತರೊಂದಿಗೆ ಮಾತುಕತೆ ನಡೆಸಲು ಮುಖ್ಯಮಂತ್ರಿ ಆಗಮಿಸುವವರೆಗೆ ಕಾಯುವುದಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಭೂಸ್ವಾಧೀನಕ್ಕೆ ರೈತರ ಆಕ್ಷೇಪ ಇಲ್ಲದಿದ್ದರೆ ನನಗೆ ಯಾವುದೇ ಆಕ್ಷೇಪ ಇಲ್ಲ ಎಂದು ಅವರು ಹೇಳಿದ್ದಾರೆ. ನಮ್ಮ ಮೆಟ್ರೋದ ನೇರಳೆ ಮಾರ್ಗದ ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ರೈಲಿನ ಬಾಗಿಲು ಮುಚ್ಚದಿರುವುದಕ್ಕೆ ಬಿಎಂಆರ್ಸಿಎಲ್ ಸ್ಪಷ್ಟನೆ ನೀಡಿದೆ. ಪ್ರಾಥಮಿಕ ವರದಿಯಲ್ಲಿ ರೈಲಿನ ಬಾಗಿಲಿನ ಡೋರ್ ಗೈಡ್ವೇಯಲ್ಲಿ ಲೋಹದ ಸರ ಸಿಲುಕಿಕೊಂಡಿದ್ದರಿಂದ ರೈಲಿನ ಬಾಗಿಲುಗಳು ಸ್ವಯಂಚಾಲಿತವಾಗಿ ಮುಚ್ಚಲಿಲ್ಲ ಎಂದು ತಿಳಿಸಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಲಂಡನ್ನಲ್ಲಿ ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪೀಟರ್ ಕೈಲ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಚರ್ಚೆ ವೇಳೆ ಭಾರತ ಬ್ರಿಟನ್ ಆರ್ಥಿಕ ಮತ್ತು ವ್ಯಾಪಾರ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸಲು ನೂತನ ಅವಕಾಶಗಳನ್ನು ಅನ್ವೇಷಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶುರಾಯ ಮೊಹರಂ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹಜರತ್ ಇಮಾಮ್ ಹುಸೇನ್ ಅವರು ಸತ್ಯ ಮತ್ತು ನ್ಯಾಯದ ಅನ್ವೇಷಣೆಯಲ್ಲಿ ದೃಢವಾಗಿ ಉಳಿಯಲು ಅನೇಕ ಜನರನ್ನು ಪ್ರೇರೇಪಿಸುತ್ತಿದ್ದಾರೆ. ಇದು ಧೈರ್ಯ ಮತ್ತು ದೃಢ ಸಂಕಲ್ಪದ ಶಾಶ್ವತ ಶಕ್ತಿಯನ್ನು ನೆನಪಿಸುತ್ತದೆ ಎಂದು ಹೇಳಿದ್ದಾರೆ. ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿಂದು ನಡೆದಂತಹ ಫಿಫಾ ವಿಶ್ವಕಪ್ ಪಂದ್ಯಾವಳಿಯ ಈ ಗುಂಪಿನ ಪಂದ್ಯದಲ್ಲಿ ಜರ್ಮನಿ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಇಕ್ವೆಡಾರ್ ತಂಡ ನಾಕೌಟ್ ಹಂತಕ್ಕೆ ಪ್ರವೇಶ ಪಡೆದಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳನ್ನು ಸಂಜೆ 5 ಗಂಟೆಗೆ ಕೇಳಲಿದ್ದೀರಿ.

0: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
1: ಮಗಳೇ,
2: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
1: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
3: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವಾ?
0: ಎಲ್ಲಿಗೆ?
3: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
7: ಕೆಳಗಡೆ ಇನ್ನು ಮುಂದೆ ರಾಟೆ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ವಾಣಿ ಹರಿಕೃಷ್ಣ ಮತ್ತು ಸಂತೋಷ್ ವೆಂಕಿ ಅವರ ಧ್ವನಿಯಲ್ಲಿ ಎಪಿ ಅರ್ಜುನ್ ಅವರು ಬರೆದಂತಹ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ.
8: ರಟ್ಟಿ ಪುಟ್ಟ ರಟ್ಟಿ ಪುಟ್ಟಾರ ಅರಟೆ, ರಟ್ಟಿ ಪುಟ್ಟ ರಟ್ಟಿ ಪುಟ್ಟಾರ ಅರಟೆ, ರಟ್ಟಿ ಪುಟ್ಟ ರಟ್ಟಿ ಪುಟ್ಟಾರ ಅರಟೆ, ರಟ್ಟಿ ಪುಟ್ಟ ರಟ್ಟಿ ಪುಟ್ಟಾರ ಅರಟೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ, ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235ಕ್ಕೆ ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ವಾರ್ತೆಗಳ ವಿವರ: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣದಲ್ಲಿ ದಾಖಲಿಸಲಾದ ಮೊದಲ ಎಫ್ಐಆರ್ನಲ್ಲಿ ಹೆಸರಿಸಲಾದ 8 ಜನರನ್ನು ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರ ನಿರ್ದೇಶನದ ಮೇರೆಗೆ ರಚಿಸಲಾದ ವಿಶೇಷ ತನಿಖಾ ತಂಡದ ಶಿಫಾರಸುಗಳನ್ನು ಅನುಸರಿಸಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಟ್ರಸ್ಟ್ನ ಸದಸ್ಯ ಕೃಷ್ಣಮೋಹನ್ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಶ್ರೀರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾಸ್ತವ ಮತ್ತು ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಸೇರಿದಂತೆ ಇತರೆ ಅಪರಿಚಿತ ಆರೋಪಿಗಳನ್ನು ಹೆಸರಿಸಲಾಗಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಎಸ್ಐಟಿ ಮಂಗಳವಾರ ತನ್ನ ಪ್ರಾಥಮಿಕ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಶಿಫಾರಸುಗಳನ್ನು ಮಾಡಿದೆ. ಈ ಶಿಫಾರಸುಗಳನ್ನು ಅನುಸರಿಸಿ ನಿನ್ನೆ ಎಫ್ಐಆರ್ ದಾಖಲಿಸಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸ್ವೀಕರಿಸಿದ ಕಾಣಿಕೆಗಳು ಮತ್ತು ಕಾಣಿಕೆಗಳನ್ನು ಒಳಗೊಂಡ ಕಳ್ಳತನದ ಆರೋಪಗಳು ಹೊರಬಂದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ಟ್ರಸ್ಟ್ ವಿಶೇಷ ತನಿಖೆಗೆ ಮನವಿ ಮಾಡಿತ್ತು. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಎಸ್ಐಟಿ ರಚನೆಗೆ ಆದೇಶಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧದ ದಿನದಂದು ನಶಾ ಮುಕ್ತ ಭಾರತವನ್ನು ನಿರ್ಮಿಸುವ ಸಾಮೂಹಿಕ ಸಂಕಲ್ಪವನ್ನು ಪುನರುಚ್ಚರಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಜನರಿಗೆ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಆಂದೋಲನವನ್ನು ಸಕ್ರಿಯವಾಗಿ ಮುಂದಕ್ಕೆ ಕೊಂಡೊಯ್ಯುತ್ತಿರುವ ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಇತರೆ ಸಂಸ್ಥೆಗಳನ್ನು ಶ್ಲಾಘಿಸಿದ್ದಾರೆ. ಬಲವಾದ, ಆರೋಗ್ಯಕರ ಮತ್ತು ವ್ಯಸನಮುಕ್ತ ಭಾರತವನ್ನು ನಿರ್ಮಿಸುವತ್ತ ಅವರ ಪ್ರಯತ್ನಗಳು ಅರ್ಥಪೂರ್ಣ ಕೊಡುಗೆ ನೀಡುತ್ತಿವೆ ಎಂದು ಹೇಳಿದರು. ಜಾಗೃತಿ ಮೂಡಿಸಲು, ಚೇತರಿಕೆಯಲ್ಲಿ ಇರುವವರನ್ನು ಬೆಂಬಲಿಸಲು ಮತ್ತು ವ್ಯಸನಕ್ಕಿಂತ ಭರವಸೆ, ಆರೋಗ್ಯ ಮತ್ತು ಉದ್ದೇಶವನ್ನು ಆಯ್ಕೆ ಮಾಡಲು ಮತ್ತು ಯುವಕರನ್ನು ಪ್ರೇರೇಪಿಸಲು ಎಲ್ಲರೂ ಒಟ್ಟಾಗಿ ನಿಲ್ಲಬೇಕೆಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮನವಿ ಮಾಡಿದರು. ಇದೇ ವೇಳೆ ಮಾದಕ ವಸ್ತುಗಳ ವಿರುದ್ಧದ ಹೋರಾಟದಲ್ಲಿ ತೊಡಗಿರುವವರ ಪ್ರಯತ್ನಗಳನ್ನು ಶ್ಲಾಘಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಾದಕ ವಸ್ತುಗಳ ದಂಧೆಗಳನ್ನು ನಿರ್ದಯವಾಗಿ ನಾಶಪಡಿಸಲಾಗಿದೆ ಎಂದು ಹೇಳಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಲಂಡನ್ನಲ್ಲಿ ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪೀಟರ್ ಕೈಲ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಚರ್ಚೆಯ ವೇಳೆ ಭಾರತ ಬ್ರಿಟನ್ ಆರ್ಥಿಕ ಮತ್ತು ವ್ಯಾಪಾರ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸಲು ಹೊಸ ಅವಕಾಶಗಳನ್ನು ಅನ್ವೇಷಿಸಿದ್ದೇವೆ. ಈ ಮಾತುಕತೆಯು ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ವ್ಯಾಖ್ಯಾನಿಸುವ ವಿಶ್ವಾಸ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಮುಂದಿನ ತಿಂಗಳು 15ರಿಂದ ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಎರಡೂ ರಾಷ್ಟಗಳಿಗೆ ನಾವೀನ್ಯತೆ, ಹೂಡಿಕೆ ಮತ್ತು ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವ ಪರಿಸರ ವ್ಯವಸ್ಥೆಯನ್ನು ಬೆಳೆಸಲು ಎರಡೂ ಕಡೆಯವರು ಬದ್ಧರಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ವಾಷಿಂಗ್ಟನ್ನಲ್ಲಿ ನಡೆದ 2ನೇ ಫ್ಯಾಕ್ಸ್ ಸಿಲಿಕಾ ಶೃಂಗಸಭೆಯಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನಗಳಿಗೆ ಶಕ್ತಿ ತುಂಬಲು, ವಿಶ್ವಾಸಾರ್ಹ ಮತ್ತು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ನಿರ್ಮಿಸಲು ಭಾರತ ಸೇರಿದಂತೆ 35 ರಾಷ್ಟಗಳು ಅಮೆರಿಕ ನೇತೃತ್ವದ ಉಪಕ್ರಮಕ್ಕೆ ಸಹಿ ಹಾಕಿವೆ. ಶೃಂಗಸಭೆಯಲ್ಲಿ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ನೇತೃತ್ವದ ನಿಯೋಗ ಭಾಗವಹಿಸಿತ್ತು. ಅರೆವಾಹಕಗಳು ಕೃತಕ ಬುದ್ಧಿಮತ್ತೆ ಮತ್ತು ಸ್ಥಿತಿಸ್ಥಾಪಕ ತಂತ್ರಜ್ಞಾನ ಪೂರೈಕೆ ಸರಪಳಿಗಳಲ್ಲಿ ಸಹಯೋಗವನ್ನು ಮುಂದುವರಿಸುವ ಕುರಿತು ಉದ್ಯಮದ ನಾಯಕರೊಂದಿಗೆ ಭಾರತೀಯ ನಿಯೋಗ ಚರ್ಚೆ ನಡೆಸಿತು. ಕಿರ್ಗಿಸ್ತಾನದ ಬಿಷ್ಕೆಕ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಸ್ಥೆಯ ಮಹಿಳಾ ವೇದಿಕೆ 2026ರಲ್ಲಿ ಭಾರತ ಮಹಿಳೆಯರ ನೇತೃತ್ವದ ಅಭಿವೃದ್ಧಿಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ. ಇಂದು ವರ್ಚುವಲ್ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳೆಯರು ಕೇವಲ ಬೆಳವಣಿಗೆಯ ಫಲಾನುಭವಿಗಳಲ್ಲ, ಬದಲಾಗಿ 2047ರ ವೇಳೆಗೆ ವಿಕಸಿತ ಭಾರತದ ಅತ್ಯಂತ ಶಕ್ತಿಶಾಲಿ ಚಾಲಕರು ಎಂದು ಅವರು ಪ್ರತಿಪಾದಿಸಿದರು. ಭಾರತದಲ್ಲಿ ಸುಮಾರು 100 ದಶಲಕ್ಷ ಮಹಿಳೆಯರು 9 ದಶಲಕ್ಷಕ್ಕಿಂತಲೂ ಹೆಚ್ಚು ಸ್ವಸಹಾಯ ಗುಂಪುಗಳಲ್ಲಿ ಸಂಘಟಿತರಾಗಿದ್ದಾರೆ. ಇವರಲ್ಲಿ 30 ದಶಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರು ಲಖ್ಪತಿ ದೀದಿಗಳಾಗಿದ್ದಾರೆ ಎಂದು ತಿಳಿಸಿದರು. ಮಿಷನ್ ಶಕ್ತಿ ಮತ್ತು ಮಿಷನ್ ಪೋಷಣ್ 2.0 ನಂತಹ ಯೋಜನೆಗಳು ಮಹಿಳೆಯರ ಸುರಕ್ಷತೆ, ಆರೋಗ್ಯ ಮತ್ತು ಆರ್ಥಿಕ ಭಾಗವಹಿಸುವಿಕೆಯನ್ನು ಮುನ್ನಡೆಸುತ್ತಿವೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆನಿಜುವಾಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 235 ಏರಿಕೆಯಾಗಿದೆ. 1,500 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದ್ದು, ವೆನಿಜುವಲಾ ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2,927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ. ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ಹಲವಾರು ದೇಶಗಳು ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡಲು ಮುಂದೆ ಬಂದಿವೆ. ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸೌಹಾರ್ದತೆಯನ್ನು ಡೆಲ್ಸಿ ರೋಡ್ರಿಗ್ಸ್ ಶ್ಲಾಘಿಸಿದ್ದಾರೆ. ಭಾರತ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ ಎಂದು ಜರ್ಮನ್ ರಾಯಭಾರಿ ಫಿಲಿಪ್ ಆಕೆರ್ಮನ್ ತಿಳಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ವ್ಯಾಪಾರ, ರಾಜಕೀಯ ಮತ್ತು ಕಾರ್ಯತಂತ್ರ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಜರ್ಮನಿ ಬಲವಾದ ಸಹಕಾರವನ್ನು ಹೊಂದಿವೆ. ಬಹುನಿರೀಕ್ಷಿತ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದಿಂದಾಗಿ ಜರ್ಮನ್ ಉದ್ಯಮಿಗಳು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡಲು ಗಮನಾರ್ಹವಾಗಿ ಪ್ರೋತ್ಸಾಹಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಸ್ತುತ ಜರ್ಮನಿಯಲ್ಲಿ ಸುಮಾರು 60,000 ಭಾರತೀಯ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಮತ್ತು ಜರ್ಮನಿಯಲ್ಲಿ ನೆಲೆಸಿರುವ ಭಾರತೀಯ ವಲಸಿಗರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಎಂದು ಫಿಲಿಪ್ ಅಕೆರ್ಮನ್ ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11:00 ಗಂಟೆಗೆ

0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರ ಎ ಮೊಹರಂ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ, ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯಾ ಮೆರವಣಿಗೆಗಳನ್ನು ಆಯೋಜಿಸಲಾಗಿದೆ. ಕರ್ಬಲಾ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಶೂರ ಎ ಮೊಹರಂ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಹಜರತ್ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ಸ್ಮರಿಸಿದ್ದಾರೆ. ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಈ ಗುಂಪಿನ ಪಂದ್ಯದಲ್ಲಿ ಜರ್ಮನಿ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಈಕ್ವೆಡಾರ್ ತಂಡ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದೆ. ಇದಕ್ಕೂ ಮುನ್ನ ಫಿಲಿಡೆಲ್ಫಿಯಾದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಕ್ಯೂರಾಕೋ ವಿರುದ್ಧ 2-0 ಗೋಲುಗಳಿಂದ ಜಯಗಳಿಸಿದ ಕೋಟ್ ಡಿ ಐವರಿ ತಂಡ ನಾಕೌಟ್ ಹಂತವನ್ನು ಪ್ರವೇಶಿಸಿತು. ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಎಫ್ ಗುಂಪಿನ ಹಣಾಹಣಿಯಲ್ಲಿ 1-1 ಗೋಲುಗಳ ಮೂಲಕ ಡ್ರಾ ಸಾಧಿಸಿದ ಜಪಾನ್ ಮತ್ತು ಸ್ವೀಡನ್ ಎರಡೂ ತಂಡಗಳು ನಾಕೌಟ್ ಹಂತ ತಲುಪಿತು. 32ನೇ ಸುತ್ತಿನಲ್ಲಿ ಜಪಾನ್ ಈಗ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ. ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235ಕ್ಕೆ ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಇಂದು ಶುಕ್ರವಾರ, ಆದ್ದರಿಂದ ಈ ದಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮಗಾಗಿ ಪ್ರಸಾರ ಆಗುತ್ತೆ. ಇವತ್ತಿನ ಸಿನಿಮಾ ಸಂಬಂಧಿತ ಪ್ರಶ್ನೆಗಳಿಗೆ, ಪ್ರಶ್ನೆಗಳ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ನೀವೆಲ್ಲ ಸಿದ್ಧರಿದ್ದೀರಿ ಉತ್ತರಿಸಲಿಕ್ಕೆ ನಮ್ಮ ಪ್ರಶ್ನೆಗಳಿಗೆ. ಅದು ಸಿನಿಮಾಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರುತ್ತೆ. ಹಾಗಾಗಿ ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಾರ್ಯಕ್ರಮದ ಮೊದಲ ಪ್ರಶ್ನೆ ಹೀಗಿದೆ, ದಯವಿಟ್ಟು ಗಮನಿಸಿ. ಪ್ರಶ್ನೆಯಲ್ಲಿ ಮೂರು ವಿಭಾಗಗಳಾಗಿ ಮಾಡಿದ್ದೇವೆ. ಆ ಮೂರು ವಿಭಾಗಗಳಲ್ಲಿ ನೀವು ಉತ್ತರವನ್ನು ನೀಡಬೇಕಾಗತ್ತೆ. ಸುಲಭವಾಗಿ ಉತ್ತರವನ್ನು ನೀಡಬಲ್ಲಂತಹ ಪ್ರಶ್ನೆಯನ್ನೇ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ, ಕಾಟೇರ ಚಿತ್ರ ಬಿಡುಗಡೆಯಾಗಿ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕಾಣುತ್ತೆ. ಎಲ್ಲರಿಗೂ, ಪಾತ್ರವರ್ಗ, ನಿರ್ದೇಶನ, ಕತೆ, ಚಿತ್ರಕತೆ, ಎಲ್ಲರಿಗೂ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಷಯ. ಹಾಗಾಗಿ ಈ ಕಾಟೇರ ಚಿತ್ರದ ಸಂಭಾಷಣೆ ಯಾರ್ದು, ಹಾಗೇನೆ ಈ ಚಿತ್ರದ ಎಡಿಟರ್ ಸಂಕಲನ ಯಾರು, ಹಾಗೇನೆ ಈ ಚಿತ್ರದ ನಿರ್ಮಾಪಕರು ಯಾರು. ಮೂರು ಪ್ರಶ್ನೆಗಳು ಒಂದೇ ಚಿತ್ರದ ಬಗ್ಗೆ, ಒಂದೇ ಪ್ರಶ್ನೆಯಲ್ಲಿ ಮೂರು ವಿಭಾಗಗಳು. ಅಂದರೆ ಚಿತ್ರದ ಸಂಕಲನ ಯಾರು ಮಾಡಿದ್ದು, ನಿರ್ಮಾಪಕರು ಯಾರು, ಹಾಗೇನೆ ಸಂಭಾಷಣೆಕಾರ ಯಾರು. ಕಾಟೇರ ಚಿತ್ರದ ಈ ಕುರಿತಾದ ಈ ಪ್ರಶ್ನೆಗೆ ನಿಮ್ಮ ಉತ್ತರಗಳು ನಮ್ಮ ಇನ್ಬಾಕ್ಸ್ಗೆ ಬಂದು ತಲುಪಲಿ ನಮ್ಮ ವಾಟ್ಸಪ್ ಸಂಖ್ಯೆಯ ಮುಖಾಂತರ. ನಮ್ಮ ನಂಬರ್ 9483091029. 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶ ದಯವಿಟ್ಟು, ಸಂದೇಶ ಸ್ಫುಟವಾಗಿರಲಿ, ಸ್ಪಷ್ಟವಾಗಿರಲಿ, ಚಿಕ್ಕದಾಗಿರಲಿ, ನಿಮ್ಮ ಹೆಸರು ಮತ್ತು ಸ್ಥಳದ ಹೊರತಾಗಿ ಯಾವ ಮಾಹಿತಿಯನ್ನು ಬರೆದು ಕಳಿಸಬೇಡಿ. ಉತ್ತರ, ನಿಮ್ಮ ಹೆಸರು ಮತ್ತು ಸ್ಥಳ, ಬೇರೆ ಯಾವ ಮಾಹಿತಿಯನ್ನು ದಯವಿಟ್ಟು ಕಳಿಸಬೇಡಿ.

ಹೀರೋ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗೆ ಇತ್ತು. ಇನ್ನು ಅನೇಕರ ಸಂದೇಶಗಳು ಹರಿದು ಬರ್ತಾ ಇದೆ. ಇನ್ನೊಬ್ಬರು ಇಲ್ಲಿ ಗೆಳೆಯರು, ಈಗ ತಾನೇ ನಾವು ಕಾರ್ಯಕ್ರಮವನ್ನು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀವಿ, ಹಾಗಾಗಿ ಪ್ರಶ್ನೆಯನ್ನು ಮತ್ತೊಮ್ಮೆ ತಿಳಿಸ್ತೀರಾ, ಒಮ್ಮೆ ಉತ್ತರವನ್ನು ನೀಡಲು ಅವಕಾಶ ಮಾಡಿಕೊಡ್ತೀರಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹಾಗೆಯೇ ಬಹುತೇಕ ಗೆಳೆಯರು ಸರಿ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಕೆಲವರು ಎರಡು ಪ್ರಶ್ನೆಗೆ ಉತ್ತರ ಕಳಿಸಿದ್ದಾರೆ, ಮತ್ತೊಂದಕ್ಕೆ ಉತ್ತರ ಕಳಿಸೋದನ್ನು ಮರೆತು ಬಿಟ್ಟಿದ್ದಾರೆ. ಹಾಗಾಗಿ ಯಾರೆಲ್ಲ ಎರಡಕ್ಕೆ ಉತ್ತರ, ಅಂದರೆ ಎರಡು ವಿಭಾಗಕ್ಕೆ ಉತ್ತರ ಕಳಿಸಿದ್ದೀರಿ, ಅವರು ಮತ್ತೊಂದು ವಿಭಾಗಕ್ಕೂ ಉತ್ತರ ಕಳಿಸುವಂತಹ ಪ್ರಯತ್ನ ಮಾಡಿ ಒಂದು ಹಾಡಿನ ಅಂತರ, ಹಾಡಿನ ನಂತರ ನಿಮ್ಮ ಎಲ್ಲರ ಏನು ಸಂದೇಶ ಬಂದಿದೆ ಅದನ್ನು ನೋಡುವ ಪ್ರಯತ್ನ ಮಾಡೋಣ. ಹಾಗಾಗಿ ದಯವಿಟ್ಟು ಪ್ರಶ್ನೆ ಹೀಗಿದೆ, ಕಾಟೇರ ಚಿತ್ರ ಬಿಡುಗಡೆ ಆಗಿ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ವಿಯಾಗತ್ತೆ, ಈ ಚಿತ್ರದ ನಿರ್ಮಾಪಕರು ಯಾರು, ಸಂಭಾಷಣೆಕಾರರು ಯಾರು, ಹಾಗೆಯೇ ಎಡಿಟರ್ ಸಂಕಲನಕಾರರು ಯಾರು, ಇದು ಪ್ರಶ್ನೆಯಾಗಿತ್ತು. ಬಹುತೇಕರು ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ದಯವಿಟ್ಟು ಬೇರೆ ಯಾವ ಮಾಹಿತಿಯನ್ನು ಬರೆದು ಕಳಿಸಬೇಡಿ, ಅಂತಹ ಸಂದೇಶಗಳನ್ನು ಖಂಡಿತ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾ, ನಿಮ್ಮ ಮಾಹಿತಿ, ಉತ್ತರ, ನಿಮ್ಮ ಹೆಸರು ಮತ್ತು ಸ್ಥಳ ಇಷ್ಟೇ, ಇಷ್ಟನ್ನು ಬಿಟ್ಟು ಬೇರೆ ಮಾಹಿತಿಯನ್ನು ದಯವಿಟ್ಟು ಕಳಿಸಬೇಡಿ ಅಂತ ಹೇಳ್ತಾ ಮುಂದಿನ ಗೀತೆ

ಒಳ್ಳೆಯ ರೀತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಹಾಗೆಯೇ ಸರಿ ಉತ್ತರವನ್ನು ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ಪ್ರಶ್ನೆ ಆಗಿತ್ತು, ಕಾಟೇರ ಚಿತ್ರದ ಸಂಕಲನಕಾರ, ನಿರ್ಮಾಪಕರು ಹಾಗೆಯೇ ಸಂಭಾಷಣೆಕಾರ ಯಾರು ಅಂತ. ನೀವು ಮೂರು ವಿಭಾಗಗಳಲ್ಲಿರುವಂತಹ ಈ ಪ್ರಶ್ನೆಗೆ ಸರಿ ಉತ್ತರವನ್ನು ಬರೆದು ಕಳಿಸ್ಬೇಕು ಅಂತ ಹೇಳಿದ್ದೆ. ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, 9483091029. ಈ ಸಂಖ್ಯೆಗೆ ನಿಮ್ಮ ಉತ್ತರಗಳು ಹರಿದು ಬರಲಿ ಅಂತ ಅನೇಕರು ಮೆಸೇಜ್ ಮಾಡಿದ್ದಾರೆ. ಬಹುತೇಕರು ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ ಅಂತ ಭಾವಿಸ್ತೀನಿ. ಹಾಗೆಯೇ ಇನ್ನು ಈಗಷ್ಟೇ ಟ್ಯೂನ್ ಮಾಡಿದ್ದೀನಿ ಅಂತ ಕೇಳಿದವರು ಸಹ ನೀವು ಉತ್ತರಿಸ್ಲಿಕ್ಕೂ ಒಂದು ಹಾಡಿನ ಅಂತರ ಇತ್ತು. ಹಾಗಾಗಿ ಯಾರೆಲ್ಲ ಸರಿ ಉತ್ತರವನ್ನು ನೀಡಿದ್ದಾರೆ ಅಂತ ನೋಡುವ ಮುನ್ನ ಸರಿ ಉತ್ತರ ಆಗಿತ್ತು KM ಪ್ರಕಾಶ್ ಅವರು, ಸಂಕಲನಕಾರರು, ಹಾಗೆಯೇ ಮಾಸ್ತಿ ಉಪ್ಪೇರಹಳ್ಳಿ ಇವರು ಉಪ್ಪಾರಳ್ಳಿ, ಇವರು ಚಿತ್ರದ ಸಂಭಾಷಣೆಕಾರರು. ಸಂಭಾಷಣೆ ಬಹಳ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡುತ್ತೆ, ಈ ಚಿತ್ರದ ಹೈಲೈಟ್ ಅಂತ ಅನಿಸುತ್ತೆ. ಹಾಗೆಯೇ ರಾಕ್ಲೈನ್ ವೆಂಕಟೇಶ್ ಅವರು ಚಿತ್ರದ ನಿರ್ಮಾಪಕರು. ಹಾಗಾಗಿ ಯಾರೆಲ್ಲ ಸರಿ ಉತ್ತರವನ್ನು ಕಳಿಸಿದ್ದೀರಾ ನಿಮ್ಮೆಲ್ಲರಿಗೂ ಜೋರಾದ ಚಪ್ಪಾಳೆಯನ್ನು ನೀಡ್ತಾ ನಿಮ್ಮೆಲ್ಲರ ಉತ್ತರಗಳು ಹೀಗೆ ಹರಿದು ಬರ್ತಾ ಇರಲಿ ಅಂತ ಹೇಳ್ತಾ, ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋದಾದರೆ ಜಗದಾಂಬಿಕಾ ಹಂಸವೇಣಿ ಅವರು ಉತ್ತರವನ್ನು ಕಳಿಸಿದ್ದಾರೆ, ಆದರೆ ಎರಡು ಪ್ರಶ್ನೆಗೆ ಮಾತ್ರ ಇವರು ಉತ್ತರ ಹರಿದು ಬಂದಿದ್ದಾರೆ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಇನ್ನೊಬ್ಬರು ನನಗೆ ಗೊತ್ತಿಲ್ಲ ಪ್ರಯತ್ನ ಮಾಡ್ತೀನಿ ಅಂತಾನೂ ಗೊತ್ತಿಲ್ಲ ಅಂತ ಕಳಿಸಿದ್ದಾರೆ. ಖಂಡಿತ ಪ್ರಯತ್ನವನ್ನು ಮಾಡಿ ಗೊತ್ತಿಲ್ಲ ಅನ್ನುವ ಮಾಹಿತಿಯನ್ನು ಕಳಿಸೋದ್ರ ಬದಲು ಒಂದು ಪ್ರಯತ್ನ ಮಾಡಬಹುದಲ್ವಾ ಅಂತ ಹೇಳ್ತಾ, ನೇತ್ರ ಅವರು ಕೆಂಗೇರಿಯಿಂದ, ಹಾಗೆಯೇ NG ಬಸವರಾಜ್ ಚಿತ್ರದುರ್ಗ ಇಲ್ಲಿಂದ, ಹಾಗೆಯೇ ಲೀಲಾ ಅವರು ಬೇಗೂರಿನಿಂದ, ಅನುಪಮ ಕುಮಾರ ಪಾರ್ಕ್ನಿಂದ, ಮಂಡಿಕಲ್ ಕೃಪಾ ಅವರು, ಉಮೇಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, GS ಚಂದನ ಚಿತ್ರದುರ್ಗ, ಇನ್ನು ಪದ್ಮಾವತಿ ಶ್ರೀನಿವಾಸ ಮೂರ್ತಿ ನಾಗಶೆಟ್ಟಿಹಳ್ಳಿ ಇಲ್ಲಿಂದ, ಡಾಕ್ಟರ್ ಅನಂತ್ ಕುಮಾರ್ ಅರಸು ಇವರು, ಗೀತಾ ಜೋಶಿ ಅವರು ಕಲಬುರಗಿಯಿಂದ, ಹಾಗೆಯೇ ರೇಖಾ ಅವರು ಯಲಹಂಕದಿಂದ, ಇನ್ನು ಅಶೋಕ್ ಕುಮಾರ್ ಹೊಸಕೆರೆಹಳ್ಳಿ. ದಯವಿಟ್ಟು ಅಶೋಕ್ ಕುಮಾರ್ ಅವರೇ, ನಿಮ್ಮ ಎಲ್ಲ ಉತ್ತರಗಳು ಒಂದೇ ಸಾಲಿನಲ್ಲಿ ಹರಿದು ಬರಲಿ, ಒಂದು ಸಾಲು ನಂತರ ಒಂದು ಗ್ಯಾಪು ಮತ್ತು ಒಂದು ಪಾಸು ಹಾಗೆ ಮಾಡಬೇಡಿ, ಸಂದೇಶವನ್ನು ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾ, ಕೌಸಲ್ಯ ಅವರು ಬನಶಂಕರಿಯಿಂದ ನಮಗೆ ಉತ್ತರವನ್ನು ಕಳಿಸಿದ್ದಾರೆ, ಅವರು ಒಂದು ಉತ್ತರವನ್ನು ಸ್ವಲ್ಪ ತಪ್ಪಾಗಿ ಬರೆದು ಕಳಿಸಿದ್ದಾರೆ, ತರುಣ್ ಸುಧೀರ್ ಅಂತ ನಿರ್ದೇಶಕರ ಹೆಸರನ್ನು ಬರೆದು ಕಳಿಸ್ಬಿಟ್ಟಿದ್ದಾರೆ. ಹಾಗೆಯೇ ರಾಕ್ಲೈನ್ ವೆಂಕಟೇಶ್ ಅಂತ ಸರಿಯಾಗಿ ಉತ್ತರ, ಮೂರು ಉತ್ತರಕ್ಕೆ ಸರಿಯಾಗಿ ಪ್ರಶ್ನೆಗೆ ಸರಿ ಉತ್ತರವನ್ನು ನೀಡಿದ್ದಾರೆ. ಇವರ ಹೆಸರು ಹಿರಿಯಣ್ಣ, ಇವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹನುಮಂತಪ್ಪ ಮಡಿವಾಳರ್ ಇವರು ಜಗಳೂರಿನಿಂದ, ಗಜಾನನ ಭಟ್ ಬೋಳನಮಕ್ಕಿ ಇಲ್ಲಿಂದ, ಹೊನ್ನಾವರದಿಂದ, ಲಕ್ಷ್ಮೀಕಾಂತ್ ಅವರು ರಟ್ಟಿಹಳ್ಳಿ ಇಲ್ಲಿಂದ, ಇವರು ಬೇರೆ ಮಾಹಿತಿಯನ್ನು ಬರೆದು ಕಳಿಸಿದ್ದಾರೆ. ದಯವಿಟ್ಟು ನಿಮ್ಮ ಮಾಹಿತಿ ಪ್ರಶ್ನೆಗೆ ಪರವಾಗಿರಲಿ, ಬೇರೆ ಮಾಹಿತಿ ಕಳಿಸಿದ್ರೆ ಯಾವುದೋ ಪ್ರಶ್ನೆಗೆ ಯಾವುದೋ ಉತ್ತರ ನೀಡಿದಂಗೆ ಆಗುತ್ತೆ. ಹಾಗೆ ಮಾಡೋದ್ರಿಂದ ಖಂಡಿತ ಪ್ರಶ್ನೆ ಕೇಳಿದ್ದಕ್ಕೆ ಸಾರ್ಥಕತೆ ಸಿಗೋದಿಲ್ಲ ಅಂತ ಹೇಳ್ತಾ, ಯಾವ ಪ್ರಶ್ನೆ ಕೇಳ್ತೀವಿ ಅದಕ್ಕೆ ಉತ್ತರವನ್ನು ನೀಡೋದು ಒಳ್ಳೆಯದು ಅಂತ ಹೇಳ್ತಾ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆಯೇ ಇಲ್ಲಿ ನಮ್ಮ ಗೆಳೆಯರು ಇವರು ಸಹ ಪಾಸ್ ಕೊಟ್ಟು ಅಥವಾ ಗ್ಯಾಪ್ ಕೊಟ್ಟು ತಮ್ಮ ಉತ್ತರವನ್ನು ಬರೆದು ಕಳಿಸಿದ್ದಾರೆ, ಹಾಗೆಯೇ ತಪ್ಪು ಮಾಹಿತಿಯನ್ನು ಬರೆದು ಕಳಿಸಿದ್ದಾರೆ. ಇನ್ನು ತೀರ್ಥಪ್ರಸಾದ್ ಇವರ ಉತ್ತರ ಸರಿಯಾಗಿದೆ, ಹಾಗೆಯೇ ರಾಘವೇಂದ್ರ ಕುಂದಾಪುರದಿಂದ ಒಂದೊಂದೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಈಶಣ್ಣ ವೆಂಕಟೇಶ್ ಮುದನೂರು ಇವರು ಗದಗ್ನಿಂದ, ಪೂರ್ಣಿಮಾ ಮಾಗಡಿಯಿಂದ, ದಯವಿಟ್ಟು ನಿಮ್ಮ ಪ್ರಶ್ನೆ ಉತ್ತರದ ಪರವಾಗಿರಲಿ, ಬೇರೆ ಎಲ್ಲ ಮಾಹಿತಿಯನ್ನು ದಯವಿಟ್ಟು ಕಳಿಸ್ಬೇಡಿ ಅಂತ ಪದೇ ಪದೇ ನಿಮ್ಮ ಹತ್ರ ವಿನಂತಿಯನ್ನು ಮಾಡಿದ್ರು ಅದೇ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ತಾ, ಮತ್ತು ಅನೇಕರು ಸಂದೇಶವನ್ನು ಈಗ ಕೆಲವರು ಕಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಂದೇಶ ಕಳಿಸಿರುವ ಎಲ್ಲರಿಗೂ, ಪೂರ್ಣಿಮಾ ಮೇಸ್ತ್ರಿಯವರು ಹಾಗೆಯೇ ನಮಗೆ ಉತ್ತರವನ್ನು ಕಳಿಸಿದ್ದಾರೆ, ಇಂದಿರಾ ಅವರು ಹೈದರಾಬಾದಿಂದ, ಅರ್ಪಿತಾ ಅವರು, ಹಾಗೆಯೇ ಕಬಾಡಿ ಇಂದಿರಾ, ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ ಹಾಗೆಯೇ ಉತ್ತರವನ್ನು ಕಳಿಸಿದ್ದೀವಿ ಅಂತ ಸುರೇಶ್ ಮಲ್ಲಯ್ಯ ಇವರು ಸಹ ಉತ್ತರವನ್ನು ಕಳಿಸಿದ್ದಾರೆ ನಮಗೆ. SR ಪದ್ಮಾವತಿ ಇವರ ಉತ್ತರ ಸರಿ ಇದೆ. ರವಿ ಗುಗ್ಗರಿ ಇವರು ಸಹ ನಮಗೆ ಉತ್ತರವನ್ನು ಕಳಿಸಿದ್ದಾರೆ. ದಯವಿಟ್ಟು
ನಿಮ್ಮ ಉತ್ತರ ಪ್ರಶ್ನೆಯ ಪರವಾಗಿರಲಿ, ತರುಣ್ ಸುಧೀರ್ ಅಂತ ಉತ್ತರವನ್ನು ಕಳಿಸಿದ್ದೀರಿ, ಅವರು ನಿರ್ದೇಶಕರು ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಈ ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ಕಳಿಸಿದ್ದೀರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮುಂದಿನ ಪ್ರಶ್ನೆ ಏನು ಅಂತ ನಿಮ್ಮ ಮನಸ್ಸು ಕೇಳ್ತಾ ಇದ್ದರೆ, ಪ್ರಶ್ನೆ ಖಂಡಿತ ಸುಲಭವಾಗಿದೆ. ಆಪ್ತ ಮಿತ್ರ ಈ ಚಿತ್ರ ಯಾರಿಗೆ ತಿಳಿದಿಲ್ಲ ಹೇಳಿ? ಬಹುತೇಕ ಎಲ್ಲರಿಗೂ ಈ ಚಿತ್ರ ಇಷ್ಟ ಆಗುತ್ತೆ, ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕಾಣುತ್ತೆ. ಅದರಲ್ಲೂ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಎಲ್ಲರಿಗೂ, ಪಾತ್ರವರ್ಗಕ್ಕೆ, ಎಲ್ಲದಕ್ಕೂ ಒಳ್ಳೆಯ ಹೆಸರು ತಂದುಕೊಡುತ್ತೆ. ಒಂದು ರೀತಿ ಸೈಕಲಾಜಿಕಲ್ ಹಾರರ್ ಥ್ರಿಲ್ಲಿಂಗ್ ಕಥೆ ಇರುವಂತಹ ಚಿತ್ರಕಥೆ ಇರುವಂತಹ ಕಥಾಹಂದರ ಇರುವಂತಹ ಚಿತ್ರ ಇದಾಗಿತ್ತು. ಪ್ರಶ್ನೆಗಳು ಹೀಗಿವೆ. ಆಪ್ತ ಮಿತ್ರ ಚಿತ್ರದ ಸಂಕಲನಕಾರ ಯಾರು? ಹಾಗೆಯೇ ಈ ಚಿತ್ರದಲ್ಲಿ ಅನೇಕರ ಪಾತ್ರವರ್ಗ ನಮಗೆ ಸೆಳೆಯುತ್ತೆ, ಎಲ್ಲರ ಪಾತ್ರವರ್ಗ ಇಷ್ಟ ಆಗತ್ತೆ ಅಲ್ವಾ? ಹಾಗಾಗಿ ಅವಿನಾಶ್ ಅವರು ಒಂದು ಪಾತ್ರವನ್ನು ಅಭಿನಯ ಮಾಡಿದರು. ಯಾವ ಪಾತ್ರದಲ್ಲಿ ಅವಿನಾಶ್ ಅವರು ಕಾಣಿಸ್ಕೊಳ್ತಾರೆ? ಹಾಗಾಗಿ ಒಂದು, ಯಾರು ಚಿತ್ರದ ಸಂಕಲನವನ್ನು ಮಾಡಿದರು, ಯಾವ ಪಾತ್ರದಲ್ಲಿ ಅವಿನಾಶ್ ಅವರು ಕಾಣಿಸ್ಕೊಳ್ತಾರೆ, ಹಾಗೇ ಚಿತ್ರದ ಸಂಗೀತ ನಿರ್ದೇಶಕರು ಯಾರು? ಮೂರು ಪ್ರಶ್ನೆಗೆ ನೀವು ಉತ್ತರವನ್ನು ನೀಡಬೇಕು. ಆಪ್ತ ಮಿತ್ರ ಚಿತ್ರದ ಸಂಗೀತ ನಿರ್ದೇಶಕರು, ಸಂಕಲನಕಾರರು, ಹಾಗೆಯೇ ಅವಿನಾಶ್ ಅವರ ಪಾತ್ರ ಏನಾಗಿತ್ತು? ಈ ಮೂರು ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನು ಕಳಿಸಿ. ಬೇರೆ ಯಾವ ಮಾಹಿತಿಯನ್ನು ಬರೆದು ಕಳಿಸ್ಬೇಡಿ, ಖಂಡಿತ ಅಂತಹವರ ಸಂದೇಶಗಳನ್ನು ತೆಗೆದುಕೊಳ್ಳೋದು ಕಷ್ಟ ಆಗತ್ತೆ ಅಂತ ಹೇಳ್ತಾ ಮುಂದಿನ ಗೀತೆ

ಬಹುತೇಕ ಗೆಳೆಯರು ಸರಿ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ಇನ್ನೂ ಒಂದಷ್ಟು ಜನ ಟೈಪ್ ಮಾಡಿ ಕಳಿಸ್ತಾ ಇದ್ದಾರೆ. ಕೆಲವರು ಕನ್ಫ್ಯೂಷನಲ್ಲಿದ್ದಾರೆ. ಅವಿನಾಶ್ ಅವರ ಪಾತ್ರ ಪೋಷಣೆ ಏನಾಗಿತ್ತು ಅಂತ ಹೇಳಿದ್ರೆ ಸಾಕು, ಅವರ ಪಾತ್ರದ ಹೆಸರನ್ನು ಕೆಲವರು ಬರೆದು ಕಳಿಸಿದ್ದಾರೆ, ನೋ ಪ್ರಾಬ್ಲಮ್. ಅವರ ಪಾತ್ರ ಪೋಷಣೆ ಏನಾಗಿತ್ತು, ಯಾಕೆಂದರೆ ಅವರು ಚಿತ್ರದಲ್ಲಿ ಬಂದ ತಕ್ಷಣ ಅವರು ಒಂದು ಡೈಲಾಗ್ ಹೇಳ್ತಾರೆ, ಇಲ್ಲೊಂದು ಸಮಸ್ಯೆ ಇದೆ ಅಂತ. ಹಾಗಾಗಿ ಆ ಸಮಸ್ಯೆ ಇದೆ ಅಂತ ಬರುವಂತಹ ಅವಿನಾಶ್ ಅವರ ಪಾತ್ರ ಪೋಷಣೆ ಏನಾಗಿತ್ತು, ಯಾವ ಪಾತ್ರದಲ್ಲಿ ಅವರು ಅಭಿನಯ ಮಾಡಿದ್ದಾರೆ ಅಂತ ನಮ್ಮ ಪ್ರಶ್ನೆ ಆಗಿತ್ತು. ಹಾಗೆಯೇ ಚಿತ್ರದ ಸಂಕಲನಕಾರರು ಯಾರು, ಸಂಗೀತ ನಿರ್ದೇಶಕರು ಯಾರು ಅನ್ನುವುದು ಉಳಿದ ಪ್ರಶ್ನೆಗಳಾಗಿತ್ತು. ಬಹುತೇಕರು ಸರಿ ಉತ್ತರವನ್ನು ಬರೆದು ಕಳಿಸ್ತಾ ಇದ್ದಾರೆ. ಒಂದು ಹಾಡು ಮತ್ತೊಂದು ಹಾಡು ಪ್ರಸಾರ ಆಗುತ್ತೆ, ಹಾಡಿನ ನಂತರ ಸರಿ ಉತ್ತರ ಹಾಗೆಯೇ ನಿಮ್ಮ ಹೆಸರುಗಳನ್ನು ತೆಗೆದುಕೊಳ್ಳೋಣ.

ಬಹುತೇಕ ಎಲ್ಲರ ಉತ್ತರಗಳು ಸರಿಯಾಗಿದೆ ಅಂತ ಭಾವಿಸ್ಬೋದು. ಹಾಗೇನೆ ಕೇಳಿದ ಪ್ರಶ್ನೆಗಳು ಸುಲಭವಾಗಿತ್ತು ಅಂತ ಅಂದ್ಕೊಳ್ತಾ ಪ್ರಶ್ನೆ ಹೀಗಿತ್ತು, ಆಪ್ತ ಮಿತ್ರ ಚಿತ್ರದ ಸಂಕಲನಕಾರರು ಯಾರು, ಹಾಗೇನೆ ಸಂಗೀತ ನಿರ್ದೇಶಕರು ಯಾರು, ಹಾಗೇನೆ ಅವಿನಾಶ್ ಅವರ ಪಾತ್ರ ಪೋಷಣೆ ಏನಾಗಿತ್ತು, ಯಾವ ಪಾತ್ರದಲ್ಲಿ ಇವರು ಅಭಿನಯವನ್ನು ಮಾಡಿದ್ರು. ಇಲ್ಲೊಂದು ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಆದರೆ ಆ ಸಮಸ್ಯೆ ಏನು ಅಂತೆಲ್ಲ ಚಿತ್ರವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಆದರೆ ಇವರ ಪಾತ್ರಕ್ಕೆ ಒಂದು ಗಂಭೀರತೆ ಇತ್ತು, ಒಂದು ತೂಕ ಇತ್ತು, ನಿಜವಾಗ್ಲೂ ಅವ್ರಿಗೂ ಒಳ್ಳೆಯ ಹೆಸರನ್ನು ತಂದುಕೊಡ್ತು. ಅದರ ಬೇರೆ ಬೇರೆ ವಿಭಾಗದಲ್ಲಿ ಅಂದರೆ ಬೇರೆ ಭಾಷೆಯ ಚಿತ್ರಗಳಲ್ಲಿ ಸಹ ಇವರು ಅದೇ ಪಾತ್ರವನ್ನು ಅಭಿನಯವನ್ನು ಮಾಡಿ ಸೈ ಅನ್ಸ್ಕೊಂಡ್ರು ಅವಿನಾಶ್ ಅವರು. ಇನ್ನು ಅನೇಕರ ಉತ್ತರಗಳು ನಮ್ಮ ಹತ್ರ ಹರಿದು ಬಂದಿದೆ. ಬಹುತೇಕರು ಸರಿಯಾಗಿ ಉತ್ತರವನ್ನು ಬರೆದಿದ್ದು ಕಳಿಸಿದ್ದಾರೆ. ಹಾಗೆಯೇ ಉತ್ತರಗಳು ಏನು ಅಂತ ತಿಳಿಯುವ ಜೊತೆಗೆ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಎನ್ ಪಿ ಸತೀಶ್ ಸಂಕಲನಕಾರರು, ಸಂಗೀತ ನಿರ್ದೇಶಕರು ಗುರು ಕಿರಣ್, ಅವಿನಾಶ್ ಅವರ ಪಾತ್ರ ಪೋಷಣೆ ಮಂತ್ರವಾದಿ ಅಂತ ಕೆಲವರು ಕಳಿಸಿದ್ದಾರೆ. ಹಾಗೆಯೇ ಅವರ ಅಂದರೆ ದೆವ್ವ ಬಿಡಿಸೋದಕ್ಕೆ ಬರ್ತಾರೆ ಅಂತ ಪೂಜಾರಿಗಳು ಅಂತ ಕೆಲವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ರಾಮಚಂದ್ರ ಶಾಸ್ತ್ರಿ ಅವರು ಗುರೂಜಿ ಅಂತ ಎಲ್ಲ ಸಂದೇಶಗಳನ್ನು ಇವರು ಕಳಿಸಿದ್ದಾರೆ. ಆಚಾರ್ಯರು ಅಂತ ಕಳಿಸಿದ್ದಾರೆ. ಹೀಗೆ ಅನೇಕರ ಸಂದೇಶಗಳು ವಿಭಿನ್ನವಾದ ಹೆಸರುಗಳ ಮುಖಾಂತರ ಹೇಳ್ತಾ ಇದೆ. ಇರಲಿ, ಎಲ್ಲರ ಸಂದೇಶಗಳನ್ನು ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋದಾದರೆ, ನಮಗೆ ರಾಧಾಕೃಷ್ಣ ಚಲ್ಲಹಳ್ಳಿ ನೇತ್ರ ಕೆಂಗೇರಿಯಿಂದ, ಹಾಗೆಯೇ ಎನ್ ಪಿ ಸತೀಶ್ ಗುರುಕಿರಣ್ ಅಂತ ಹೇಳಿ ಸರಿ ಉತ್ತರವನ್ನು, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ,

0: ಜಗದಾಂಬಿಕ ಹಂಸವೇಣಿ ಅವರು, ಅನಂತಕುಮಾರ್ ಅರಸು ಇವರು, ಹಾಗೆಯೇ ತಮಿಳ್ನಾಡು ಇಲ್ಲಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ ವೆಂಕಟೇಶ್ ಅವರು, ಅವರು ಸಹ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಇನ್ನು ನನ್ನ ಹೆಸರು ಓದಿಲ್ಲ ಅಂತ ಲೀಲಾ ಅವರು ಬೇಗೂರಿನಿಂದ ಈ ಹಿಂದೆ ಸಂದೇಶವನ್ನು ಕಳಿಸಿದ್ದಾರೆ. ಹರಿಹರನ್ ವಿಜ್ಞಾನ ನಗರ ಇವರು ಸಹ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ದಯವಿಟ್ಟು ನಿಮ್ಮ ಉತ್ತರಗಳು ಸ್ಪಷ್ಟವಾಗಿ ಚಿಕ್ಕದಾಗಿರಲಿ, ಬೇರೆ ಯಾವ ಮಾಹಿತಿಯನ್ನು ಬರೆದು ಕಳಿಸ್ಬೇಡಿ ಅಂತ ಪದೇ ಪದೇ ವಿನಂತಿಯನ್ನು ಮಾಡಿಕೊಂಡ್ರು ಬೇರೆಲ್ಲ ಮಾಹಿತಿಯನ್ನು ಕಳಿಸ್ತಾ ಇರ್ತಾರೆ. ಇನ್ನು ಕೆಲವರು ಟೈಪಿಂಗ್ ಅಂತ ಬರ್ತಾ ಇರುತ್ತೆ, ಹಾಗೆಯೇ ಕೆಲವರು ಡಿಲೀಟ್ ಮಾಡಿ ಮತ್ತೆ ಸರಿ ಮಾಡುವಂತಹ ಪ್ರಯತ್ನ, ಈಗ ಉತ್ತರವನ್ನು ತಿಳಿಸಿದ ನಂತರ ಕಳಿಸುವಂತಹ ಪ್ರಯತ್ನ ಮಾಡ್ತಿರ್ತಾರೆ. ಹಾಗಾಗಿ ಹಾಗೆಲ್ಲ ಮಾಡೋದಾಗ ಬೇರೆಯವರ ಸಂದೇಶಗಳನ್ನು ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ, ಕೆಲವು ಸಾರಿ ಮಿಸ್ ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈರಣ್ಣ ಅವರು ಮುದನೂರಿನಿಂದ, ಹಾಗೆ ಮಾಡಬೇಡಿ, ಒಮ್ಮೆ ಸಂದೇಶವನ್ನು ಕಳಿಸಿದ ಮೇಲೆ ತೊಂದರೆ ಇಲ್ಲ, ನಿಮ್ಮ ಹೆಸರು ಬರದೇ ಇದ್ರೂ ನಿಮಗೆ ಗೊತ್ತಿರುತ್ತೆ ಉತ್ತರ ಸರಿ ಕಳಿಸಿದ್ದೀರಾ ಇಲ್ವಾ ಅಂತ. ರೇಖಾ ಅವರು ಯಲಹಂಕದಿಂದ, ಹಾಗೆಯೇ ಒಡಗೇನಹಳ್ಳಿ ಇಲ್ಲಿಂದ ಭಾಸ್ಕರ್ ಬಾಬು ಇವರ ಉತ್ತರ ಹರಿದು ಬಂದಿದೆ. ಎನ್ ಜಿ ಬಸವರಾಜ್ ಇವರು ಚಿತ್ರದುರ್ಗದಿಂದ, ಹಾಗೆಯೇ ಮಹೇಶ್ ಬಿ ಸಿ ಸಿ ಲೇಔಟ್ ಇಲ್ಲಿಂದ, ಇನ್ನು ಜಿ ಎಸ್ ಚಂದನ ಅವರ ಉತ್ತರ ಸರಿಯಾಗಿದೆ. ಅಶೋಕ್ ಕುಮಾರ್ ಹೊಸಕೆರೆಹಳ್ಳಿ ಇಲ್ಲಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರು, ಹಾಗೆಯೇ ಅನುಪಮಾ ಕುಮಾರ ಪಾರ್ಕ್ನಿಂದ, ಉದಯನಗರದಿಂದ ನಾರಾಯಣ್ ಅವರ ಉತ್ತರ ಹರಿದು ಬಂದಿದೆ. ಇನ್ನು ಚೈತ್ರ ಡಿ ಎಂ ಕಮಲಾನಗರ ಇಲ್ಲಿಂದ, ಹನುಮಂತಪ್ಪ ಮಡಿವಾಳರಿಂದ, ಹಾಗೆಯೇ ನಂದಕಿಶೋರ್ ಇವರು ಬಸವನಗುಡಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ರಾಣಿ ಅವರು ರಾಣಿಬೆನ್ನೂರು ಇಲ್ಲಿಂದ, ಬೇಲೂರು ಇಲ್ಲಿಂದ ಗೀತಾ ಕಮ್ಮಾರ ಇವರ ಸಂದೇಶ ಬಂದಿದೆ. ಹಾಗೆಯೇ ಉದಯ್ ಕರ್ಕೇರ ಅವರು ಉಡುಪಿನಿಂದ ಮೆಸೇಜ್ ಮಾಡಿದ್ದಾರೆ. ಇನ್ನು ಚಿರಂಜೀವಿ ಇವರು ತಿಪಟೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಇಂದಿರಾ ಅವರು ಹೈದರಾಬಾದ್ನಿಂದ, ಕೌಸಲ್ಯ ಬನಶಂಕರಿಯಿಂದ, ಮತ್ತು ಕೆಲವರು ತಪ್ಪು ಉತ್ತರವನ್ನು ಬರೆದು ಕಳಿಸಿದ್ದಾರೆ. ನವೀನ್ ಕಾವ್ಯ ವಿವರ್ಸ್ ಕಾಲೋನಿ ಇಲ್ಲಿಂದ, ತೀರ್ಥ ಪ್ರಸಾದ್ ಡಿ ಎಂ ಕುರ್ಕೆ ಇಲ್ಲಿಂದ, ಹಾಗೆಯೇ ಎಸ್ ರಾವ್ ಸುಳ್ಯನಿಂದ ಅವರು ಬೇರೆ ಮಾಹಿತಿಯನ್ನು ಬರೆದು ಕಳಿಸಿದ್ದಾರೆ. ದಯವಿಟ್ಟು ಪ್ರಶ್ನೆಯ ಪರವಾಗಿ ನಿಮ್ಮ ಮಾಹಿತಿ ಹರಿದು ಬರಲಿ, ತಪ್ಪು ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಲೀಲಾ ಅವರ ಉತ್ತರ ಸರಿಯಾಗಿದೆ, ಪಾಸ್ ಕೊಟ್ಟು ಕಳಿಸ್ಬೇಡಿ, ಒಂದೇ ಸಾಲಿನಲ್ಲಿ ನಿಮ್ಮ ಉತ್ತರವನ್ನು ಕಳಿಸಿ. ನವೋದಯ ನಾಗರಾಜ್ ಇವರು ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ವರಲಕ್ಷ್ಮಿ ಪೀಣ್ಯನಿಂದ, ಧನ್ಪಾಲ್ ಸಕಲೇಶ್ಪುರ ಇಲ್ಲಿಂದ, ಹಾಗೆಯೇ ಸತೀಶ್ ಇವರ ಉತ್ತರ ಹರಿದು ಬಂದಿದೆ.
1: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
0: ಆಂಜನಪ್ಪ ಎನ್ ಮಲಮಾಚನಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಶೋಭಾ ಅವರು, ಎಸ್ ಎಂ ಶೋಭಾ ಅವರ ಮೆಸೇಜ್. ಇನ್ನು ಭವ್ಯ ಹೆಸರುಘಟ್ಟದಿಂದ, ಎಸ್ ಆರ್ ಪದ್ಮಾವತಿ ಶ್ರೀನಿವಾಸ ಮೂರ್ತಿ ನಾಗಶೆಟ್ಟಿಹಳ್ಳಿ ಇಲ್ಲಿಂದ, ಹಾಗೆಯೇ ಶ್ರೀಕಾಂತ್ ಗೋಡ್ಕಿಂಡಿ ಇವರ ಉತ್ತರ ಧಾರವಾಡದಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ರವಿ ಗುಗ್ಗರಿಯಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಕುಂಟೆ ತರೀಕೆರೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಗೆಳೆಯರೊಬ್ಬರು. ಅವರ ಹೆಸರನ್ನು ಬರೆದು ಕಳಿಸಿಲ್ಲ, ಹೇಮಂತ್ ಅಂತ ಭಾವಿಸ್ತೀನಿ. ಸತೀಶ್ ಅವರ ಉತ್ತರ ಬಂದಿದೆ. ಸಂದೇಶ ಕಳಿಸಿರುವ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳು.

0: ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಾನು ಚಂದು, ಬಾನುಲಿ ಬಂಧು. ಬನ್ನಿ ಬನ್ನಿ ಬನ್ನಿ ಕೃಷ್ಣಪ್ಪ ಅವರೇ, ನಿಮಗೂ ಸ್ವಾಗತ.
1: ಸ್ವಾಗತ ಸ್ವಾಗತ. ಯಾಕೋ ನಾನು ಬರಕ್ಕಿಂತ ಮೊದಲೇ ಕಾರ್ಯಕ್ರಮ ಶುರು ಮಾಡಿಬಿಟ್ಟಿದ್ದೀರಿ.
0: ನಾನು ನೋಡಿದೆ ನೀವು ಬರ್ತೀರಾ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ಬಂದು ನಾವು ಮೈಕ್ ಮುಂದೆ ಕೂತ್ಕೊಂಡ್ಬಿಟ್ಟಿದೀನಿ. ನೋಡಿ, ನಿಮ್ಗೂ ಜಾಗ ರೆಡಿ ಇದೆ, ಛತ್ರಿಯಲ್ಲಿ ಇಟ್ಬಿಡಿ, ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದೀರಾ.
1: ಏನು ಮುಂಗಾರಲ್ವಾ, ಸ್ವಲ್ಪ ಜೋರು ಮಳೆ, ಸ್ವಲ್ಪ ಗುಡುಗು ಸಿಡಿಲು ಜೋರಾಗಿತ್ತು,
0: ಕೇಳಿಸ್ತಾ ಇದೆ ನೋಡಿ, ನಿಮ್ಮ ನೋಡಿದ್ರೆ ಅನಿಸ್ತಾ ಇದೆ.
1: ಗಾಳಿ ಒಂದು ರಭಸ, ಎಲ್ಲಿ ಮರ ಬೀಳುತ್ತೋ ಅಥವಾ ಎಲ್ಲಿ ಏನಾಗುತ್ತೋ ಅನ್ನೋದು ಒಂದು ಆತಂಕ. ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ನೋಡಿಕೊಂಡು ನಿಧಾನಗತಿಯಲ್ಲಿ ಸ್ವಲ್ಪ
0: ಊಟ ಗೀಟ ಮಾಡ್ಕೊಂಡು ಬಂದ್ರಿ ತಾನೆ.
1: ಊಟಕ್ಕಿಂತ ಇಲ್ಲಿ ಈ ಮಳೆನಲ್ಲಿ ಇಲ್ಲಿ ಬಂದು ಸೇರೋದೇ ಒಂದು ದೊಡ್ಡ ಸಾಹಸ ಆಯಿತು. ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ಮನುಷ್ಯನಿಗೆ ಈ ಮಳೆ ಗಾಳಿ, ಅದು ವಿಶೇಷವಾಗಿ ಈ ಮುಂಗಾರು ಮಳೆನಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಹೋಗ್ಬೇಕು, ಯಾಕಂದ್ರೆ ರಿಸ್ಕ್ ಜಾಸ್ತಿ.
0: ಹೌದು, ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗೋದೆ.
1: ಯಾರೋ ಮೇಲ್ ಮಾಡ್ದಂಗಿದ್ದಾರೆ,
0: ಸುಮಾರು ಮೇಲ್ಗಳು ಪತ್ರಗಳು ಬಂದಿದೆ ಕೃಷ್ಣಪ್ಪ ಅವರೇ, ಅದನ್ನೇ ಇಟ್ಕೊಂಡು ಕೂತಿದ್ದೀನಿ ನೋಡಿ. ಬರ್ದಿದ್ದಾರೆ ಪತ್ರಗಳು, ಅಂಚೆ ಕಾರ್ಡ್ ಅಲ್ಲಿ ಬರ್ದಿದ್ದಾರೆ ಇವರು. ಅವ್ರೇನ್ ಹೇಳ್ತಾ ಇದಾರೆ ಗೊತ್ತಾ, ಈ ಹಿಂದೆ ಪತ್ರ ಬರ್ದಿದ್ದವ್ರೆ ಇವರು. ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಜಾನಕಿ, ನಿರಂಜನ್, ಮಾಲ್ತೇಶ್, ರಕ್ಷಿತ್, ಗಗನ, ವರ್ಷಿತ, ಇವ್ರು ಹೇಳ್ತಾ ಇದಾರೆ.
1: ಎಲ್ಲಿಂದ ಬರ್ದಿರೋದು
0: ಇವರು? ಚಿತ್ರದುರ್ಗದಿಂದ. ಕೆಲವು ಆರ್ಜೆಗಳು ಹಾಡುಗಳನ್ನ ಪ್ರಸಾರ ಮಾಡ್ತಾರೆ. ಪ್ರಸಾರ ಮಾಡಿದಾಗ ಯಾರು ಹಾಡಿದ್ರು, ಯಾರು ಬರ್ದಿದ್ರು, ಯಾರ್ದು ಸಂಗೀತ ಸಂಯೋಜನೆ ಅಂತ ಹೇಳದೇ ಇಲ್ಲ. ಯಾಕೆ ನಾವು ಈ ವಿಷಯ ಹೇಳ್ತಾ ಇದ್ದೀವಿ ಅಂದ್ರೆ, ಎಷ್ಟೊಂದು ಜನ ಇವಾಗ ಹಾಡುಗಳು ಬರ್ದಿರೋರು ಇರ್ತಾರಲ್ವಾ, ಅವರೆಲ್ಲ ಅವ್ರ ಫ್ರೆಂಡ್ಸ್ ಇದಾರಂತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ನಮ್ಮ ಫ್ರೆಂಡ್ಸ್ಗಳು ಕೂಡ ಕೆಲವೊಂದಷ್ಟು ಜನ ಸಿನಿಮಾ ಕ್ಷೇತ್ರದಲ್ಲಿ ಬಂದು ಹಾಡು ಬರೀತಾ ಇದ್ದಾರೆ. ಅವ್ರು ಬರ್ದಿರೋಂತ ಹಾಡುಗಳನ್ನ ಪ್ರಸಾರ ಮಾಡ್ತೀರಾ, ಆದ್ರೆ ಅವ್ರ ಹೆಸರುಗಳನ್ನೇ ಹೇಳೋದಿಲ್ಲ. ದಯವಿಟ್ಟು ಹಂಗ್ ಮಾಡಬೇಡಿ, ಹೆಸರು ಹೇಳಿ ಅಂತ ಹೇಳ್ತಾರೆ.
1: ಈಗ ಯಾರ ಕಾರ್ಯಕ್ರಮದಲ್ಲಿ ಇವರು ಈ ಒಂದು ಸಮಸ್ಯೆಯನ್ನ ಗಮನಿಸಿದ್ದಾರೆ, ಯಾರು ಆರ್ಜೆ ಇದ್ರು ಇಲ್ಲ, ಕೇವಲ ಅಟ್ಲೀಸ್ಟ್ ಯಾವ ದಿನಾಂಕ ಯಾವ ಸಮಯ ಅಂತ ಬರೆದ್ರೆ ನಾವು ಅವತ್ತು ಯಾರು ಕಾರ್ಯನಿರ್ವಹಿಸಿದ್ದಾರೆ ಯಾರು ಅವರನ್ನ ನಾವು ಕೇಳ್ಬೋದು, ಯಾಕೆ ಈ ತರ ನೀವು ಮಾಡಿದ್ರಿ ಅಂತ. ಯಾಕಂದ್ರೆ ನಾವು ಖಾಸಗಿ ವಾಹಿನಿಗಳಿಗೆ ನಾವು ಏನು ಹೋಲಿಕೆ ಮಾಡಿ ನೋಡಿದ್ರೆ, ನಾವು 99% ಪ್ರಸಾರ ಮಾಡುವಂತ ಪ್ರಸಾರ ಮಾಡುವಂತಹ ಪ್ರತಿ ಹಾಡಿನ ಒಂದು ಏನು ಡೀಟೇಲ್ಸ್ ವಿವರಗಳನ್ನು ನಾವು ಹೇಳೇ ಹೇಳ್ತೀವಿ. ಅಂದ್ರೆ ಹಾಡಾದ್ಮೇಲೆ ಹೇಳ್ತೀವಿ ಅಥವಾ ಹಾಡಿಗೆ ಮುಂಚೆನೆ ಹೇಳಿರಬಹುದು,
0: ನಾವು ಡೀಟೇಲ್ ಕೊಡ್ತೀವಿ,
1: ಡೀಟೇಲ್ ಕೊಡ್ತೀವಿ. ನಮ್ಮಲ್ಲಿ ಬರುವಂತಹ ಎಷ್ಟೋ ಸಾಹಿತಿಗಳು, ಸಂಗೀತ ಸಂಯೋಜಕರು, ಕಲಾವಿದರು ನಮ್ಮನ್ನ ಅದನ್ನ ಒಂದು ಅಪ್ರಿಷಿಯೇಟ್ ರೀತಿಯಲ್ಲಿ ನಮ್ಮನ್ನು ಮೆಚ್ಚಿಕೊಂಡಿದ್ದಾರೆ. ಆಕಾಶವಾಣಿ, ನಿಮ್ಮ ಆಕಾಶವಾಣಿ ವಾಹಿನಿ ಒಂದು ಬಿಟ್ರೆ ಯಾವ ಒಂದು ಖಾಸಗಿ ವಾಹಿನಿಯು ಕೂಡ ನಾವು ನಮ್ಮ ಹಾಡುಗಳನ್ನು ಹಾಕ್ತಾ

0: ಹಾಕ್ತಾರೆ ಹೊರತು ಆ ಒಂದು ಹಾಡಿನ ವಿವರಗಳನ್ನು ಹೇಳೋದಿಲ್ಲ. ಏನು ನಮ್ಮ ಹಾಡುಗಳನ್ನು ಬಳಸ್ತಾರೆ, ಪ್ರಸಾರ ಮಾಡ್ತಾರೆ, ಆಕಾಶವಾಣಿ ಮಾತ್ರ ನಮ್ಮ ಎಲ್ಲ ವಿವರಗಳನ್ನು ಹೇಳ್ತಾ ಇದೆ. ಏನು ಕನ್ನಡ ಚಿತ್ರರಂಗ ಆರಂಭ ಆದಾಗಲಿಂದ ಇವತ್ತು ಕೂಡ ಏನು ಬಿಡುಗಡೆ ಆದಂತಹ ಒಂದು ಚಿತ್ರದ ಹೊಸ ಗೀತ ರಚನೆಕಾರರು, ಸಂಗೀತ ಸಂಯೋಜಕರಾಗಿರಬಹುದು ಅಥವಾ ಹಾಡುಗಾರರಾಗಿರಬಹುದು, ಹಿನ್ನೆಲೆ ಗಾಯಕರಾಗಿರಬಹುದು, ಅವರ ಎಲ್ಲ ವಿವರಗಳನ್ನು ಹೇಳಿ ನೀವು ಪ್ರಸಾರ ಮಾಡ್ತಿದ್ದೀರಿ. ಆಕಾಶವಾಣಿಗೆ ಧನ್ಯವಾದ ಅಂತ ಹೇಳಿದಂತಹ ನಮ್ಮ ಸಿನಿಮಾ ಕಲಾವಿದರೇ, ನಮ್ಮ ಸಾಹಿತಿಗಳೇ ಇದ್ದಾರೆ,
1: ಅದಕ್ಕೆ
0: ಉತ್ತಮವಾದಂತಹ ನಿದರ್ಶನ.
1: ನಿಜ, ಅದೆಲ್ಲ ಕರೆಕ್ಟ್ ಹೌದು. ಆದ್ರೆ ಇವ್ರು ಹೇಳಿರೋದನ್ನ ನಾವು ಸ್ವಲ್ಪ ಗಮನಿಸೋಣ. ನಮ್ಮಲ್ಲಿ ಯಾರು ಆತರ ಮಾಡ್ತಾ ಇದ್ದಾರೆ ಖಂಡಿತ ಅವ್ರಿಗೊಂದು ಮಾತು ಹೇಳೋಣ. ನಾವು ಈ ಒಂದು ವೇದಿಕೆ ಮೂಲಕ ನಮ್ಮೆಲ್ಲ ಅರ್ಜಿಗಳಿಗೆ ಹೇಳ್ಬಿಡೋಣ, ಯಾರೇ ಇದ್ರು ಕೂಡ ಏನೇ ಎಮರ್ಜೆನ್ಸಿ ಇದ್ರು ಸಾಧ್ಯವಾದಷ್ಟು ವಿಶೇಷವಾಗಿ ಹೊಸ ಹಾಡುಗಳು ಅಂತ ಬರೆದಿದ್ದಾರೆ. ವಿಶೇಷವಾಗಿ ಹೊಸ ಹಾಡುಗಳನ್ನ ಪ್ರಸಾರ ಮಾಡುವಾಗ ಸ್ವಲ್ಪ ಸಮಾಧಾನವಾಗಿ, ಯಾಕಂದ್ರೆ ನಿಜ ಅವ್ರು ಹೇಳ್ದಂಗೆ ಗೊತ್ತಾಗ್ಬೇಕು ಜನಕ್ಕೆ, ಹಾಡು ಬರೆದವ್ರು ಯಾರು, ಅದ್ರ ಸಂಗೀತ ಸಂಯೋಜನೆ ಮಾಡಿದವ್ರು ಯಾರು, ಯಾಕಂದ್ರೆ ಎಷ್ಟು ಚಂದ ಚಂದದ ಹಾಡುಗಳನ್ನ ಈಗಲೂ ಬರೀತಾ ಇದಾರೆ. ನಾವು ಹೇಳ್ಬಿಡ್ಬೋದು, ನಾವು ಸ್ವಲ್ಪಕ್ಕೆ ಹೇಳ್ಬೋದು ಹಳೆದೆಲ್ಲ ಚಂದ ಹೊಸ ಚೆನ್ನಾಗಿಲ್ಲ ಅಂತ ಕೆಲವರು ಹೇಳ್ತಾರೆ.
0: ಈಗ ಯುವ ಬರಹಗಾರರು ಅಥವಾ ಹೊಸ ಬರಹಗಾರರು ಏನಿದ್ದಾರೆ, ಗೀತ ರಚನೆಕಾರರು ಏನಿದ್ದಾರೆ, ಅವರಲ್ಲಿ ಏನೋ ಒಂದು ಹೊಸದಿರುತ್ತೆ,
1: ಖಂಡಿತ ಇರುತ್ತೆ. ಹಾಗಾಗಿ
0: ಕಾಲ ಬದಲಾದಂಗೆ ಸಾಹಿತಿಗಳ ಒಂದು ಅವರ ಒಂದು ರಚನೆಯಲ್ಲಿ ಬದಲಾವಣೆ ಆಗಿರುತ್ತೆ, ಗೀತ ರಚನೆಯಲ್ಲಿ ಬದಲಾವಣೆ ಇರುತ್ತೆ, ಏನೋ ಒಂದು ಹೊಸದಿರುತ್ತೆ, ಕೇಳುಗರಿಗೆ ಹೊಸದು ಕೂಡ ಬೇಕು.
1: ಎಸ್ ಹೌದು, ಹಾಗಾಗಿ ನಾವು ಹೇಳೋಣ, ದಯವಿಟ್ಟು ಇನ್ ಮುಂದೆ ಹೊಸ ಹಾಡುಗಳನ್ನ ಪ್ರಸಾರ ಮಾಡುವಂತ ಸಂದರ್ಭದಲ್ಲಿ ಗಮನ ಇಟ್ಕೊಂಡು, ಅದು ಇವಾಗ ಏನಾಗಿದೆ ಆ ಸಿನಿಮಾಗಳ ಹೆಸರು ಒಂದ್ ಸ್ವಲ್ಪ ವಿಶೇಷ ಅಂತಾನೆ ಹೇಳ್ಬೋದು, ಬರೆದವರು ಕೂಡ ಒರಿಜಿನಲ್ ಹೆಸರಲ್ಲದೆ ಬೇರೆ ಹೆಸರು ಇಟ್ಕೊಂಡಿರ್ತಾರೆ, ಅದು ನಮ್ಗೆ ಹೊಸದು. ಆಮೇಲೆ ಸಂಗೀತ ಸಂಯೋಜನೆ ಕೂಡ ನಾವು ಯಾಕಂದ್ರೆ ಕೇಳಿರಲ್ಲ ತುಂಬಾ ಸಲ ಅವರುಗಳದ್ದು ಹೆಸರುಗಳನ್ನೆಲ್ಲ, ಅಂಥದ್ದನ್ನ ನೋಡಿಕೊಂಡು ಗಮನ ಇಟ್ಟು.
0: ಗಾಯಕರು ಕೂಡ ಬೇರೆನೆ,
1: ಕೇಕೆ ಅಂತ ಇರುತ್ತೆ, ಕೇಕೆ ಅಂದ್ರೆ ಏನೋ ಗೊತ್ತಿಲ್ಲ ನಮ್ಗೆ, ಅವ್ರ ನಿಜವಾದ ಹೆಸರು ಬೇರೆ ಏನೋ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಗಮನ ಇಟ್ಕೊಂಡು ಹಾಡುಗಳನ್ನ ಪ್ರಸಾರ ಮಾಡುವಂತಹ ಸಂದರ್ಭಗಳಲ್ಲಿ ದಯವಿಟ್ಟು ತಪ್ಪದೆ ಹೆಸರನ್ನ ಹೇಳಿ ಅಂತ ಹೇಳಿ ಈ ಒಂದು ವೇದಿಕೆ ಮೂಲಕ ನಾವು ಹೇಳ್ಬಿಡೋಣ ನಮ್ಮ ಎಲ್ಲ ಅರ್ಜಿಗಳು. ಅದು ಆಗತ್ತೆ ಖಂಡಿತವಾಗ್ಲೂ, ನೀವು ಈ ಬಗ್ಗೆ ಪತ್ರ ಬರೆದಿದ್ದು ನಮ್ಗೆ ಖುಷಿ ಕೊಟ್ಟಿದೆ ಅಂತ
0: ಹೇಳೋಣ.
1: ಹೌದು, ಆಮೇಲೆ ಇನ್ನೊಂದು ವಿಷಯ ಬರೆದಿದ್ದಾರೆ ನಮ್ಮ ಎನ್ ಆರ್ ಪ್ರಸಾದ್ ಅವರು. ಅವರೊಂದು ಇಂಟ್ರೆಸ್ಟಿಂಗ್ ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಕೃಷ್ಣಪ್ಪ ಅವರೇ. ಅವ್ರು ಹೇಳ್ತಾ ಇದ್ರೆ ಈಗ ನಮ್ಮಲ್ಲಿ ಗುರುವಾರ ಮಧ್ಯಾಹ್ನ 1:20 ಏನ್ ಹೋಗ್ತಾ ಇದೆ ಅಂದ್ರೆ ನಮ್ಮ ನಾಡು ನಾಡು ನುಡಿಗೆ ಸಂಬಂಧಪಟ್ಟ ಹಾಗೆ ಒಂದು ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ನಮ್ಮ ನಾಡು ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತಾ ಇದ್ದೀರಲ್ಲ, ಅದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತನಾ, ಅಂದ್ರೆ ನಾವು ನಿಮ್ಮ ಊರಿನ ವಿಶೇಷ ಹೇಳಿ ಅಂತ ಹೇಳ್ತೀವಿ ಆಯ್ತಾ. ಅವರು ಹೇಳ್ತಾರೆ, ಯಾರೋ ಕರೆ ಮಾಡಿದವ್ರು ಹೇಳ್ತಾರೆ, ಇದು ಬರೀ ಕರ್ನಾಟಕಕ್ಕೆ ಮಾತ್ರ ವಿಶೇಷನಾ? ಹೌದು ಅಂತ ನೀವಂದ್ರೆ ಯಾಕೆ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಮಾಡಿದ್ದೀರಿ? ನಾವು ದೇಶದ ಬೇರೆ ಬೇರೆ ಪ್ರಸಿದ್ಧ ಪ್ರದೇಶಗಳನ್ನ ಕೂಡ ನೋಡಿರೋದ್ರ ಬಗ್ಗೆ ಯಾಕೆ ಎಕ್ಸ್ಪ್ಲೇನ್ ಮಾಡಬಾರ್ದು?
0: ವಿವಿಧ ಭಾರತಿ ಆಕಾಶವಾಣಿ ಬೆಂಗಳೂರು ಕೇಂದ್ರ ಇದು ಹೇಳಿ ಹೇಳಿ ಕನ್ನಡ ವಾಹಿನಿ. ಇದು ನಮ್ಮ ಕರ್ನಾಟಕದ್ದಷ್ಟೇ, ನಾವು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ನಾಡಿನ ಮೂಲೆ ಮೂಲೆಗಳಲ್ಲಿ ಯಾವುದೋ ಒಂದು ಗ್ರಾಮ ಒಂದು ಸ್ಥಳದ ವಿಶೇಷತೆ ಏನಿರುತ್ತೆ, ಒಂದು ವೈಶಿಷ್ಟ್ಯತೆ ಏನಿರುತ್ತೆ, ಇದ್ರ ಬಗ್ಗೆ ಕಾರ್ಯಕ್ರಮ ಮಾಡಬೇಕಂತೇಳಿ ಒಂದು ನಿಯಮ ಮಾಡ್ಕೊಂಡಿದ್ವಿ. ಆದ್ರೂ ಹೊರ ರಾಜ್ಯದ ಒಂದು ವಿಷಯವನ್ನು ಕೂಡ ಹೇಳ್ಬೇಕು ಮಾಡ್ಬೇಕು ಅನ್ನೋದಾದ್ರೆ,
1: ಈಗ ಮೋದಿಜಿ ಒಂದ್ಸಲ ಮನ್ ಕಿ ಬಾತ್ ನಲ್ಲಿ ಕೂಡ ಹೇಳಿದ್ರು, ಇಡೀ ಭಾರತ ದೇಶ ತುಂಬಾ ಓಡಾಡಿ ಅದ್ರ ಬಗ್ಗೆ ಹಂಚ್ಕೊಳ್ಳಿ ಅಂತ ಹೇಳಿ. ಆಮೇಲೆ ಡೆಲ್ಲಿ FM ಗೋಲ್ಡ್ ನಲ್ಲಿ ಕೂಡ ಇದೇ ತರದೊಂದು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ಸಾಕಷ್ಟು ಊರುಗಳು ಅಂದ್ರೆ ಬೇಲೂರು, ಹಳೆಬೀಡು, ಜೋಗ್ ಫಾಲ್ಸ್, ಆಗುಂಬೆ, ಮಡಿಕೇರಿನ ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ, ಹಾಗೆ ಹಂಪಿ, ಶ್ರವಣಬೆಳಗೊಳ, ಹೀಗೆ ಬೇರೆ ಬೇರೆ ಊರುಗಳನ್ನ ಅವರು ಪರಿಚಯ ಮಾಡಿಕೊಟ್ರು. ನೀವು ಕೂಡ ಯಾಕೆ ಲಿಮಿಟ್ ಮಾಡ್ತಾ ಇದ್ದೀರಾ ನಮ್ಮ ಕೇಳುಗರನ್ನ? ಜಸ್ಟ್ ನೀವು ಬರೀ ಕರ್ನಾಟಕಕ್ಕೆ ಸೀಮಿತ ಮಾಡಿ ಒಂದ್ ರೀತಿ ಕೂಪ ಮಂಡೂಕಗಳನ್ನಾಗಿ ಮಾಡ್ತಾ ಇದ್ದೀರಾ ಅನ್ನೋ ಪದನೇ ಅವ್ರು ಬಳಸ್ತಾರೆ.
0: ಈಗ ನಾವು ಕರ್ನಾಟಕಕ್ಕೆ ಏನು ಸೀಮಿತ ಮಾಡಿಲ್ಲ, ಹಾಗಂತೇಳಿ ಹೊರ ರಾಜ್ಯದವರ ಒಂದು ಏನು ಕರೆಯನ್ನ ನಾವು ಸ್ವೀಕರಿಸದೇನು ಇಲ್ಲ. ಹೊರ ರಾಜ್ಯದಿಂದ ಏನು ಸುತ್ತಮುತ್ತ ಇರುವಂತಹ ಮಹಾರಾಷ್ಟ್ರ, ಒಡಿಶಾ, ಆಂಧ್ರ ಪ್ರದೇಶ, ತೆಲಂಗಾಣ, ಈ ಕಡೆ ತಮಿಳ್ನಾಡು, ಕೇರಳ, ಈ ಕಡೆಯಿಂದ ಯಾರಾದರೂ ಕನ್ನಡದವರು ಇದ್ದು ಅವರು ನಮ್ ಕರೆ ಮಾಡಿ ಅಲ್ಲಿನ ಒಂದು ವಿಶೇಷತೆಯನ್ನ ಹೇಳ್ಕೊಳ್ಬಹುದು, ಮುಕ್ತ ಅವಕಾಶ ಇದೆ. ನಾವು ಕರ್ನಾಟಕಕ್ಕೆ ಸೀಮಿತ, ನಾವು ಈ ಗೆರೆ ದಾಟಲ್ಲ ಅಂತ ಏನಿಲ್ಲ.
1: ಆದ್ರೆ ನಾವು ಕಾರ್ಯಕ್ರಮ ರೂಪಿಸುವಂತ ಸಂದರ್ಭದಲ್ಲಿ ನಮ್ ತಲೆಯಲ್ಲಿ ಇದ್ದಿದ್ದಿಷ್ಟೇ, ಕರ್ನಾಟಕದ ನಾಡು ನುಡಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ವಿಶೇಷತೆಗಳನ್ನ ಜನ ಕರೆ ಮಾಡಿ ಹಂಚ್ಕೊಳ್ಬೇಕು ಅನ್ನೋದು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಪ್ಲಾನ್ ಮಾಡಿರುವಂತಹದ್ದು.
0: ಈಗ ಏನೋ ವಸುದೈವ ಕುಟುಂಬಕಮ್ ಅಂತ

0: ಏನಿದೆ ಇಡೀ ಪ್ರಪಂಚವೇ ಒಂದು ಕುಟುಂಬ. ನಮ್ಮ ಕರ್ನಾಟಕವನ್ನು ಬಿಟ್ಟು ನಾವು ಹೊರಗಡೆ ಹೋಗೋದಿಲ್ಲ ಅಥವಾ ಬೇರೆಯವರು ನಮ್ಮ ಕಾರ್ಯಕ್ರಮ ಕೇಳೋದಿಲ್ಲ ಅನ್ನೋದು ಏನಿಲ್ಲ. ಈಗೇನು ನ್ಯೂಸ ನೇರ ಬಂದಮೇಲೆ ಪ್ರಪಂಚದಾದ್ಯಂತ ನಮ್ಮ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಎಲ್ಲರೂ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ, ಅವರು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ, ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ, ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಾಗಂತೇಳಿ ನಾವು ಕರ್ನಾಟಕವನ್ನು ಬಿಟ್ಟು
1: ಒಬ್ಬರು ಮಧ್ಯಪ್ರದೇಶದವರು ಯಾವಾಗ್ಲೂ ನಮ್ಮ ಜೊತೆ ನಿರಂತರವಾಗಿ ಮೆಸೇಜ್ ಮಾಡ್ತಾ ಇರ್ತಾರೆ, ಕರೆ ಸಿಕ್ಕದಾಗ ಅವರು ಕೂಡ ಕರೆ ಮಾಡಿ ಮಾತಾಡಿದ್ದಾರೆ. ಇನ್ಯಾರೋ ಆಂಧ್ರ ಪ್ರದೇಶದವರು ಇದ್ದಾರೆ, ಅವರು ಕೂಡ ಕರೆ ಮಾಡ್ತಾರೆ ಮಾತಾಡ್ತಾರೆ.
0: ಮತ್ತೆ
1: ತಮಿಳ್ನಾಡವ್ರು ಇದ್ದಾರೆ, ಕೇರಳದವ್ರು ಇದ್ದಾರೆ, ಹೈದರಾಬಾದ್ನವ್ರು ಇದ್ದಾರೆ. ಹಾಗಾಗಿ ನಾವೇನು ಲಿಮಿಟ್ ಮಾಡಿಕೊಂಡಿಲ್ಲ.
0: ನಮ್ಮ ಏನು ಆಕಾಶವಾಣಿ ಕೇಂದ್ರಗಳು ನಮ್ಮ ರಾಜ್ಯದಲ್ಲಿದ್ದಾವೆ, ಅರ್ಧಕ್ಕಿಂತ ಹೆಚ್ಚು ಕೇಂದ್ರಗಳು ಬೇರೆ ರಾಜ್ಯದ ಒಂದು ಗಡಿಭಾಗದಲ್ಲಿದ್ದಾವೆ. ಮತ್ತು ನಮ್ಮ ಕಾರ್ಯಕ್ರಮಗಳು, ನಮ್ಮ ಕನ್ನಡ ಕಾರ್ಯಕ್ರಮಗಳು ಹೊರನಾಡುಗಳಲ್ಲಿ ಅಂದರೆ ಕರ್ನಾಟಕವನ್ನು ಹೊರತುಪಡಿಸಿ ತುಂಬ ಜನ ಕೇಳೋರಿದ್ದಾರೆ. ಸೊ ಆಂಧ್ರ ಇರಬಹುದು, ಕೇರಳ ಇರಬಹುದು, ತಮಿಳ್ನಾಡು ಇರಬಹುದು, ಮತ್ತು ಈ ಕಡೆ ತೆಲಂಗಾಣ ಇರಬಹುದು. ನಮ್ಮ ಏನು 4-5 ಕೇಂದ್ರಗಳಷ್ಟೇ ಕರ್ನಾಟಕದಲ್ಲಿ ಪ್ರಸಾರ ಆಗುವಂಥದ್ದು, ಮಿಕ್ಕಿದ್ದೆಲ್ಲ ನಮ್ಮ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ರಾಜ್ಯ ಕೂಡ ಪ್ರಸಾರ.
1: ಯಾವ ಸ್ಟೇಟ್ ಇದೆಯೋ ಅದಕ್ಕೆ
0: ಪ್ರಸಾರ ಆಗಿದೆ.
1: ಕೇಳುಗರು ಕೇಳ್ತಾರೆ, ಕರೆ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಎಲ್ಲಾ ತರದ ಸಂಪರ್ಕ ಕೂಡ ಇದೆ. ಹಾಗಾಗಿ ನಾವೇನು ಸೀಮಿತ ಅಂತ ಮಾಡ್ಕೊಂಡಿಲ್ಲ, ಅದು ನಡೀತಾ ಇದೆ. ಹೇಳದೇ ಇದ್ರು ಕೂಡ ತನ್ನಷ್ಟಕ್ಕೆ ತಾನೇ ನಡೀತಾ ಇದೆ.
0: ಎನ್ ಆರ್ ಪ್ರಸಾದ್ ಅವರ ಒಂದು ಕೋರಿಕೆಯಂತೆ ಬೇರೆ ರಾಜ್ಯದಲ್ಲೂ ಕೂಡ ಕನ್ನಡ ಮಾತಾಡೋರು, ಕನ್ನಡದವರು ಇದ್ರೆ ಅವರು ಅಲ್ಲಿನ ಒಂದು ವಿಶೇಷತೆಯನ್ನ ನಮ್ಮೊಂದಿಗೆ ಹಂಚ್ಕೋಬಹುದು. ಅದರಲ್ಲಿ ಏನು ನಿಮಿತಿ ಇಲ್ಲ.
1: ಚೆನ್ನೈಯಿಂದ ಒಬ್ರು ಕರೆ ಮಾಡ್ತಾರೆ ಯಾವಾಗ್ಲೂ ರೆಗ್ಯುಲರ್ ಕರೆ, ನಾವೇನು ಅವ್ರಿಗೆ ಏನು ಹೇಳೇ ಇಲ್ಲ.
0: ಆಂಧ್ರ ಪ್ರದೇಶದ ಹಿಂದೂಪುರದಿಂದ ಸುಮಾರು ಜನ ಕರೆ ಮಾಡ್ತಾರೆ, ಅವ್ರು ಇಲ್ಲಿ ಸುಮಾರು ಸಲ ಬಂದಿದ್ರು ಕೂಡ, ನಾವು ನಿಮ್ಮ ಕನ್ನಡ ಕಾರ್ಯಕ್ರಮ ಕೇಳ್ತಾ ಇದೀವಿ ಅಂತ. ಹೌದು, ನಮ್ಮ ಬಾರ್ಡ್ರಿಂದ ಕರ್ನಾಟಕ ಒಂದು ಗಡಿ ಪ್ರದೇಶದಿಂದ ಸುಮಾರು 45 ಕಿಲೋಮೀಟರ್ ಒಳಗಡೆ ಅಂತ ಅವರು ಏನು ಹಳ್ಳಿ, ಆದರೂ ಎಷ್ಟು ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ. ಮತ್ತೆ ನಮ್ಮ ಜೊತೆಗೆ ಕನ್ನಡದವ್ರ ತರನೇ ಅವರು ನಮ್ಮೊಂದಿಗೆ ಎಲ್ಲ ಅವ್ರ ಕಲ್ಚರು, ಅವರ ಆ ಭಾಷಾ ವೇಷ ಎಲ್ಲ ನಮ್ಮ ತರನೇ ಇದೆ. ನಮ್ಗೆ ತುಂಬಾ ಖುಷಿ ಆಯ್ತು.
1: ಹೌದು, ನಿಜ.
0: ಇತಿ ಮಿತಿ ಅನ್ನೋದು ಏನಿಲ್ಲ.
1: ಕಾರ್ಯಕ್ರಮ ಕೇಳಿಕೊಂಡು ಯಾರು ಎಲ್ಲಿಂದ ಬೇಕಾದ್ರೂ ಮಾತಾಡಬಹುದು, ರೆಸ್ಪಾಂಡ್ ಮಾಡಬಹುದು.

0: ಝುಮ್ ಝುಮ್ ಝುಮ್ ಎಂದಿದೆ
1: ಅನ್ಸತ್ತೆ ಅನ್ಸತ್ತೆ
0: ಯಾಕೋ ಏನೋ ನನ್ನದೆ ಝುಮ್ ಝುಮ್ ಝುಮ್ ಎಂದಿದೆ.
2: ಸರಿಯಾಗಿ 2:30 ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ, ವಿದ್ಯುತ್ ವ್ಯತ್ಯಯದಲ್ಲಿ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ತಜ್ಞರು ಮತ್ತು ಅಧಿಕಾರಿಗಳ ತಾಂತ್ರಿಕ ಸಮಿತಿಯ ವರದಿ ಶಿಫಾರಸಿನ ಅನ್ವಯ ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಪುನರಾರಂಭಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ತಾಂತ್ರಿಕ ಸಮಿತಿಯ ವರದಿಯನ್ನು ಅಂಗೀಕರಿಸಲಾಗಿದ್ದು, ವೈಜ್ಞಾನಿಕ ಮೌಲ್ಯಮಾಪನದ ಬಳಿಕ ಪರಿಣಾಮಕಾರಿ ಸಾಗಣೆ ಸಾಮರ್ಥ್ಯದ ಆಧಾರದ ಮೇಲೆ ಜಂಗಲ್ ಸಫಾರಿಗೆ ಹಸಿರು ನಿಶಾನೆ ನೀಡಲಾಗಿದೆ. ಪರಿಸರ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸುವ ಜೊತೆಗೆ ಪರಿಸರ ಪ್ರವಾಸೋದ್ಯಮವು ವನ್ಯಜೀವಿ ಸಂರಕ್ಷಣೆ, ಸ್ಥಳೀಯರ ಜೀವನೋಪಾಯ ಮತ್ತು ಪ್ರವಾಸಿಗರ ಉತ್ತಮ ಅನುಭವಕ್ಕೆ ಪೂರಕವಾದ ಪರಿಸರ ಪ್ರವಾಸೋದ್ಯಮಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿಯ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಯಾವುದೇ ವ್ಯಕ್ತಿಯ ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ಅಥವಾ ವಿಡಿಯೋ ಪ್ರಸಾರ ಮಾಡುವ ಪ್ರಕರಣಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈ ಕುರಿತಂತೆ ಎಫ್ಐಆರ್ ದಾಖಲಿಸಲು ಹಾಗೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಲ್ಲಾ ಪೊಲೀಸ್ ಆಯುಕ್ತರು, ವಲಯ ಐಜಿಪಿಗಳು ಮತ್ತು ಪೊಲೀಸ್ ಅಧೀಕ್ಷಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಂತ್ರಸ್ತರು ವಿಡಿಯೋ ಅಥವಾ ಚಿತ್ರ ಸೆರೆಹಿಡಿಯಲು ಒಪ್ಪಿಗೆ ನೀಡಿದ್ದರೂ ಪ್ರಸಾರ ಮಾಡಲು ಒಪ್ಪಿಗೆ ಇರದೇ ಇದ್ದ ಪಕ್ಷದಲ್ಲಿ ಅದನ್ನು ಪ್ರಚಾರಪಡಿಸುವುದು ಸಂಜ್ಞೆಯ ಅಪರಾಧವಾಗಲಿದೆ. ಬ್ಲಾಕ್ಮೇಲ್ ವಿಡಿಯೋಗಳು ಮತ್ತು ದ್ವೇಷಪೂರಿತ ಅಶ್ಲೀಲ ವಿಡಿಯೋಗಳು ಎಂದು ಕರೆಯಲ್ಪಡುವ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಎಫ್ಐಆರ್ ದಾಖಲಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೊದಲ ಅಪರಾಧಕ್ಕೆ 1-3 ವರ್ಷ ಹಾಗೂ ಪುನರಾವರ್ತಿತ ಅಪರಾಧಕ್ಕೆ 3-7 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ನಿರ್ಧರಿಸಲಾಗಿದೆ. ಈ ಮೂಲಕ ಸಂವಿಧಾನಬದ್ಧ ಖಾಸಗಿತನದ ಹಕ್ಕನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಸಂತ್ರಸ್ತರ ಪರ ಕಾನೂನುಬದ್ಧ ಹಾಗೂ ಏಕರೂಪದ ಕ್ರಮವನ್ನು ಖಚಿತಪಡಿಸಲಿದೆ. ಬಿಡದಿಯ ಪ್ರಸ್ತಾವಿತ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ರೈತರೊಂದಿಗೆ ಮಾತುಕತೆ ನಡೆಸಲು ನಾಳೆ ಮುಖ್ಯಮಂತ್ರಿ ಆಗಮಿಸುವವರೆಗೆ ಕಾಯುವುದಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಅಭಿವೃದ್ಧಿಗೆ ಅಡ್ಡಿಯಾಗಲು ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಭೂಸ್ವಾಧೀನಕ್ಕೆ ರೈತರ ಆಕ್ಷೇಪ ಇಲ್ಲದೇ ಇದ್ದರೆ ನನಗೂ ಯಾವುದೇ ಆಕ್ಷೇಪ ಇಲ್ಲವೆಂದು ಹೇಳಿದ್ದಾರೆ. ರೈತರ ಸಮಸ್ಯೆ ಬಗೆಹರಿಸಲು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಧ್ಯಪ್ರವೇಶಿಸಿರುವುದಾಗಿ ತಿಳಿಸಿದ್ದಾರೆ. ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದರೂ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾಕೆ ಮುಂದುವರಿಸುತ್ತಿದೆ ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಹೈವೋಲ್ಟೇಜ್ ಮತ್ತು ಎಕ್ಸ್ಟ್ರೀಂ ಹೈವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಸಿಬ್ಬಂದಿ ವರ್ಗದ ಸುರಕ್ಷತೆಯನ್ನು ಹೆಚ್ಚಿಸುವ ಹಾಗೂ ನಿಖರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನದ ಮೂಲಕ 11,000 ಹೆಚ್ಚು ಟವರ್ಗಳನ್ನು ತಪಾಸಣೆ ನಡೆಸಿದೆ. 1.5 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಲಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಡ್ರೋನ್ ತಪಾಸಣೆಯಿಂದಾಗಿ 85% ವಿದ್ಯುತ್ ವ್ಯತ್ಯಯ ಕಡಿತವಾಗಿದೆ. ಸಂಭಾವ್ಯ ಮತ್ತು ನಿರ್ಣಾಯಕ ಸಮಸ್ಯೆಗಳನ್ನು ವಿದ್ಯುತ್ ಕಡಿತಗೊಳ್ಳುವ ಮುನ್ನವೇ ಪತ್ತೆ ಹಚ್ಚಲಾಗಿದೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮೊಬೈಲ್ ಆಪ್ ಮೂಲಕವೇ ನೈಜ ಸಮಯದಲ್ಲಿ ಸಮಸ್ಯೆಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೂತನ ತಂತ್ರಜ್ಞಾನದ ಮೂಲಕ ರೈತರು, ಕೈಗಾರಿಕೆಗಳು ಮತ್ತು ಸಾರ್ವಜನಿಕರಿಗೆ ನಿರಂತರ ವಿದ್ಯುತ್ ಪೂರೈಕೆಯನ್ನು ಖಾತ್ರಿಪಡಿಸುವುದರ ಜೊತೆಗೆ ಲೈನ್ಮ್ಯಾನ್ಗಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಕೆಪಿಟಿಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕ ಡಾ ವಿ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ತೆರಿಗೆ ಸಂಗ್ರಹ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಹಾಗೂ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ರಾಜ್ಯ ರಾಜಕೀಯ ಕುರಿತಂತೆ ಮಾತುಕತೆ ನಡೆಸಿದರು. ಶಾಸಕರಾದ ಪೊನ್ನಣ್ಣ, ರಾಘವೇಂದ್ರ ಹಿಟ್ನಾಳ್, ಅಪ್ಪಾಜಿ ನಾಡಗೌಡ ಹಾಗೂ ಯಶವಂತ ರಾಯಗೌಡ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ನಮ್ಮ ಮೆಟ್ರೋದ ನೇರಳೆ ಮಾರ್ಗದ ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ರೈಲಿನ ಬಾಗಿಲು ಮುಚ್ಚದಿರುವುದಕ್ಕೆ BMRCL ಸ್ಪಷ್ಟನೆ ನೀಡಿದೆ. ರೈಲಿನಲ್ಲಿ ಯಾವುದೇ ತಾಂತ್ರಿಕ ದೋಷವಿರಲಿಲ್ಲ ಎಂದು ತಿಳಿಸಿರುವ BMRCL ಪ್ರಾಥಮಿಕ ವರದಿಯಲ್ಲಿ ರೈಲಿನ ಬಾಗಿಲಿನ ಡೋರ್ ಗೈಡ್ವೇಯಲ್ಲಿ ಲೋಹದ ಸರ ಸಿಲುಕಿಕೊಂಡಿದ್ದರಿಂದ ರೈಲಿನ ಬಾಗಿಲುಗಳು ಸ್ವಯಂಚಾಲಿತವಾಗಿ ಮುಚ್ಚಲಿಲ್ಲ ಎಂದು ತಿಳಿಸಿದೆ. ಘಟನೆಯ ಬೆನ್ನಲ್ಲೇ BMRCL ಕಾರ್ಯಾಚರಣೆ ಮತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಸಮಗ್ರ ಪ್ರಾಥಮಿಕ ತನಿಖೆ ನಡೆಸಿದ್ದು ಘಟನೆಗೆ ಕಾರಣವಾದ ಹಿನ್ನೆಲೆಯನ್ನು ಬಹಿರಂಗಪಡಿಸಿದ್ದಾರೆ. ರಾಜ್ಯದೆಲ್ಲೆಡೆ ಇಂದು ಅಶೂರ ಎ ಮೊಹರಂ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ತ್ಯಾಗ ಬಲಿದಾನದ ಸಂಕೇತವಾದ ಮೊಹರಂ ಹಬ್ಬವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ಹೊಸಕೋಟೆ, ದೇವನಹಳ್ಳಿ ಹಾಗೂ ನೆಲಮಂಗಲ ತಾಲೂಕುಗಳಲ್ಲಿ ಮುಸ್ಲಿಂ ಸಮುದಾಯದವರು ಶ್ರದ್ಧಾಭಕ್ತಿ ಸಡಗರದಿಂದ ಆಚರಿಸಿದರು. ದೊಡ್ಡಬಳ್ಳಾಪುರದ ಬಾಬಯ್ಯ ದೇವಾಲಯದಲ್ಲಿ ಕಳೆದ ರಾತ್ರಿ ಕೆಂಡ ಹಾರುವ ಆಚರಣೆ ನಡೆಯಿತು. ಜಿಲ್ಲೆಯ ಹೊಸಕೋಟೆ ಸೂಲಿಬೆಲೆಯಲ್ಲಿ ಬಾಬಯ್ಯನ ಜಾತ್ರಾ ಮಹೋತ್ಸವ ನಡೆಯಿತು. ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಬಿಂಬಿಸುವ ಮೊಹರಂ ಆಚರಣೆಯಲ್ಲಿ ಹಿಂದೂ ಸಮುದಾಯದವರು ಭಾಗವಹಿಸಿ 10 ದಿನಗಳ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದು ವಾಡಿಕೆ. ಕೋಲಾರ ಜಿಲ್ಲೆಯಲ್ಲಿಯೂ ಮೊಹರಂ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಿದ್ದಾರೆ. ಹಬ್ಬದ ಅಂಗವಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕೋಲಾರದ ಕ್ಲಾಕ್ ಟವರ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಬಳ್ಳಾರಿ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ನಾಳೆ ಅಂತಾರಾಷ್ಟ್ರೀಯ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಕೌಶಲ್ಯ ಅಭಿವೃದ್ಧಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, 400 ಜನ ಸೂಕ್ಷ್ಮ ಮೈಕ್ರೋ ಉದ್ದಿಮೆದಾರರು, ಸಾವಯವ ಕೃಷಿಕರು ಭಾಗವಹಿಸಲಿದ್ದಾರೆ. ರಾಷ್ಟೀಯ ಎಂಎಸ್ಎಂಇ ದಿನಾಚರಣೆ

0: 2026 ಅಂಗವಾಗಿ ಗದಗ ಜಿಲ್ಲೆಯಲ್ಲಿ ಜಾಗೃತಿ ಅಭಿಯಾನಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಚಾಲನೆ ನೀಡಿದರು. ಎಂಎಸ್ಎಂಇ ಕ್ಷೇತ್ರವು ಉದ್ಯೋಗ ಸೃಷ್ಟಿ, ಉದ್ಯಮಶೀಲತೆ ಅಭಿವೃದ್ಧಿ ಹಾಗೂ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಾಳೆ ನಡೆಯುವ ಎಂಎಸ್ಎಂಇ ದಿನಾಚರಣೆಯಲ್ಲಿ ಉದ್ಯಮಿಗಳು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸುವಂತೆ ಅವರು ಕರೆ ನೀಡಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ರಾಯಚೂರು ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಪೋಷಕರು ಬಾಲಕಿಯ ಮದುವೆ ಮಾಡಲು ಮುಂದಾಗಿದ್ದ ಖಚಿತ ಮಾಹಿತಿಯೊಂದಿಗೆ ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ. ಬಾಲಕಿಯನ್ನು ರಕ್ಷಣೆ ಮಾಡಿ ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ಸೇರಿಸಲಾಗಿದೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯಗಳ ವ್ಯಸನವು ಸಮಾಜಕ್ಕೆ ಹಾಗೂ ಯುವ ಸಮುದಾಯದ ಭವಿಷ್ಯಕ್ಕೆ ಗಂಭೀರ ಸವಾಲಾಗಿದ್ದು ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಬೇಕು ಎಂದು ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಹಾಗೂ ಕಾಲಜ್ಞಾನಿ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಅಂಗವಾಗಿ ನಾಳೆಯಿಂದ 3 ದಿನಗಳ ಕಾಲ ರಾಷ್ಟ್ರಮಟ್ಟದ ಸಂಗೀತೋತ್ಸವ ಹಾಗೂ ಗುರುಪೂಜಾ ಮಹೋತ್ಸವ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ. ವಿದ್ಯುತ್ ವ್ಯತ್ಯಯದಲ್ಲಿ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ.

ಇನ್ನೀಗ ಕೇಳಿ ಕಾರ್ಯಕ್ರಮ ಚಿತ್ರತಾನ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಎಂದಿನಂತೆ ಒಂದೇ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ಈ ದಿನ ಆಯ್ಕೆ ಮಾಡಿಕೊಂಡಿರುವ ಚಿತ್ರ ಶ್ರೀರಾಮ್. ಶ್ರೀರಾಮ್ ಚಿತ್ರದ ಗೀತೆಗಳು ಪ್ರಸಾರ ಆಗುತ್ತೆ. 2003 ಚಿತ್ರ ಬಿಡುಗಡೆಯಾಗುತ್ತೆ. ಡಾಕ್ಟರ್ ಶಿವರಾಜ್ಕುಮಾರ್, ಅಂಕಿತಾ, ಧರ್ಮ, ಅಭಿರಾಮಿ, ಹೀಗೆ ಅನೇಕ ನಟರು ಈ ಚಿತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಚಿತ್ರ ಪಾತ್ರ ಪೋಷಣೆ, ಕತೆ, ಚಿತ್ರಕತೆ ಎಲ್ಲದರಲ್ಲೂ ಗೆಲ್ಲತ್ತೆ. ಹಾಡುಗಳು ತುಂಬ ಚೆನ್ನಾಗಿದೆ. ಗುರುಕಿರಣ್ ಅವರ ಸಂಗೀತ ನಿರ್ದೇಶನ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಗೀತೆಗೆ ಇದೆ. ಶಂಕರ್ ಮಹದೇವನ್, ಮನು, ಉದಿತ್ ನಾರಾಯಣ್, ಹಾಗೆಯೇ ಸುರೇಶ್ ವಾಡ್ಕರ್, ಹೀಗೆ ಅನೇಕ ವಿಭಿನ್ನ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ ನಮ್ಮ ಎಲ್ಲ ಮೆಚ್ಚಿನ ಗಾಯಕರುಗಳು. ಹಾಗಾಗಿ ಒಂದೊಂದು ಗೀತೆಯು ತುಂಬ ಚೆನ್ನಾಗಿದೆ. ಕೇಳಿ ಬನ್ನಿ ಶ್ರೀರಾಮ್ ಚಿತ್ರದ ಗೀತೆಗಳನ್ನು.

0: ಶ್ರೀರಾಮ್ ಚಿತ್ರದ ಗೀತೆಗಳನ್ನು ಇದುವರೆಗೆ ನೀವು ಕೇಳಿದ್ದು ಚಿತ್ರತಾನ ಕಾರ್ಯಕ್ರಮದಲ್ಲಿ. ಇಲ್ಲಿಗೆ ಇಂದಿನ ಚಿತ್ರತಾನ ಕಾರ್ಯಕ್ರಮ ಮುಕ್ತಾಯವಾಯಿತು. ಮಧ್ಯಾಹ್ನದ ಕಾರ್ಯಕ್ರಮಗಳು ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಅನೇಕರು ಸಂದೇಶಗಳನ್ನು ಕಳಿಸಿದ್ದಾರೆ. ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಹಾಗೆಯೇ ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮೆಸೇಜ್ ಮಾಡಿರುವ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಸಮಯ 3 ಗಂಟೆ ಆಗಲಿದೆ. 3 ಗಂಟೆಗೆ ಸರಿಯಾಗಿ ಹಿಂದಿ ಕಾರ್ಯಕ್ರಮಗಳು ಎಂದಿನಂತೆ. ಮತ್ತೆ 4 ಗಂಟೆಗೆ ಭೇಟಿಯಾಗೋಣ ಪರಿಮಳ ಕಾರ್ಯಕ್ರಮದಲ್ಲಿ.
1: ये है विविध भारती राष्ट्रीय सेवा देश की सुरीली धड़कन कार्यक्रम. हेलो सहेली के लिए कीजिए बस थोड़ा सा इंतजार.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

4:01:10 ಈ ಸಮಯ ಪರಿಮಳ ಕಾರ್ಯಕ್ರಮದ್ದು. ಪರಿಮಳ ಕಾರ್ಯಕ್ರಮದಲ್ಲಿ ಮುಕ್ತ ಮಾತುಕತೆಗೆ ಒಂದು ವೇದಿಕೆ ಪರಿಮಳ ಕಾರ್ಯಕ್ರಮ. ಒಂದು ವಿಷಯವನ್ನು ತೆಗೆದುಕೊಂಡು ಆ ವಿಷಯದ ಆಳ ಅಂತರವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಯಾರು ಬೇಕಾದರೂ ಗೆಲ್ಲಬಹುದು, ಇಂತಹ ಒಂದು ಸಿದ್ಧ ಸೂತ್ರಗಳನ್ನು ಇಟ್ಟುಕೊಂಡ್ರೆ ಗೆಲ್ಲಬಹುದು, ಅಥವಾ ಈ ರೀತಿಯ ನಟರಿದ್ರೆ ಗೆಲ್ಲಬಹುದು, ಈ ರೀತಿಯ ನಿರ್ದೇಶಕರು ನಿರ್ದೇಶನ ಮಾಡಿದ್ರೆ ಗೆಲ್ಲಬಹುದು, ಇವರು ಸಂಭಾಷಣೆ ಬರೆದ್ರೆ ಗೆಲ್ಲಬಹುದು, ಅಥವಾ ಇವರ ಸಂಗೀತ ನಿರ್ದೇಶನ ಇದ್ದರೆ ಗೆಲ್ಲಬಹುದು, ಅಥವಾ ಈ ರೀತಿಯ ಕಥೆಗಳನ್ನು ಇಟ್ಟುಕೊಂಡ್ರೆ ಗೆಲ್ಲಬಹುದು, ಹೀಗೆ ಸಿದ್ಧ ಸೂತ್ರಗಳು ಅಂತ ಖಂಡಿತ ಇರಲಿಕ್ಕೆ ಇಲ್ಲ. ಯಾಕೆಂದರೆ ಆ ಥರದ ಒಂದಷ್ಟು ಸಿದ್ಧ ಸೂತ್ರಗಳನ್ನು ಸಿನಿಮಾ ಕ್ಷೇತ್ರ ಎಲ್ಲ ಬಾರಿಯೂ ಗೆಲ್ಲಿಸೋದಿಲ್ಲ, ಅಂದರೆ ಜನರು ಸಿನಿಮಾಗಳನ್ನು ಗೆಲ್ಲಿಸೋದಿಲ್ಲ. ಹಾಗಾಗಿ ಇದಕ್ಕೆ ಏನೆಲ್ಲ ತಯಾರಿ ಆಗಬೇಕು, ಹೇಗೆಲ್ಲ ಪ್ರಾಮಾಣಿಕ ಪ್ರಯತ್ನಗಳಿರಬೇಕು, ಹೊಸತನ ಇರಬೇಕು, ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡೋಣ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಸಿನಿಮಾ ಕ್ಷೇತ್ರ ಖಂಡಿತ ಸೃಜನಾತ್ಮಕ ಹಾಗೆಯೇ ಸ್ಪರ್ಧಾತ್ಮಕ ಮಾಧ್ಯಮ. ಇಲ್ಲಿ ಯಾವುದೋ ಒಂದಷ್ಟು ಸೂತ್ರಗಳನ್ನು ಇಟ್ಟುಕೊಂಡು, ಒಂದಷ್ಟು ಹಳೆಯ ಸರಕುಗಳನ್ನು ಇಟ್ಟುಕೊಂಡು, ಕಥೆಗಳನ್ನು ಇಟ್ಟುಕೊಂಡು ಏನೋ ಮಾಡ್ತೀನಿ ಅಂದರೆ ಖಂಡಿತ ಪ್ರೇಕ್ಷಕರನ್ನು ರಂಜಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಯಾವ ರೀತಿಯ ಸಿನಿಮಾಗಳನ್ನು ನೀವು ಕುತೂಹಲಕಾರಿಯಾಗಿ ಕಾಯ್ತೀರಿ, ಕೇಳ್ತೀರಿ ಅಥವಾ ನೋಡಲಿಕ್ಕೆ ಬಯಸ್ತೀರಿ? ಯಾಕೆ ಚಿತ್ರರಂಗ ಕೆಲವು ಬಾರಿ ಎಡವತ್ತೆ, ಅಥವಾ ಸಿನಿಮಾಗಳು ಯಾಕೆ ಕೆಲವು ಸಾರಿ ಓಡ್ತಾ ಇಲ್ಲ, ಜನರನ್ನು ತಲುಪ್ತಾ ಇಲ್ಲ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಯಾವ ರೀತಿಯ ಸಿನಿಮಾಗಳು ಇಷ್ಟ ಆಗುತ್ತೆ ನಿಮಗೆ, ಈ ಬಗ್ಗೆ ಸಂದೇಶವನ್ನು ಕಳಿಸಿ ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ, ಮುಂದಿನ ಅಂದರೆ ಕಾರ್ಯಕ್ರಮದ ಮೊದಲ ಗೀತೆ ಕಾರ್ತಿಕ್ ಅವರ ಧ್ವನಿಯಲ್ಲಿ ಶ್ರೀಕಂಠ ಚಿತ್ರದ್ದು. ಪ್ರೊಫೆಸರ್ ಕೃಷ್ಣೇಗೌಡರು ಬರೆದಂತಹ ಗೀತೆ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಕೆಲವು ಸಾರಿ ಸಿನಿಮಾಗಳ ನಿರ್ಮಾಣ ಮಾಡಿದವರು ಅಥವಾ ನಿರ್ದೇಶಕರ ಪರಿಸ್ಥಿತಿನೂ ಹೀಗೆ ಆಗಿರುತ್ತೆ. ಹೇಳಬೇಕು, ಎಲ್ಲವನ್ನು ದೇವರೇ ನೀನು ಸಿಕ್ಕಾಗ, ಯಾಕೆಂದರೆ ನೀನೇ ತಾನೇ ನಮಗೆ ಸೋತಾಗ ಬಂದು ಅಂತ. ಹಾಗಾಗಿ ಯಾಕೆ ಸೋತ್ವಿ ಅಂತ ಕೆಲವು ಸಾರಿ ಗೊತ್ತಾಗೋದೇ ಇಲ್ಲ. ಯಾಕೆಂದರೆ ಅವರ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ, ಹೊಸ ಕತೆ ಎಲ್ಲವೂ ಇರುತ್ತೆ. ಆದರೆ ಕೆಲವು ಸಾರಿ ಎಲ್ಲೋ ಒಂದು ಕಡೆ ಅವರು ಜನರನ್ನು ತಲುಪುವಲ್ಲಿ ಎಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ವಾಸ್ತವತೆ ಏನಂದರೆ ಇದನ್ನು ಎಲ್ಲ ಚಿತ್ರಗಳನ್ನು ಪ್ರಮೋಷನ್ ಅಂದರೆ ಜನರಿಗೆ ತಲುಪಿಸ್ಲಿಕ್ಕೆ ನೀವು ಎಷ್ಟು ಜಾಹೀರಾತನ್ನು ನೀಡ್ತೀರಿ ಅದರ ಒಂದು ಪ್ರಾರಂಭದ ದಿನಗಳ ಮುಖಪುಟದಿಂದ ಹಿಡಿದು ಒಂದು ಟೀಸರ್ ಬಿಡೋದ್ರಿಂದ ಹಿಡಿದು ಒಂದು ಟ್ರೈಲರ್ ಬಿಡೋದ್ರವರೆಗೆ ಚಿತ್ರದ ತುಣುಕುಗಳನ್ನು ಹಾಗಾಗೆ ಬಿಡೋದು, ಹಾಡುಗಳ ತುಣುಕುಗಳು, ಲಿರಿಕಲ್ ಸಾಹಿತ್ಯ ಅಂದರೆ ಬರೀ ಹಾಡಿನ ಸಾಹಿತ್ಯದಷ್ಟೇ ಬಿಡೋದು, ವಿಡಿಯೋ ನಂತರ ಬಿಡೋದು, ಹೀಗೆ ಒಂದಷ್ಟು ಪ್ರಮೋಷನಲ್ ಆಕ್ಟಿವಿಟಿಗಳ ಮುಖಾಂತರ ಚಿತ್ರದ ಬಗ್ಗೆ ಸಾಕಷ್ಟು ಕುತೂಹಲವನ್ನು ಜನರಲ್ಲಿ ಹುಟ್ಟಾಕ್ತಾರೆ. ಇದರಿಂದ ಜನರಿಗೆ ಏನನ್ಸುತ್ತೆ ಅಂದರೆ ಈ ಚಿತ್ರ ಇದರಲ್ಲಿ ಏನೋ ಇದೆ, ಖಂಡಿತ ಏನೋ ಇದೆ ಅಂತ. ಯಾಕೆಂದರೆ ಒಬ್ಬ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂದು ಕಡೆ ಹೇಳ್ತಾರೆ ಸಂದರ್ಶನದಲ್ಲಿ, ನಾನೊಂದು ಪುಸ್ತಕವನ್ನು ಇಟ್ಟಿದ್ದೆ, ಅದನ್ನು ದಯವಿಟ್ಟು ಯಾರು ತೆಗೆದು ನೋಡಬೇಡಿ, ಅದರೊಳಗಡೆ ಇರೋ ಏನೇ ಕಂಟೆಂಟ್ ಇದ್ದರು ಅಥವಾ ಯಾವುದೇ ವಿಷಯ ಇದ್ದರೂ ಬರಹ ಇದ್ದರೂ ಖಂಡಿತ ಓದಬೇಡಿ ಅಂತ ಅದರ ಮೇಲ್ಗಡೆ ಬರೆದಿದ್ದೆ ಅಂತ. ಆದರೆ ಆ ಪುಸ್ತಕವನ್ನು ಅಲ್ಲಿಟ್ಟು ಹೋದ ಕೆಲವೇ ಕ್ಷಣಗಳಲ್ಲಿ ಎಲ್ಲರಿಗೂ ಕುತೂಹಲ ಏನಂದರೆ ಅದರೊಳಗಡೆ ಏನು ಇಟ್ಟಿದ್ದಾರೆ, ಏನು ಬರೆದಿದ್ದಾರೆ ಅಂತ. ಹಾಗಾಗಿ ಅದನ್ನು ತೆಗೆದು ನೋಡುವಂತಹ ಕುತೂಹಲ ಅವರಿಗೆ ಇತ್ತು. ಹಾಗಾಗಿ ಈ ಬಗ್ಗೆ ತೆಗೆದು ನೋಡಿದ್ರ, ಆ ಪುಸ್ತಕವನ್ನು ತಗೊಂಡ್ರ, ಅದರಲ್ಲಿ ಏನು ಬರೆದಿತ್ತು, ಹಾಗಾದರೆ ನಿಮಗೆ ಕುತೂಹಲ ಆಗ್ತಿದೆ ಅಲ್ವಾ? ಹಾಗಾದರೆ ಏನು ಹೇಳಲಿಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಉಪೇಂದ್ರ ಅವರು ಅಂತ. ಸೊ ಈ ಎಲ್ಲವನ್ನು ಮಾತನಾಡೋಣ, ಯಾಕೆಂದರೆ ಇದು ಸ್ಪರ್ಧಾತ್ಮಕ ಜಗತ್ತು. ಇಲ್ಲಿ ನಾವೆಷ್ಟು ಕ್ರಿಯೇಟಿವ್ ಆಗಿರ್ತೀವಿ, ಎಷ್ಟು ಹೊಸತನವನ್ನು ನೀಡ್ತೀವಿ, ಎಷ್ಟು ನಮ್ಮ ಕಥೆಯಲ್ಲಿ ಗಟ್ಟಿತನ ಇದೆ, ಚಿತ್ರಕಥೆ ಎಷ್ಟು ವಿಭಿನ್ನವಾಗಿದೆ, ವಾಸ್ತವಕ್ಕೆ ಎಷ್ಟು ಹತ್ತಿರ ಇದೆ, ಹಾಗೆಯೇ ನೈಜ ಘಟನೆಗಳನ್ನು ಅದು ಆಧಾರಿತವಾಗಿದೆಯಾ, ಅಥವಾ ಅಲ್ಲಿನ ನಟನೆಗಳು ನಟನೆ ಮಾಡುವಂತಹ ಪಾತ್ರಗಳು ನಮ್ಮ ಸುತ್ತಮುತ್ತ ಓಡಾಡ್ತಿವೆ ಅಂತ ಅನಿಸುತ್ತಾ ಜನಗಳಿಗೆ, ಅಷ್ಟು ಚೆನ್ನಾಗಿ ಆ ಪಾತ್ರಧಾರಿಗಳು ಅಭಿನಯ ಮಾಡ್ತಾ ಇದ್ದಾರಾ, ಈ ಎಲ್ಲ ಪ್ರಶ್ನೆಗಳನ್ನು ಹುಟ್ಟಾಕೋಬೇಕು. ಹಾಗಾಗಿ ಅವರ ಒಂದು ಆ ಸಂದರ್ಶನದ ತುಣುಕು ಏನು ಹೇಳ್ತು ಮುಂದುವರೆದ ಭಾಗವನ್ನು ಒಂದು ಹಾಡಿನ ನಂತರ ಕೇಳಿಬರೋಣ. ಹಾಡು ಇದೆ, ಹೇಳ್ತಾ ಇದೆ, ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು ಅಂತ. ಹಾಗಾಗಿ ನಿಮಗೂ ಒಂದು ಹಾಡಿನ ಅಂತರ ಕಾಯಬೇಕಾಗತ್ತೆ.

ಹೌದು, ಕಾಯಿಸಿದ್ರು ನೋಯಿಸಿದ್ರು ಖಂಡಿತ ಪ್ರೇಮಿಗಳ ಪ್ರೀತಿ ನಿರಂತರವಾಗಿ ನಡೀತಾ ಇರುತ್ತೆ ಅಂತ. ಏನೋ ಕಂಟೆಂಟ್ ಈಸ್ ದ ಕಿಂಗ್ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಆ ಕಂಟೆಂಟ್ ಚೆನ್ನಾಗಿಲ್ಲದೆ ಇದ್ದಾಗ ಎಡವುತ್ತಾರೆ. ಅಂತಹ ಚಿತ್ರಗಳು ಜನರನ್ನು ತಲುಪೋದಿಲ್ಲ, ಅಥವಾ ತಲುಪಿದರೂ ಅದು ಚೆನ್ನಾಗಿಲ್ಲ ಅಂತ ಹೇಳಿ ಅದು ಓಡಲಿಕ್ಕೆ ಆಗಲ್ಲ, ಅಥವಾ ಹೆಚ್ಚು ಜನರು ಅದನ್ನು ನೋಡೋದಿಲ್ಲ. ಹಾಗಾಗಿ ಕಂಟೆಂಟ್ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು, ಯಾಕೆಂದರೆ ಸ್ಪರ್ಧಾತ್ಮಕ ಜಗತ್ತು ಎಷ್ಟರ ಮಟ್ಟಿಗೆ ಅಂದರೆ ಅಂಗೈಯಲ್ಲಿ ಪ್ರಪಂಚದಲ್ಲಿರುವಂತಹ ಪ್ರಪಂಚದಲ್ಲಿ ನಡೆಯುವಂತಹ ಎಲ್ಲ ಮಾಹಿತಿಯನ್ನು ಇವತ್ತಿಗೆ ಪಡೆಯಬಹುದು. ಇದಷ್ಟೇ ಅಲ್ಲದೆ ಅನೇಕ ಸೀರೀಸ್ಗಳು, ಹಾಗೆಯೇ ನಮ್ಮ ಅಂತರ್ಜಾಲ ವ್ಯವಸ್ಥೆಯಲ್ಲಿರುವ ಅನೇಕ ಪುಟ್ಟ ಪುಟ್ಟ ಧಾರಾವಾಹಿಗಳನ್ನು, ಶಾರ್ಟ್ ಸೀರೀಸ್ಗಳನ್ನು, ವೆಬ್ ಸೀರೀಸ್ಗಳನ್ನು ಎಲ್ಲವನ್ನು ನಾವು ಸುಲಭವಾಗಿ, ಹಾಗೆಯೇ ಕೆಲವನ್ನು ಉಚಿತವಾಗಿ ನೋಡಬಹುದು. ಹಾಗಾಗಿ ಇಂತಹ ಸ್ಪರ್ಧಾತ್ಮಕ ಯುಗದಲ್ಲಿ ನಾವೆಷ್ಟು ಕಾಳಜಿ ವಹಿಸಬೇಕು, ಯಾಕೆಂದರೆ ಇದೆಲ್ಲವೂ ಹಣದ ವ್ಯವಹಾರವನ್ನು

ಒಳಪಟ್ಟಿರುತ್ತೆ. ಅಲ್ಲಿ ಯಾರಿಗೋ ಒಬ್ಬರಿಗೆ ನಷ್ಟ ಆಗ್ತಿರತ್ತೆ, ಯಾರಿಗೋ ಒಬ್ಬರಿಗೆ ತೊಂದರೆ ಆಗಿರ್ತಿರತ್ತೆ. ಅವರು ನಿರ್ಮಾಪಕ ಸಾಕಷ್ಟು ಕಷ್ಟದಲ್ಲಿ ಹಣವನ್ನು ತಂದಿರ್ತಾನೆ, ಏನೋ ಒಂದು ಸಾಧನೆ ಮಾಡಬೇಕು ಸಿನಿಮಾ ರಂಗದಲ್ಲಿ, ಈ ರೀತಿಯ ಸಿನಿಮಾಗಳನ್ನು ಕೊಡಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳನ್ನು ಹೊತ್ತಿರ್ತಾರೆ. ಇನ್ನು ಈ ಹಿಂದೆ ಹೇಳಿದ ಹಾಗೆ ಉಪೇಂದ್ರ ಅವರ ಮಾತಿಗೆ ಬರೋದಾದರೆ, ಅವ್ರು ಹೇಳಿದ್ರಂತೆ ಆ ಪುಸ್ತಕವನ್ನು ಯಾರೂ ತೆಗೆದು ನೋಡಬೇಡಿ ಅಥವಾ ಅದರಲ್ಲಿ ಏನೂ ಇಲ್ಲ, ನೀವು ನೋಡಲೇಬೇಡಿ ಅಂತ ಬರೆದಿದ್ರಂತೆ. ಹಾಗಾಗಿ ಎಲ್ಲರಿಗೂ ಕುತೂಹಲ ತಾಳಲಾರದೆ ಅವರು ಎದ್ದು ಹೋದ ನಂತರ ಟೇಬಲ್ ಮೇಲಿದ್ದಂತಹ ಆ ಮೇಜಿನ ಮೇಲಿದ್ದಂತಹ ಆ ಒಂದು ಪುಸ್ತಕವನ್ನು ತೆಗೆದುಕೊಂಡು ಎಲ್ಲರೂ ಅಂದರೆ ಅಲ್ಲಿ ಸುತ್ತ ಇರುವಂತಹ ಎಲ್ಲರೂ ಅದರಲ್ಲಿ ಏನಿದೆ ನೋಡಿ ಅಂಥದ್ದೇನಿದೆ ಅವ್ರು ಏನು ಹೇಳ್ತಿದ್ದಾರೆ ಅಂತ. ಆದರೆ ಅದನ್ನು ತೆಗೆದು ನೋಡಿದಾಗ ಅದು ಖಾಲಿ ಪುಸ್ತಕವಾಗಿತ್ತಂತೆ, ಅದರಲ್ಲಿ ಏನೂ ಇರಲಿಲ್ಲ. ಆದರೆ ನಮ್ಮ ಕುತೂಹಲ ನಮಗೆ ಎಷ್ಟು 108 ಪ್ರಶ್ನೆಗಳನ್ನು ಹುಟ್ಟಾಕಿರುತ್ತೆ. ಯಾಕೆಂದರೆ ಒಬ್ಬ ಸ್ಟಾರ್ ನಿರ್ದೇಶಕ, ರಿಯಲ್ ಸ್ಟಾರ್ ಅನಿಸುವಂತಹ ನಿರ್ದೇಶಕ, ಸಾಕಷ್ಟು ತಲೆಗೆ ಹುಳ ಬಿಡುವಂತಹ ನಿರ್ದೇಶಕರು ಏನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಅದರಲ್ಲಿ ಏನೂ ಇಲ್ಲ ಅಥವಾ ಅದರಲ್ಲಿ ಇರೋದೊಂದು ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ ನೋಡಬೇಡಿ ಅಂದರೆ ಆ ಕುತೂಹಲ ನಮ್ಮನ್ನು ತಡೆಯಲಿಕ್ಕೆ ಬಿಡೋದಿಲ್ಲ, ಕಾಯಲಿಕ್ಕೆ ಬಿಡೋದಿಲ್ಲ. ಹಾಗೆಯೇ ಸಿನಿಮಾಗಳು ಸಹ ನಮಗೆ ಇದರ ಒಳಗಡೆ ಏನಿದೆ, ಒಳಮರ್ಮ ಏನಿದೆ, ನೈಜತೆ ಏನಿದೆ, ಸತ್ಯ ಏನಿದೆ, ಇವನ್ನೆಲ್ಲ ತಿಳಿಯುವಂತಹ ಕುತೂಹಲವನ್ನು ಆ ಚಿತ್ರಗಳು ತನ್ನ ಒಂದು ಮುಖಪುಟದ ಮುಖಾಂತರ, ಪೋಸ್ಟರ್ನ ಮುಖಾಂತರ, ಪಾತ್ರವರ್ಗದ ಮುಖಾಂತರ ಜನರನ್ನು ಸೆಳೀಬೇಕಾಗತ್ತೆ. ಅದು ಬಹಳ ಮುಖ್ಯ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅಂತ ನಾ ಭಾವಿಸ್ತೀನಿ. ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಸಂದೇಶದ ಮುಖಾಂತರ ತಿಳಿಸಿ. ಯಾವ ರೀತಿಯ ಚಿತ್ರಗಳು ನಿಮಗೆ ಇಷ್ಟ ಆಗುತ್ತೆ, ಹಾಗೆಯೇ ಈ ಮುಂಬರುವ ಚಿತ್ರಗಳಲ್ಲಿ ಯಾವ ರೀತಿಯ ಕಥಾಹಂದರ ಇದ್ದರೆ ನಿಮಗೆ ಹತ್ತಿರ ಅನಿಸುತ್ತೆ, ನೋಡಬೇಕನ್ಸುತ್ತೆ, ಅದರಲ್ಲೂ ಚಿತ್ರ ಮಂದಿರಕ್ಕೆ ಹೋಗಿ ನೋಡಬೇಕನ್ಸುತ್ತೆ, ಈ ಬಗ್ಗೆ ಸಂದೇಶವನ್ನು ಕಳಿಸಿ.

ಸಿನಿಮಾಗಳು ಸಿದ್ಧ ಸೂತ್ರಗಳಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಒಂದಷ್ಟು ಪ್ರಾಮಾಣಿಕ ಪ್ರಯತ್ನಗಳು ಬೇಕು. ಜೊತೆಗೆ ವಿಭಿನ್ನತೆ, ನೈಜತೆ, ಹಾಗೇ ವಾಸ್ತವಕ್ಕೆ ಹತ್ತಿರ ಅನಿಸುವಂತಹ ಕತೆ, ಚಿತ್ರಕತೆ ಎಲ್ಲವೂ ಬೇಕು. ಈ ಬಗ್ಗೆ ಮಾತನಾಡ್ತಾ ಇದ್ವಿ. ಹಿಂದೆ ಒಂದು ಕಾಲ ಆಯಿತು, ಸಾಲು ಸಾಲು ಚಿತ್ರಗಳು, ಯಾರಾದರೂ ಒಬ್ಬರು ಪೊಲೀಸ್ ಪಾತ್ರದಲ್ಲಿ ಅಭಿನಯ ಮಾಡಿದ್ರೆ ಆ ಚಿತ್ರ ಹಿಟ್ಟಾದರೆ ಮತ್ತೆ ಸಾಲು ಸಾಲು ಚಿತ್ರಗಳು ಪೊಲೀಸ್ ಮತ್ತು ಇನ್ವೆಸ್ಟಿಗೇಷನ್ ಈ ಬಗ್ಗೆ ಸುತ್ತ ಕಥೆಯನ್ನು ಹೆಣೆದು ಚಿತ್ರಗಳು ಬರ್ತಾ ಇತ್ತು. ಅಥವಾ ಯಾವುದೋ ಒಂದು ಹಾಸ್ಯದ ಸನ್ನಿವೇಶ ಅಥವಾ ಚಿತ್ರ ಹಿಟ್ಟಾದರೆ ಹಾಸ್ಯದ ಬಗ್ಗೆ ಸಾಕಷ್ಟು ಚಿತ್ರಗಳು, ಅದೇ ರೀತಿಯ ಕಥಾ ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಒಂದಷ್ಟು ಚಿತ್ರಗಳು ಬರ್ತಾ ಇತ್ತು. ಅಥವಾ ಚಿತ್ರದ ಪ್ರಾರಂಭದಲ್ಲಿ ಒಂದು ಫೈಟು, ಒಂದು ಇಂಟ್ರೊಡಕ್ಷನ್ ಸಾಂಗು, ಒಂದು ನಾಲ್ಕು ಗೀತೆ, ಒಂದು ಮೂರು ಫೈಟು, ಒಂದಷ್ಟು ಪಂಚ್ ಡೈಲಾಗ್ಗಳು, ಹಾಗೆಯೇ ಒಂದಷ್ಟು ಹಾಸ್ಯದ ಸನ್ನಿವೇಶಗಳು, ಇವೆಲ್ಲವನ್ನು ಇಟ್ಟು ಒಂದು ಸಿನಿಮಾ ಗೆದ್ದರೆ ಅದೇ ರೀತಿಯ ನೂರಾರು ಸಿನಿಮಾಗಳು ಅಥವಾ ಹತ್ತಾರು ಸಿನಿಮಾಗಳು ಬಂದು ಪ್ರೇಕ್ಷಕರನ್ನು ನೋಡು ಅಂತ ಹೇಳ್ತಾ ಇತ್ತು. ಆದರೆ ಎಲ್ಲ ಸಿನಿಮಾಗಳನ್ನು ಪ್ರೇಕ್ಷಕ ಮಹಾಪ್ರಭು ಒಪ್ಪಬೇಕು, ನೋಡಬೇಕು ಅನ್ನುವ ಆಯ್ಕೆ ಅವನಿಗೆ ಬಿಟ್ಟದ್ದು. ಹಾಗಾಗಿ ಆತ ನಿರ್ಧಾರ ಮಾಡಿದ್ರೆ ಯಾವುದೇ ಚಿತ್ರವನ್ನು ಗೆಲ್ಲಿಸಬಹುದು, ಹಾಗೆಯೇ ಚಿತ್ರವನ್ನು ವೀಕ್ಷಣೆ ಮಾಡದೆ ಸೋಲಿಸಬಹುದು. ಹಾಗಾಗಿ ಎಲ್ಲವೂ ಪ್ರೇಕ್ಷಕ ಮಹಾಪ್ರಭು ಮೇಲೆ, ಅವನ ಆಲೋಚನೆ ಮೇಲೆ, ಇಷ್ಟದ ಮೇಲೆ ಮತ್ತು ಅವನ ಆಸಕ್ತಿಯ ಮೇಲೆ ನಿರ್ಧಾರ ಆಗಿರುತ್ತೆ. ಹಾಗಾಗಿ ನಾವು ಯಾರನ್ನು ಮೆಚ್ಚಿಸದೇ ಇದ್ದರೂ ಪರವಾಗಿಲ್ಲ, ಪ್ರೇಕ್ಷಕರಿಗೆ ಇಷ್ಟ ಆಗುವ ಅಂದರೆ ಅದನ್ನು ನೋಡಲಿಕ್ಕೆ ಬಯಸುವಂತಹ ಆ ಒಂದು ವರ್ಗವನ್ನು, ಆ ವರ್ಗ ಕಾಯುತ್ತಾ ಕುಳಿತಿರುವ ಅವರ ಅಪೇಕ್ಷೆಗಳನ್ನು ಮೆಚ್ಚುವಂತಹ ಚಿತ್ರಗಳನ್ನು ನಾವು ಮಾಡಬೇಕಾಗತ್ತೆ.

ಸಿನಿಮಾ ಅನ್ನೋದೇ ಒಂದು ಮಾಯಾ ಜಗತ್ತು. ಅಲ್ಲಿ ನಮಗೆ ಬೇಕಾದ್ದು ಬೇಡದಿದ್ದು ಅಥವಾ ನಮ್ಮ ನೈಜ ಬದುಕಿನಲ್ಲಿ ಅಥವಾ ವಾಸ್ತವದ ಬದುಕಿನಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದದ್ದು ಆಗುವಂತಹದ್ದು ಎಲ್ಲವನ್ನ ಸನ್ನಿವೇಶಗಳ ಮುಖಾಂತರ ಕಟ್ಟಿಕೊಡುತ್ತೆ, ಸಾಕಷ್ಟು ನೀತಿ ಪಾಠವನ್ನು ಹೇಳುತ್ತೆ, ಹಾಸ್ಯದ ಮುಖಾಂತರ ನಮ್ಮನ್ನು ನಗಿಸುತ್ತೆ, ಅಳಿಸುತ್ತೆ. ಎಲ್ಲವನ್ನು ವರ್ಗದವರು ಮಾಡ್ತಾರೆ. ಹಾಗಾಗಿ ಸಾಕಷ್ಟು ವಿಭಾಗಗಳಲ್ಲಿ ಕೆಲಸ ನಡೆಯುತ್ತೆ. ಇದೊಂದು ಸಮಷ್ಟಿ ಕೃಷಿ ಅಂತ ಹೇಳಬಹುದು. ಎಲ್ಲ ವಿಭಾಗದಲ್ಲೂ ಕೆಲಸಗಳು ಚೆನ್ನಾಗಾದಾಗ ಒಂದು ಉತ್ತಮ ಚಿತ್ರ, ಕೌಟುಂಬಿಕ ಚಿತ್ರ, ಸಾಂಸಾರಿಕ ಚಿತ್ರ ಅಥವಾ ಎಲ್ಲ ವರ್ಗದ ಪ್ರೇಕ್ಷಕರನ್ನು ಸೆಳೆಯುವಂತಹ ಚಿತ್ರ ಮೂಡಿಬರುತ್ತೆ. ಹಾಗೆಯೇ ಆ ಚಿತ್ರಗಳನ್ನು ಇತ್ತೀಚಿನ ದಿನಗಳಲ್ಲಿ ಮಾಸ್ ಹಿಟ್, ಪ್ಯಾನ್ ಇಂಡಿಯಾ ಅಂತೆಲ್ಲ ಹೇಳಲಾಗತ್ತೆ. ಪ್ಯಾನ್ ವರ್ಲ್ಡ್ ಚಿತ್ರಗಳನ್ನು ಸಹ ಮಾಡಲಾಗತ್ತೆ. ದೊಡ್ಡ ದೊಡ್ಡ ಬಜೆಟ್ಗಳಿರುತ್ತೆ. ಕೆಲವು ತುಂಬ ಕಡಿಮೆ ಬಜೆಟ್ನಲ್ಲಿ ಚಿತ್ರವನ್ನು ಮಾಡಿದರೂ ಸಹ ತನ್ನ ಕಥೆ, ಚಿತ್ರಕಥೆಯಿಂದ, ಸಂಭಾಷಣೆಯಿಂದ, ವಿಭಿನ್ನತೆಯಿಂದ ಒಂದಷ್ಟು ವರ್ಗದ ಪ್ರೇಕ್ಷಕರನ್ನು ಸೆಳೆಯುತ್ತೆ. ಯಾಕೆಂದರೆ ಚಿತ್ರ ಯಾಕೆ ಯಾರನ್ನು ಸೆಳೆಯುತ್ತೆ ಅಂತ ಹೇಳಲಿಕ್ಕೆ ಬರಲಿಲ್ಲ. ಆ ಮಾಯಾ ಜಗತ್ತು ಕಣ್ಣಿಗೆ ಕಟ್ಟಿಕೊಡುವಂತಹ ನಾಗಾ ಲೋಕ ಬೇರೆಯದ್ದೇ ಇರುತ್ತೆ. ಕೆಲವು ನಿರ್ದೇಶಕರಿರ್ತಾರೆ, ಅವ್ರು ಹೇಳ್ತಾರೆ ಏನಂದರೆ, ನಿಜವಾಗ್ಲೂ 20-50 ಜನ 100 ಜನ ಹೊಡಿಲಿಕ್ಕೆ ಸಾಧ್ಯನಾ, ಫೈಟಿಂಗ್ ಸಾಧ್ಯನಾ? ಹಾಗಾಗಿ ನಾನು ಹಾಸ್ಯದ ಮುಖಾಂತರ, ಸಂಭಾಷಣೆಯ ಮುಖಾಂತರ, ಜನರಿಗೆ ಚಾಟಿ ಬೀಸುವ ಮುಖಾಂತರ, ಮಾತುಗಳ ಮುಖಾಂತರ ನನ್ನ ಚಿತ್ರವನ್ನು ತುಂಬ ಸಾಧ್ಯವಾದಷ್ಟು ನಿರ್ಮಾಪಕನಿಗೆ ಹೊರೆಯಾಗದ ರೀತಿಯಲ್ಲಿ ಕಡಿಮೆ ಬಜೆಟ್ನಲ್ಲಿ ಸಿನಿಮಾನ ಮಾಡಿಕೊಡ್ತೀನಿ, ಒಳ್ಳೆಯ ಚಿತ್ರಗಳನ್ನು ಮಾಡಿಕೊಡ್ತೀನಿ ಅಂತ ಒಬ್ಬರು ನಿರ್ದೇಶಕರು ಹೇಳ್ತಾರೆ. ಮತ್ತೋರ್ವ ನಿರ್ದೇಶಕರು ಹೇಳ್ತಾರೆ, ಚಿತ್ರದ ಸನ್ನಿವೇಶ, ಸಿನಿಮಾ ಅಂದ್ರೇ ಅದೊಂದು ಊಹೆಗೂ ನಿಲುಕದ ಪ್ರಪಂಚ. ಆ ಪ್ರಪಂಚವನ್ನು ನಾನು ಕಟ್ಕೊಡ್ಬೇಕು ಅಂದರೆ ನಾನು ಒಂದಷ್ಟು ಹೊಸ ಪ್ರಯತ್ನಗಳನ್ನು ಮಾಡಬೇಕು. ಅದು ಕ್ಯಾಮರಾ ರೀತಿಯಲ್ಲಾಗಿರ್ಬೋದು, ಸಂಗೀತದ ರೀತಿಯಲ್ಲಾಗಿರ್ಬೋದು, ಇನ್ಸ್ಟ್ರೂಮೆಂಟ್ಗಳನ್ನು ಬಳಸೋದು ರೀತಿಯಾಗಿರ್ಬೋದು, ಎಡಿಟಿಂಗಲ್ಲಾಗಿರ್ಬೋದು, ಕಥೆಯನ್ನು ಹೇಳುವ ಪರಿಯಲ್ಲಾಗಿರ್ಬಹುದು ಅಥವಾ ಸ್ಕ್ರೀನ್ ಪ್ಲೇಯಲ್ಲಾಗಿರ್ಬಹುದು. ಜೊತೆಗೆ ಓವರಾಲ್ ಚಿತ್ರದ ಕೊನೆಯಲ್ಲಿ ಎಲ್ಲವನ್ನು ನಾನು ಪೂರ್ತಿಯಾಗಿ ಎಳೆಯಳೆಯಾಗಿ ಪ್ರೇಕ್ಷಕನಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ಯಶಸ್ವಿ ಆಗಲಿಕ್ಕೆ ಇಂತಹದ್ದೇ ಒಂದು ಸಿದ್ಧ ಸೂತ್ರ ಅಂತ ಯಾರ ಕೈಲೂ ಇದುವರೆಗೂ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ.

ಈ ಸಿನಿಮಾ ಕ್ಷೇತ್ರ ಅಂದ್ರೇ ಒಂದು ರೀತಿ ವಿಭಿನ್ನತೆ ಎಲ್ಲವೂ ಸೇರಿರುತ್ತೆ, ಆದರೆ ಇಲ್ಲಿ ಸೋಲು ಗೆಲುವು ಸಾಮಾನ್ಯವಾಗಿರುತ್ತೆ. ಬಹುತೇಕ ಎಲ್ಲ ದೊಡ್ಡ ನಿರ್ದೇಶಕರು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯತ್ನದಲ್ಲಿ ಸೋತಿರ್ತಾರೆ, ಆದರೆ ಅವರ ಪ್ರಯತ್ನ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಎಲ್ಲ ಚಿತ್ರಕ್ಕೂ 100% ಪ್ರಯತ್ನವನ್ನು ಅವರು ಹಾಕೇ ಇರ್ತಾರೆ. ಹಾಗೇ ಪ್ರತಿಯೊಬ್ಬ ನಟರೂ ಸಹ ತಮ್ಮ ಚಿತ್ರ ಗೆಲ್ಲಬೇಕು, ಒಳ್ಳೆಯ ಪಾತ್ರ ಪೋಷಣೆ ಇರಬೇಕು. ಹಾಗೆಯೇ ಈ ರೀತಿಯ ನಟನೆ ಕತೆ ಚಿತ್ರಕಥೆಯ ಮುಖಾಂತರ ತನ್ನನ್ನು ತಾನು ಪ್ರೇಕ್ಷಕರ ಮುಂದೆ ಬರಬೇಕು ಅಂತೆಲ್ಲ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ನಟ ನಟಿಯರು, ಪೋಷಕ ಪಾತ್ರ ವರ್ಗದವರು ಎಲ್ಲರೂ, ತಾರಾಗಣ ಎಲ್ಲವೂ ಅಭಿನಯ ಮಾಡಿರುತ್ತೆ. ಆದರೆ ಎಲ್ಲವೂ ಗೆಲ್ಲಬೇಕು ಅಂತಿಲ್ಲ, ಅಥವಾ ಎಲ್ಲವೂ ಸೋಲುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಇನ್ನು ಸಂದೇಶಗಳನ್ನು ನೋಡೋದಾದರೆ ಪ್ರೀತಿ ಪ್ರೇಮ ಎಲ್ಲ ನಮಗೆ ಆಗಬರಲ್ಲ, ಕಾಮಿಡಿ ಚಿತ್ರಗಳು ತುಂಬ ಇಷ್ಟ ಆಗುತ್ತೆ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆಯೇ ಚನ್ನಪ್ಪ ಅವರು ಜೆ ಪಿ ನಗರ ಇಲ್ಲಿಂದ ನಾವೆಲ್ ಬೇಸ್ಡ್ ಫಿಲಮ್ ವಿತ್ ಮೆಲೋಡಿಯಸ್ ಸಾಂಗ್ಸ್ ನಾನ್ ವೈಲೆನ್ಸ್ ಸ್ಟೋರಿ ಆಫ್ ರಿಯಲ್ ಲೈಫ್ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಇನ್ನು ಹಲವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು, ಹಾಗೆಯೇ ಮಾಹಿತಿ ಇಷ್ಟ ಆಯಿತು ಅಂತ, ನಿಮ್ಮ ನಿರೂಪಣೆ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ರವಾನಿಸಿದ್ದಾರೆ. ಮೆಸೇಜ್ ಕಳಿಸಿರುವ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ, ನೈಜತೆಗೆ ಹತ್ತಿರವಾಗಿರುವಂತಹ ಕತೆಗಳ ಮುಖಾಂತರ ಇನ್ನಷ್ಟು ಮತ್ತಷ್ಟು ಹೊಸ ಪ್ರಯತ್ನಗಳು, ಜೊತೆಗೆ ಹಾಡುಗಳು ಒಂದು ರೀತಿ ಎಲ್ಲ ವರ್ಗದ ಜನರಿಗೆ ಇನ್ವಿಟೇಷನ್ ಅಂತ ಹೇಳ್ತಾರಲ್ಲ, ಈಗ ಒಂದು ಮದುವೆ ಅಥವಾ ಒಂದು ಬರ್ತ್ಡೇ ಹುಟ್ಟುಹಬ್ಬಕ್ಕೆ ಒಂದು ಇನ್ವಿಟೇಷನ್ ಕೊಡ್ತೀವಿ, ಹಾಗೆಯೇ ಪ್ರತಿ ಚಿತ್ರಕ್ಕೆ ಹಾಡುಗಳು ಎಲ್ಲ ಕಾಲದಲ್ಲೂ ಒಂದು ರೀತಿಯ ಪ್ರೇಕ್ಷಕರನ್ನು ಸೆಳೆಯೋದಕ್ಕೆ ಒಂದು ರೀತಿಯ ಇನ್ವಿಟೇಷನ್ ಕಾರ್ಡ್ ಆಗಿರುತ್ತೆ. ಹಾಗಾಗಿ ಒಳ್ಳೆಯ ಹಾಡುಗಳನ್ನು ತನ್ನ ಧ್ವನಿಯ ಮುಖಾಂತರ, ಸಂಗೀತದ ಮುಖಾಂತರ, ಬರೆಸುವ ಮುಖಾಂತರ ಪ್ರೇಕ್ಷಕರಿಗೆ ತಲುಪಿಸಬೇಕಾಗತ್ತೆ.

0: ಸೋತೆ ಸೋತೆ ಸೋತೆ ಅಂತ ಎಷ್ಟೇ ಹೇಳಿದ್ರೂ ಸೋಲಿನ ಜೊತೆಗೆ ಗೆಲುವು ಹಿಂದೆ ಇರುತ್ತೆ. ಯಾಕೆಂದರೆ ಪ್ರತಿದಿನ ಬೆಳಗ್ಗೆ ಹೇಗಾಗುತ್ತೋ ಸಂಜೆ ಸಹ ಮತ್ತೆ ಬರಲೇಬೇಕು. ಸಂಜೆ ಆಗ್ತಾ ಇದೆ, 5 ಗಂಟೆ ಅಂತ ಸಮಯ ಹೇಳ್ತಾ ಇದೆ ಕಾರ್ಯಕ್ರಮ ಮುಗಿಸುವಂತಹ ಹೊತ್ತು. ಅನೇಕರ ಸಂದೇಶಗಳು, ಹಾಗೇ ನಿಮ್ಮೆಲ್ಲರ ಪ್ರೀತಿ, ಕಾರ್ಯಕ್ರಮ ಕೇಳುವಿಕೆ ಸದಾ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇನ್ನಷ್ಟು ಮತ್ತಷ್ಟು ಒಳ್ಳೆಯ ಕಥೆಗಳು, ಚಿತ್ರಕಥೆ ಜೊತೆಗೆ ನಟನೆ ಇರುವಂತಹ ಕನ್ನಡ ಸಿನಿಮಾಗಳು ನಮಗೆ ನೋಡುವಂತೆ ಆಗಲಿ, ಎಲ್ಲ ಚಿತ್ರಗಳನ್ನು ಸಿನಿಮಾ ಚಿತ್ರಮಂದಿರದಲ್ಲಿ ನೋಡುವಂತೆ ಆಗಲಿ. ಯಾಕೆಂದರೆ ಸಾಕಷ್ಟು ನಿರ್ಮಾಪಕರು ಅದಕ್ಕೆ ಹಣ ಹೂಡಿರ್ತಾರೆ. ಅವರೆಲ್ಲರೂ ಉಳಿಬೇಕು ಅಂದರೆ ಚಿತ್ರಮಂದಿರದಲ್ಲಿ ನಾವು ಸಿನಿಮಾಗಳನ್ನು ನೋಡಬೇಕಾಗತ್ತೆ. ಈ ರೀತಿಯ ಪ್ರಯತ್ನಗಳಾಗಲಿ, ಒಳ್ಳೆಯ ಕಥೆಗಳು ಬಂದರೆ ಖಂಡಿತ ನೋಡ್ತೀವಿ ಅಂತ ಎಲ್ಲ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಹೇಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ಇಷ್ಟು ಹೊತ್ತು ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾದದ್ದು ಈ ಸಮಯದ ಗೆಳೆಯ ಸುನಿಲ್ ರುದ್ರಮೂರ್ತಿ.
1: ಕುಂಕುಂ.

ಫಸ್ಟಿಂದ ಪ್ರೀತಿನ ಮಾಡ್ತೀನಿ ನಾ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಂತೋಷ್ ಅವರು ಫಸ್ಟಿಂದ ಕಾರ್ಯಕ್ರಮ ಶುರು ಮಾಡ್ತೀನಿ ಅಂತ ಅವ್ರು ನಿಂತಿದ್ದಾರೆ, ನ್ಯೂಸ್ ರೀಡರ್ ನ್ಯೂಸ್ ಓದ್ತೀನಿ ಅಂತ ಅವರು ಕೂತ್ಕೊಂಡಿದ್ದಾರೆ. ಹಾಗಾಗಿ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಜ್ಞರು ಮತ್ತು ಅಧಿಕಾರಿಗಳ ತಾಂತ್ರಿಕ ಸಮಿತಿಯ ವರದಿ ಶಿಫಾರಸಿನ ಅನ್ವಯ ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಪುನರಾರಂಭಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಯಾವುದೇ ಸರಕು ಸಾಗಣೆ ವಾಹನವು ಅಗತ್ಯ ದಾಖಲೆಗಳು ಇಲ್ಲದೆ ಚೆಕ್ಪೋಸ್ಟ್ ಅಥವಾ ರಾಜ್ಯದ ಗಡಿಯನ್ನು ದಾಟಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಾಣಿಜ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸೂಚಿಸಿದ್ದಾರೆ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಮುಂದಾಗಿದ್ದು, ನೇಮಕಾತಿ ಪ್ರಕ್ರಿಯೆ ಕುರಿತಂತೆ ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆ ನಡೆಯುವ ಬಿಡಿಎ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ವಾಕಥಾನ್ನಲ್ಲಿ ಭಾಗವಹಿಸುವ ಸಾರ್ವಜನಿಕರ ಅನುಕೂಲಕ್ಕೆ ಬಿಎಂಆರ್ಸಿಎಲ್ ನಾಳೆ ಬೆಳಗ್ಗೆ 4 ಗಂಟೆಯಿಂದ ನಗರದ ಎಲ್ಲಾ ಮೆಟ್ರೋ ಮಾರ್ಗಗಳಲ್ಲಿ ರೈಲು ಸಂಚಾರ ಆರಂಭಿಸಲಿದೆ ಎಂದು ತಿಳಿಸಿದೆ. ಲಂಡನ್ನಲ್ಲಿ ನಡೆದ 2026 ವಾರ್ಷಿಕ ಯುಕೆ ಭಾರತ ಪ್ರಶಸ್ತಿಯನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಉಭಯ ರಾಷ್ಟ್ರಗಳ ಸಂಬಂಧವನ್ನು ವೃದ್ಧಿಸುವಲ್ಲಿನ ಅಸಾಧಾರಣ ನಾಯಕತ್ವಕ್ಕಾಗಿ ನೀಡಲಾಗಿದೆ. ಜಪಾನ್ ಪ್ರಧಾನಿ ಸನೆ ತಕೈಚಿ ಮುಂದಿನ ತಿಂಗಳು 1-3 ನವದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇದು ತಕೈಚಿ ಅವರ ಮೊದಲ ಅಧಿಕೃತ ಭೇಟಿಯಾಗಿದೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಿರುವ ಪ್ರದೇಶಗಳಿಗೆ ಸಂಜೆ ವೇಳೆಯಲ್ಲೂ ಆಟೋ ಟಿಪ್ಪರ್ಗಳನ್ನು ಕಳುಹಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತ ಪುರುಷರ ತಂಡ ಇಂದು ಬೆಲ್ಫಾಸ್ಟ್ನಲ್ಲಿ ಮೊದಲ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಆತಿಥೇಯ ಐರ್ಲೆಂಡ್ ವಿರುದ್ದ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಆರಂಭವಾಗಲಿದೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 5:55. ಸ್ನೇಹಿತರೆ, ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಳ್ಳೋಣ.

ಕಾರ್ಯಕ್ರಮ ವಿವರಣೆಯ ನಂತರ 5:05 to 8:00 ಸೇಫ್ ಟ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಒಂದೇ ಮಾತರಂರ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು. ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ವಾಯುಸೇನೆಯ ನಿವೃತ್ತ ವಾರೆಂಟ್ ಅಧಿಕಾರಿ ಶ್ರೀಧರ್ ಭಟ್. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. ಆರು ಗಂಟೆ 55 ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಯುವ ಧ್ವನಿ, 9:15 ಹಿಂದಿ ಮೆಲೋಡಿಸ್, 10:02 ಪ್ರೇಮ ನಿನಾದ. ನಾಳೆ ಬೆಳಗ್ಗೆ 6:03

ಕಾರ್ಯಕ್ರಮ ವಿವರಣೆ 6:05 ನಾದೋಪಾಸನೆ 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ನಂತರ ಭಾವಗೀತೆ, ತದನಂತರ ಚಿತ್ರಗೀತೆಗಳು. ಗಂಟೆಗೆ ಇಂದಿನ ವಿಶೇಷ, 10:02 ಓಲ್ಡ್ ಈಸ್ ಗೋಲ್ಡ್, 11:02 ಹೊಸ ಹಾಡು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು. ಗಂಟೆ 2 ಚಿತ್ರಗೀತೆಗಳು. 1:20 ವಾಟ್ಸಪ್ ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, ಸಂದೇಶ ನಮಗೆ, ಸಂಗೀತ ನಿಮಗೆ. 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ಸ್. 2:40 ಚಿತ್ರತಾಣ. 3:00 ಸಖಿ ಸಹೇಲಿ ಹಾಗೂ ಇತರೆ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ. 5:02 ಕಾರ್ಯಕ್ರಮ ವಿವರಣೆ. 5:05-8:00 ಸೇಫ್ ಟೈಮ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸಿ. ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02-8:00 ಗಾನಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಹೂಮಳೆ. 9:15 ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ. ಎಲ್ಲ ಕಾರ್ಯಕ್ರಮಗಳೊಂದಿಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರಾ ಸ್ನೇಹಿತರೆ. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಂಡ್ರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಸರಿಯಾಗಿ 5:15 ಈ ಸಮಯ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವ ಸ್ನೇಹಿತರೆ. 1990 ನಂತರ ಬಿಡುಗಡೆ ಆಗಿರುವಂಥ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಗೀತೆಗಳನ್ನು ಕೇಳೋದಕ್ಕೆ

ಆರಂಭ ಮಾಡೋಣ. ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಹೇಳಿದ್ದನ್ನು ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಇನ್ನು ಸಂಜೆಯ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಹೆಚ್ಚು ಕಾಯಿಸೋದು ಬೇಡ. ಇವತ್ತು ಒಂದಷ್ಟು ಪ್ರತಿದಿನವೂ ವಿಶೇಷವೇ ವಿವಿಧ ಭಾರತಿ ಅಂದರೆ, ಆದರೆ ಒಂದಷ್ಟು ವಿಶೇಷ ಗೀತೆಗಳನ್ನು ಕೇಳ್ತಾ ಸಾಗೋಣ, ಗೀತೆಗಳನ್ನ ಎಂಜಾಯ್ ಮಾಡ್ತಾ ಸಾಗೋಣ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಯಾರೇ ನೀನು ಚಲನಚಿತ್ರದ ಈ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಅನ್ನ ಕೇಳಿದ್ರಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಟೈಮ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ ಗೀತೆಗಳನ್ನ ಕೇಳ್ತಾ ಇದೀವಿ. ವಿಶೇಷವಾಗಿ 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರದ ಗೀತೆಗಳನ್ನ ಕೇಳುವಂತಹ ಸಮಯ ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಸ್ನೇಹಿತರೆ. ಇನ್ನು ಈಗ ಪ್ರಸಾರ ಮಾಡುವಂತಹ ಗೀತೆಯ ಸಾಲುಗಳು ಅದ್ಭುತವಾಗಿದೆ ಸ್ನೇಹಿತರೆ. ಒಂದೆರಡು ಸಾಲುಗಳನ್ನ ಹೇಳ್ತೀನಿ. ಹೊಂಬಿಸಿಲ್ಲ

ಮಳೆಬಿಲ್ಲ ವಿಮಾನ ಬೆಳದಿಂಗಳ ಪ್ರಯಾಣ, ನೀ ಹೇಗಾದರೂ ಸರಿಯೇ ಒಲವಾಗಿ ಬಾ. ಯಾವುದು ಈ ಗೀತೆ ಅಂತ ಕೇಳ್ತಾ ಇದ್ರೆ, ಕೇಳಿದ್ರೆ ಯಾವಾಗಾದರೂ ಈ ಗೀತೆನ ಪ್ರಾಯಶಃ ಅರ್ಧಕ್ಕರ್ಧ ನಮ್ಮ ಲಿಸ್ನರ್ಸ್ ಕೇಳಿರಲ್ಲ. ಅಂತ ಒಳ್ಳೆಯ ಗೀತೆ ಇದು, ಭೂತಯ್ಯನ ಮಕ್ಕಳು ಚಿತ್ರದ ಗೀತೆ ಇದು. ರಾಜೇಶ್ ಕೃಷ್ಣನವರ ಅದ್ಭುತ ಗಾಯನ, ಕೆ ಕಲ್ಯಾಣ್ ಅವರ ಸುಂದರವಾದ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತದಲ್ಲಿ.

0: ಒಳ್ಳೆ ಸ್ಕೂಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಹೇಗಿತ್ತು ಗೀತೆ? ಸಾಕಷ್ಟು ಸ್ನೇಹಿತರ ಸಂದೇಶಗಳು ಬಂದಿದೆ, ಹೇಳ್ತಾ ಇದ್ರೆ ಗೀತೆನ ಕೇಳಿರ್ನಿಲ್ಲ, ಒಳ್ಳೆಯ ಗೀತೆ ಕೇಳಿಸ್ತಾ ಇದ್ದೀರಾ ಅಂತ. ಹಾಗೆ ಕಾರ್ಯಕ್ರಮದ ಆರಂಭದಲ್ಲಿ ಸಾಕಷ್ಟು ವೆಲ್ಕಮ್ ಸಂದೇಶಗಳು ಬಂದಿದೆ, ಆ ಎಲ್ಲ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಒಂದು ಪುಟ್ಟ ಬ್ರೇಕ್ನ ನಂತರ ಗೀತೆಗಳನ್ನು ಕೇಳ್ತಾ ಸಾಗೋಣ.
1: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು BengaluruByBDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
0: ಇದು ನಿಮ್ಮ ಮೆಚ್ಚಿನ ವಿದ್ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಲಂಕೇಶ ಚಿತ್ರದ ಗೀತೆ ಇದು. ಹೇಮಂತ್ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಒಪ್ಪಿದ್ದು ಒಬ್ಬಳನ್ನೇ ನಾನು, ಹಂಸಲೇಖ ಅವರ ಅದ್ಭುತ ಸಾಲುಗಳು. ಮತ್ತೊಮ್ಮೆ ಈಗ ಒಂದು ಗೀತೆಯ ಬಿಟ್ಟನ್ನು ಕೇಳೋಣ ಸ್ನೇಹಿತರೆ. ಹುಚ್ಚ ಚಿತ್ರದ್ದು, ಕೆ ಕಲ್ಯಾಣ್ ಅವರ ರಚನೆ, ರಾಜಶ್ರಮನಾಥ್ ಅವರ ಸಂಗೀತ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಸಂದೇಶಗಳು ಬರ್ತಾ ಇದೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳನ್ನ ಖಂಡಿತ ನಾನು ನೋಡ್ತೀನಿ. ಈಗ ಸ್ಟುಡಿಯೋ ಸಮಯ ಸರಿಯಾಗಿ 5:40, ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿಯನ್ನ ಕೇಳುವಂತ ಸಮಯ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಈಗ ಸಾಮಾನ್ಯವಾಗಿ ಸರ್ಕಾರದ ಕೆಲವು ಸೌಲಭ್ಯಗಳನ್ನು ಪಡಿಬೇಕಂದಾಗ ಬೇರೆ ಬೇರೆ ಕಾರ್ಡ್ಗಳನ್ನ ಪಡಿತೀವಿ ನಾವು. ಅದರಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರ ಒಂದು ಬಹಳ ಮುಖ್ಯವಾದ ಹಕ್ಕು ಅಂತಂದ್ರೆ ಈ ವೋಟಿಂಗ್ ಮಾಡೋದು. ಆ ವೋಟರ್ ಐ ಡಿ ಕಾರ್ಡ್ ಅನ್ನ ಹೇಗೆ ತೆಗೆದುಕೊಳ್ಬೇಕು ಅಂತ ಅನ್ನೋದು ಕೂಡ ಕೆಲವು ಸಲ ಕೆಲವರಿಗೆ ಗೊತ್ತಿರಲ್ಲ. ಹೇಗೆ ಸರ್ ಯಾವ ರೀತಿ ಅದನ್ನ ಪಡಿಬಹುದು ಅದ್ರ ಬಗ್ಗೆ ತಿಳಿಸಿ.
3: ವೋಟರ್ಸ್ ಐ ಡಿ ತುಂಬಾ ಜನ ಇವತ್ತು ಯುವಕರು ಯಾವ ಪಡ್ಕೊಳ್ತಾ ಇಲ್ಲ. ಇದನ್ನು ನಾವು ನೋಡಿದ್ರೆ ಆಧಾರ್ ಕಾರ್ಡ್ ಇದೆ, ಮತ್ತೊಂದು ರೇಷನ್ ಕಾರ್ಡ್ ಇದೆ ಮಾತ್ರ ಅಲ್ಲ, ವೋಟರ್ ಐ ಡಿಯನ್ನು ಕೂಡ ನಾವು ಪಡ್ಕೊಳ್ಬೇಕು. ಇದು ಸರ್ಕಾರಿ ದಾಖಲೆ, ಮತ್ತು ಚುನಾವಣಾ ಆಯೋಗ ಇವತ್ತು ಬಹಳ ಸುಲಭದಲ್ಲಿ ನೀಡ್ತಾ ಇದೆ. ಮೊದಲಿನ ಥರ ಪ್ರತಿ ಸಲ ಅದನ್ನು ಆಫ್ಲೈನಲ್ಲಿ ನಾವು ಒಂದು ಫಾರ್ಮನ್ನು ತುಂಬಿಸಿ ಕೊಟ್ಟೆ ಮಾಡಬೇಕಾಗಿಲ್ಲ, ಆನ್ಲೈನ್ ಮುಖಾಂತರ ಕೂಡ ಇವತ್ತು ಪಡ್ಕೊಳ್ಬೋದು. ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್, ಅದರಲ್ಲಿ voters.eci.gov.in ಅನ್ನುವಂಥ ವೆಬ್ಸೈಟ್ಗೆ ಹೋದರೆ ಅಲ್ಲಿ ತಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿಗಳ ಮೂಲಕ ಲಾಗಿನ್ ಆಗಬಹುದು. ಮತ್ತು ಅಲ್ಲಿ ಫಾರ್ಮ್ ನಂಬರ್ 6 ಅಂತ ಇದೆ, ಆ ಫಾರ್ಮ್ ನಂಬರ್ 6 ತುಂಬಿ ಹೊಸ ಮತದಾರರು. ಅಲ್ಲಿ ಅಗತ್ಯ ಇರುವಂಥ ಕೆಲವು ಪುರಾವೆಗಳಿವೆ. ಒಂದಂದರೆ ವಯಸ್ಸಿನ ಪುರಾವೆ, 18 ತುಂಬಿದೆ ಅನ್ನುವಂಥ ವಯಸ್ಸಿನ ಪುರಾವೆ, ಅದು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಆತನ ಜನನ ಪ್ರಮಾಣ ಪತ್ರ ಇರ್ಬೋದು. ಆಮೇಲೆ ವಿಳಾಸದ ಪುರಾವೆ, ಅದು ಆಧಾರ್ ಕಾರ್ಡಲ್ಲೇ ಆಗುತ್ತೆ ಅಥವಾ ಅದೇ ವ್ಯಕ್ತಿಯ ಹೆಸರಲ್ಲಿರುವಂಥ ವಿದ್ಯುತ್ ಬಿಲ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಅಥವಾ ಬೇರೆ ಇತರ ವಿಳಾಸದ ಅಧಿಕೃತ ಪುರಾವೆಗಳು. ರೆಂಟ್ ಅಗ್ರಿಮೆಂಟ್ ಕೂಡ ಆಗಬಹುದು, ಆದರೆ ಆ ರೆಂಟ್ ಅಗ್ರಿಮೆಂಟ್ ಕೂಡ ಅದೇ ವ್ಯಕ್ತಿಯ ಹೆಸರಲ್ಲಿ ಇರಬೇಕಾಗುತ್ತೆ. ಅದಾದ ನಂತರ ಒಂದು ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ, ಇದರಲ್ಲಿ ಫೋಟೋ ತೆಗೆಯುವಾಗ ಅದರ ಹಿನ್ನೆಲೆಯಲ್ಲಿ ಬಿಳಿ ಬಣ್ಣದ ಹಿನ್ನೆಲೆಯಲ್ಲಿ ಇರಬೇಕಾಗುತ್ತೆ. ಇದನ್ನ ಇಟ್ಟುಕೊಂಡು ಅದನ್ನ ಸ್ಕ್ಯಾನ್ ಮಾಡಿ ಅದೇ ವೆಬ್ಸೈಟ್ ಅಲ್ಲಿ ತುಂಬಿಸಿ. ಯಾಕಂದ್ರೆ ಇವತ್ತು ಹೆಚ್ಚಿನ ಎಲ್ಲ ಯುವಕರು ಯುವತಿಯರು ಈ ಆನ್ಲೈನ್ ಮುಖಾಂತರ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಇದರ ಮೂಲಕ ಅವರು ಅದನ್ನು ಸ್ಕ್ಯಾನ್ ಮಾಡಿ ತುಂಬಿಸಿ ಆ ಫಾರ್ಮ್ ನಂಬರ್ 6 ತುಂಬಿಸಿ ಅದನ್ನು ಅಪ್ಲೋಡ್ ಮಾಡಬಹುದು. ಅರ್ಜಿ ಸಲ್ಲಿಸಿದ ನಂತರ ಅದರಲ್ಲಿ ಒಂದು ರೆಫರೆನ್ಸ್ ನಂಬರ್ ಸಿಗ್ತದೆ, ಆ ರೆಫರೆನ್ಸ್ ನಂಬರ್ ಅನ್ನು ನೀವು ಬರೆದಿಟ್ಕೊಳ್ಬೇಕು. ಆನಂತರ ಚುನಾವಣಾ ಆಯೋಗದ ಅಧಿಕಾರಿಗಳು, ಅಂದರೆ ಬೂತ್ ಹಂತದ ಅಧಿಕಾರಿಗಳು, ಅದರನ್ನು BLO ಅಂತ ಹೇಳ್ತೇವೆ, ಬೂತ್ ಲೆವೆಲ್ ಆಫೀಸರ್ಗಳು, ಅದು ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು ಅಥವಾ ಸ್ಥಳೀಯ ಚುನಾವಣಾ ಕಚೇರಿಯ ಅಧಿಕಾರಿಗಳು, ಅವರು ದಾಖಲೆಯನ್ನು ಮನೆಗೆ ಬಂದು ಪರಿಶೀಲಿಸ್ತಾರೆ ಅಥವಾ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮುಗಿದ ನಂತರ ವೋಟರ್ ಐಡಿ ನಿಮ್ಮ ವಿಳಾಸಕ್ಕೆ
2: ಬರುತ್ತಲ್ಲ. ಈಗ ಸಾಮಾನ್ಯವಾಗಿ ಆನ್ಲೈನ್ ಏನಂತಂದ್ರೆ ಅದು ಫ್ರಾಡು ಆಗಬಾರದು, ಹಾಗಾಗಿ ಮನೆಗೆ ಬಂದು ಪರಿಶೀಲನೆ
3: ಮಾಡಿನೇ
2: ನೀವೇನೇ ಅರ್ಜಿ ಹಾಕಿದವರು ಹೌದಾ ಅಂತ ಅದನ್ನು ಕೂಡ ನೋಡ್ತಾರೆ. ಎಷ್ಟು ದಿನ ಆಗುತ್ತೆ ಸರ್?
3: ಸಾಮಾನ್ಯವಾಗಿ ಎಲ್ಲ ಪ್ರಕ್ರಿಯೆಗಳು ಸುಮಾರು 30-45 ಒಳಗಡೆ ನಡೀತದೆ. ಡಿಜಿಟಲ್ ಕಾಪಿ ಅಥವಾ ಇ ಎಪಿಕ್ ಕಾರ್ಡ್ ಅಂತ ಹೇಳ್ತೇವೆ, ಇ ಎಪಿಕ್ ನಮಗೆ ಮೊದಲೇ ಡೌನ್ಲೋಡ್ ಮಾಡಿಕೊಳ್ಬಹುದು, ಆದರೆ ಅಧಿಕೃತವಾಗಿ ನಮಗೆ ರಿಜಿಸ್ಟರ್ಡ್ ಅಂಚೆಯ ಮೂಲಕ ಸುಮಾರು 45 ಒಳಗಡೆ ಅಂಚೆಯ ಮುಖಾಂತರ ಬರುವಂತ.
2: ಆಫ್ಲೈನ್ ಬೇಕಿತ್ತಂದ್ರೆ,
3: ಆಫ್ಲೈನ್ ಬೇಕಾದ್ರೆ ನಿಮ್ಮ ಹತ್ತಿರದ ಇಲೆಕ್ಟೋರಲ್ ಆಫೀಸ್ ಯಾವುದಿದೆ ಅಲ್ಲಿ ಫಾರ್ಮ್ 6 ತೆಗೆದುಕೊಂಡು ದಾಖಲೆಗಳ ಜೊತೆಗೆ ಅದು ತುಂಬಿಸಿ ಸಲ್ಲಿಸಬಹುದು.
2: ಆನ್ಲೈನ್ ಅಲ್ಲಿ ಕೂಡ ಫಾರ್ಮ್ ನಂಬರ್ 6 ಇರುತ್ತೆ, ಆಫ್ಲೈನ್ ಕೂಡ ಫಾರ್ಮ್ 6. ಹಾಗಾಗಿ ವೋಟರ್ ಐಡಿ ಅನ್ನ ಪ್ರತಿಯೊಬ್ಬರು ಪಡ್ಕೊಂಡಿರಬೇಕು,
3: ಮತ್ತೆ ಚುನಾವಣೆಗಳಲ್ಲಿ ಭಾಗವಹಿಸಿ ಅಂತ
2: ಭಾಗವಹಿಸಬೇಕು. ಒಳ್ಳೆಯ ನಾಯಕರನ್ನ ಆರಿಸಲಿಕ್ಕೆ ನಿಮ್ಮ
3: ಕೈಯಲ್ಲಿ ಇದೆ.
2: ಈ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಇದುವರೆಗೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿಯನ್ನ ಕೇಳಿದ್ರಿ ಸ್ನೇಹಿತರೆ.
4: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ.

0: ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಟ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರೆ, ನೀವೆಲ್ಲ ಡ್ರೈವ್ ಮಾಡ್ತಾ ಇರಲಿ, ಹೇಗೆ ಇರಲಿ, ಕಾರ್ಯಕ್ರಮದ ಗೀತೆಗಳನ್ನ ಕೇಳ್ತಾ ಇರಿ, ಆದರೆ ಸೇಫ್ ಆಗಿ ಡ್ರೈವ್ ಮಾಡಿ. ಯಾಕಂದರೆ ಸೇಫ್ ಡ್ರೈವ್ನ ಸಮಯ ಇದು, ನಿಮ್ಮ ಡ್ರೈವ್ನ ಮತ್ತಷ್ಟು ಕಲರ್ಫುಲ್ ಮಾಡುತ್ತೆ. ನಮ್ಮ ಗೀತೆಗಳು ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ ಶೃಂಗಾರ ಕಾವ್ಯ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

0: ಇಂಥ ಊರಲ್ಲಿ ಲಭಿಸಿದ ಸ್ನೇಹ ಸ್ವರ್ಗ ಸಮ್ಮಾನವು, ಎಷ್ಟು ಒಳ್ಳೆಯ ಸಾಲಲ್ವಾ? ಇಂಥ ಊರಲ್ಲಿ ಲಭಿಸಿದ ಪ್ರೇಮ ದೈವ ಸಹಕಾರವು, ಎಷ್ಟು ಅದ್ಭುತವಾದ ಸಾಲುಗಳು. ಎಗೇನ್ ಹಂಸಲೇಖ ಅವರ ಸಾಲುಗಳು ಎಷ್ಟಂತ ಹೋಗಳೋದು ಖುಷಿಯಾಗುತ್ತೆ ಅಷ್ಟೇ ಸಾಲುಗಳನ್ನು ಕೇಳ್ತಾ ಇದ್ರೆ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ.
1: ಭೂಷೆ ಬಂದಾಳಮ್ಮ, ಭೂಷೆ ಬಂದಾಳಮ್ಮ.
0: ಎಸ್, ಸಿಂಹದ ಮರಿ ಚಿತ್ರದ ಗೀತೆ ಇದು. ಮನೋ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಮುದ್ದಿನ ಕಣ್ಮಣಿ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಗಾಯನ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಎಸ್ ಪಿ ವೆಂಕಟೇಶ್ ಅವರ ಸಂಗೀತ.

ನಿಮ್ಮನು ಮರೆತು. ಇದಾಗಿತ್ತು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತ ಕೇಳಿ ಮೆಚ್ಚಿಕೊಂಡಂತ

ಕೆಲಸಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ನೀಡಿದ್ದಾರೆ. ಕೃತಕ ಬುದ್ಧಿಮತ್ತೆ, ಪರಮಾಣು, ಬಾಹ್ಯಾಕಾಶ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳು ಭವಿಷ್ಯದ ಪ್ರಗತಿ ಹಾಗೂ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ನಿರ್ಧರಿಸಲಿವೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ನವದೆಹಲಿಯಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಈ ವೇಳೆ ಅವರು ಅಧಿಕಾರಿಗಳು ಸರ್ಕಾರದ ಘನತೆಗೆ ಧಕ್ಕೆ ತರದಂತೆ ಇಲಾಖೆಗೆ ನೀಡಿರುವ ಗುರಿಯನ್ನು ಸಕಾಲದಲ್ಲಿ ತಲುಪಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಸೂಚನೆ ನೀಡಿದ್ದಾರೆ. ಕೆಂಪೇಗೌಡರ ಜಯಂತಿ ಅಂಗವಾಗಿ ನಾಳೆ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯಕ್ರಮಕ್ಕೆ ಕೆಂಪೇಗೌಡರ ಮೂಲ ಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡರ ಜ್ಯೋತಿ ರಥಯಾತ್ರೆ ಹೊರಡಲಿದೆ. ಕಳೆದ ವರ್ಷದ ಮಳೆಗಾಲದಲ್ಲಿ ವಿಜಯಪುರ ನಗರದಲ್ಲಿ ಪ್ರವಾಹ ಉಂಟಾಗಿದ್ದರಿಂದ ಪ್ರವಾಹ ನಿಯಂತ್ರಣ ನಿಧಿಯಡಿ ಹಾಗೂ ಮಹಾನಗರ ಪಾಲಿಕೆ ಕೈಗೊಂಡ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಇಂದು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಪರಿಶೀಲಿಸಿದರು. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇದೇ 28ರಿಂದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ 140,677 ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:53 ಈಗ ಕೇಳಿ ವಂದೇ ಮಾತರಂ 150ರ ಸಂಭ್ರಮ ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು. ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ವಾಯುಸೇನೆಯ ನಿವೃತ್ತ ವಾರೆಂಟ್ ಅಧಿಕಾರಿ ಶ್ರೀಧರ್ ಭಟ್ ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ.
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಾಯುಸೇನೆಯ ನಿವೃತ್ತ ವಾರೆಂಟ್ ಅಧಿಕಾರಿ ಶ್ರೀಧರ್ ಭಟ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಭಾರತೀಯ ವಾಯುಸೇನೆ ದೇಶದ ಸುರಕ್ಷತೆಯಲ್ಲಿ ಸದಾ ಮಹತ್ವವಾದ ಪಾತ್ರವನ್ನ ವಹಿಸಿದೆ. ಇವತ್ತು ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋರು ಭಾರತೀಯ ವಾಯುಸೇನೆಯಲ್ಲಿ ವಾರಂಟ್ ಆಫೀಸರ್ ಆಗಿ ನಿವೃತ್ತಿ ಹೊಂದಿದಂತಹ ಸುಮಾರು 26 ವರ್ಷಗಳ ದೀರ್ಘ ಸೇವೆಯನ್ನು

0: ಭಾರತೀಯ ವಾಯುಸೇನೆಯ ಮೂಲಕ ದೇಶಕ್ಕೆ ನೀಡಿದಂತಹ ಶ್ರೀಧರ ಭಟ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಶ್ರೀಧರ್ ಭಟ್ ಅವರೇ, ಜೈ ಹಿಂದ್.
1: ನಮಸ್ಕಾರ, ಜೈ ಹಿಂದ್.
0: ಶ್ರೀಧರ್ ಭಟ್ ಅವರೇ, ನೀವು ಮೂಲತಃ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದವರು, ಅಲ್ಲಿಂದ ಎಲೆಕ್ಟ್ರಿಕಲ್ ಓದ್ತೀರಾ, ಅದರಲ್ಲೂ ಕರ್ನಾಟಕದ ಒಂದು ಕೊನೆಯ ಭಾಗ ಅದು ಕಾಸರಗೋಡ ಮೂಲದಿಂದ ಬಂದವರು, ಅಲ್ಲಿಂದ ನಿಮಗೆ ಸೈನ್ಯಕ್ಕೆ ಸೇರುವಂತಹ ಒಂದು ಅವಕಾಶ ಹೇಗಾಯಿತು? ಮತ್ತೆ ಸೈನ್ಯದಲ್ಲಿ ಈ ಹಿಂದೆ ಸೇರಿದಂಥವ್ರು ಯಾರಾದರೂ ನಿಮ್ಮ ಮನೆಗಳಲ್ಲಿ, ನಿಮ್ಮ ಸುತ್ತಮುತ್ತಲು ನಿಮಗೆ ಸ್ಫೂರ್ತಿದಾಯಕವಾಗಿ ಇದ್ರ ಹೇಗೆ?
1: ಭಾರತೀಯ ವಾಯುಸೇನೆಯ ಸೇವೆ 1980 ಇಸವಿಯಿಂದ ಶುರುವಾಗಿತ್ತು. ಆ ಸಂದರ್ಭಗಳಲ್ಲಿ ಈಗಿನ ತರ ತಂತ್ರಾಂಶ ಅಥವಾ ಜಾಲತಾಣಗಳು ಯಾವುದು ಇರಲಿಲ್ಲವಾಗಿತ್ತು. ನಾವು ಪ್ರಧಾನವಾಗಿ ವೃತ್ತಪತ್ರಿಕೆಯನ್ನೇ, ಅಂದರೆ ನ್ಯೂಸ್ ಪೇಪರ್ಸನ್ನೇ ಅವಲಂಬಿಸಿಕೊಂಡು ಜೀವನ ನಡೆಸಬೇಕಾದಂತಹ ಸಂದರ್ಭ ಹೋದಾಗಿತ್ತು ಆವಾಗ. ಸೊ ಆದ್ದರಿಂದ 1979 ದಶಕದಲ್ಲಿ ನಾನು ಡಿಗ್ರಿ ಅಂದರೆ BSc ಕೋರ್ಸ್ಗೆ ಸೇರಿದಂಥ ಸಂದರ್ಭ.
0: ಎಲ್ಲಿ ಸೇರಿದ್ರಿ?
1: ನಾವು ಡಿಗ್ರಿಗೆ ಕಾಸರಗೋಡಲ್ಲಿ ಗೌರ್ಮೆಂಟ್ ಕಾಲೇಜಿಗೆ ಜಾಯಿನ್ ಆಗಿದ್ದೆ. ಏತನ್ಮಧ್ಯೆ ವೃತ್ತಪತ್ರಿಕೆಯಲ್ಲಿ ಭಾರತೀಯ ವಾಯುಸೇನೆಗೆ ಸೇರ್ಪಡೆ ಎಂಬ ವಿಚಾರವಾಗಿ ಒಂದು ಜಾಹೀರಾತನ್ನು ಭಾರತೀಯ ವಾಯುಸೇನೆಯಿಂದ ಪ್ರಕಟವಾಗಿತ್ತು ಕನ್ನಡ ವಾರ್ತಾಪತ್ರಿಕೆಯಲ್ಲಿ. ಅದನ್ನು ನೋಡಿ ನಾವು ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ. ಅರ್ಜಿಯನ್ನು ಸಲ್ಲಿಸಿ ಆದಮೇಲೆ ನಮಗೆ ಬೆಂಗಳೂರಿಗೆ ಲಿಖಿತ ಪರೀಕ್ಷೆ, ಸಂದರ್ಶನಕ್ಕೆ ಮತ್ತು ದೈಹಿಕ ಪರೀಕ್ಷೆ ಇತ್ಯಾದಿಗಳಿಗೆ ನಮಗೆ ಕರೆ ಬಂತು. ಹಾಗೆ ನಾವು 1980 ಇಸವಿ ಆಗಸ್ಟ್ ತಿಂಗಳಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿ ನಮಗೆ 3 ದಿನಗಳ ಕಾಲ ಪರೀಕ್ಷೆ ನಡೆಸಿದ್ರು. ಅದರಲ್ಲಿ ಮೊದಲನೇದಾಗಿ ನಮಗೆ ಇದ್ದಂಥದ್ದು ಲಿಖಿತ ಪರೀಕ್ಷೆ. ಲಿಖಿತ ಪರೀಕ್ಷೆಯಲ್ಲಿ ಅದು ವೈಜ್ಞಾನಿಕ ವಿಚಾರಗಳವಾಗಿ, ಇಟ್ ವಾಸ್ ಎ ಟೆಕ್ನಿಕಲ್ ರಿಟನ್ ಟೆಸ್ಟ್, ನಾಟ್ ಫಾರ್ ದ ಅಡ್ಮಿನಿಸ್ಟ್ರೇಟಿವ್ ಜಾಬ್ಗೆ ಇದ್ದದಲ್ಲ. ಆ ಟೆಕ್ನಿಕಲ್ ಎಕ್ಸಾಮಿನೇಷನ್ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಮಗೆ ಯಾವ ಸ್ಟ್ರೀಮ್ಗೆ ಕಳಿಸುತ್ತಾರೆ ಹೇಳುವಂಥದ್ದು ಗೊತ್ತಾಗುವಂಥದ್ದು. ಅಂದ್ರೆ ಒಂದು ವಿಮಾನ ಅಂತ ಹೇಳಿದ ಕೂಡಲೇ ಮೇಡಮ್, ಅದರಲ್ಲಿ ವಿದ್ಯುತ್ ವಿಭಾಗ ಇದೆ, ಉಪಕರಣ ವಿಭಾಗ ಅಂತ ಹೇಳಿದೆ, ಏರ್ಫ್ರೇಮ್ ಸ್ಟ್ರಕ್ಚರ್ಸ್ ಅಂತ ಹೇಳಿದೆ, ಇಂಜಿನ್ ವಿಭಾಗ ಇದೆ, ಶಸ್ತ್ರಾಸ್ತ್ರಗಳ ವಿಭಾಗ, ಆರ್ಮಮೆಂಟ್ ಅಂತ ಹೇಳಿದೆ, ರಡಾರ್, ರೇಡಿಯೋ, ಇತರ ಬೇರೆ ಬೇರೆ ಸಿಸ್ಟಮ್ಗಳು ಇವೆ. ವಿಮಾನವನ್ನ ಸನ್ನದ್ಧ ಸ್ಥಿತಿಯಲ್ಲಿ ಇಡಬೇಕಿದ್ರೆ ಬೇರೆ ಬೇರೆ ವಿಭಾಗದ ಪರಿಣಿತರು ಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ನಮ್ಮನ್ನ ನನ್ನ ಲಿಖಿತ ಪರೀಕ್ಷೆಯ ಆಧಾರ, ನನ್ನ ಅದರಲ್ಲಿ ಮಾಡಿರುವಂತಹ ನನ್ನ ಸಾಧನೆಯ ಮೇಲಿಂದ ನನಗೆ ವಿಮಾನದ ವಿದ್ಯುತ್ ವಿಭಾಗದಲ್ಲಿ ತರಬೇತಿ ತೆಗೆದುಕೊಳ್ಳುವಂತೆ ನನ್ನ ಆಯ್ಕೆ ಮಾಡುದು.
0: ಆ ಕಾಲದಲ್ಲಿ ವಿಮಾನ ನೋಡೋದು ಬಹಳ ಅಪರೂಪ ಆಗಿತ್ತು.
1: ಹೌದು,
0: ಈಗ ಎಲ್ಲಾ ಕಡೆಗೂ ವಿಮಾನ ನಿಲ್ದಾಣಗಳಾಗಿದ್ದಾವೆ, ವಿಮಾನ ಏನು ಹೊಸದಲ್ಲ. ಆದರೆ ನೀವು ಹೇಳ್ತಾ ಇರೋ ಹಾಗೆ 79-80 ಹೊತ್ತಿಗೆ ವಿಮಾನ ಅನ್ನೋದು ನಾವು ಕೇಳ್ತಿದ್ವಿ ಹೊರತು ಅದನ್ನ ಎಲ್ಲೂ ನೋಡ್ತಿರ್ಲಿಲ್ಲ. ಅಂತ ಹೊತ್ತಿನಲ್ಲಿ ಒಂದು ಜಾಹೀರಾತನ್ನು ನೋಡಿ ಕೆಲಸಕ್ಕೆ ನೀವು ಅಪ್ಲೈ ಮಾಡ್ತೀರಿ ಅಂತಂದ್ರೆ ಹೇಗೆ ಧೈರ್ಯ ಮಾಡಿದ್ರಿ? ಒಂದು ವಿಮಾನದಲ್ಲಿ ಯಾವ ಕೆಲಸ ಸಿಗುತ್ತೆ ಅನ್ನೋದು ನಿಮ್ಗೇನು ಗೊತ್ತಿರಲ್ಲ. ಓದಿದ್ BSc ಗೂ ಮತ್ತೆ ವಿಮಾನಕ್ಕೂ ಯಾವ ಸಂಬಂಧ ಇದೆ, ಇಂತಹ ಅನುಮಾನಗಳು ಬರ್ಲಿಲ್ವಾ ಅವಾಗ?
1: ಬಂತು ಅಂದ್ರೆ ಎಲ್ಲೋ ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ತಾಂತ್ರಿಕ ವಿಭಾಗದಲ್ಲಿ ನಾನು ಮುಂದುವರೆದು ದೇಶ ಸೇವೆ ಮಾಡಬೇಕು ಅಂತ ಒಂದು ಸ್ತುಪ್ತ ಭಯಕ್ಕೆ ಮನಸ್ಸಿನ ಒಳಗಡೆ ಇತ್ತು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಹೈಸ್ಕೂಲ್ನಲ್ಲಿ ಓದುವಾಗ ಅಥವಾ PUC ಅಲ್ಲಿ ಓದುವ ಸಂದರ್ಭದಲ್ಲಿ ನಮ್ಮ ಆಕಾಶದಲ್ಲಿ ವಿಮಾನಗಳು ಹೋಗುವಾಗ ಅದರ ಬಗ್ಗೆ ನಾವು ದೃಷ್ಟಿಸಿ ನೋಡಿಕೊಂಡು ಇದು ವಿಮಾನ ಹೇಗೆ ಹಾರುತ್ತೆ, ಇದರ ವಿಚಾರಗಳೇನು, ಹೌ ಡಸ್ ದ ಏರ್ಕ್ರಾಫ್ಟ್ ಫ್ಲೈ, ಅಂದರೆ ವಿಮಾನ ಹೇಗೆ ಹಾರುತ್ತೆ ಹೇಳು, ಇಂಥ ವಿಚಾರವಾಗಿ ಮನಸ್ಸಿನೊಳಗೆ ಹಲವಾರು ಪ್ರಶ್ನೆಗಳು ಉದ್ಭವಿಸಿತ್ತು. ಆ ಸಂದರ್ಭದಲ್ಲಿ ಒಂದು ಅವಕಾಶ ಬಂದಾಗ ಈಗೊಂದು ಅರ್ಜಿ ಹಾಕಿ ಮುಂದೆ ದೇಶ ಸೇವೆಗೆ ಹೋಗುವಂತಹ ಒಂದು ಪ್ರಮೇಯ ಸಿಕ್ಕಿದೆ ಅಂತ ಹೇಳುವ ಉದ್ದೇಶದಿಂದ ನಾವು ಇದಕ್ಕೆ ಒಂದು
0: ಸ್ವಪ್ರಯತ್ನ. ಕೆಲವರಿಗೆ ಟೀಚರ್ಸ್ ಹೇಳ್ತಾರೆ ನೀವು ಇದನ್ನ ಮಾಡು ಅಂತ ಹೇಳ್ತಾರೆ.
1: ನಾವು ಶಾಲೆಯಲ್ಲಿ ಎಲ್ಲಾ ವಿಷಯಗಳಲ್ಲಿ ನಾನು 90% ಪ್ಲಸ್ ಮಾರ್ಕ್ ನ ತೆಗೆದುಕೊಂಡು ಮುಂದೆ ಬಂದವನು. ಸೊ ಇಂಥ ವಿಚಾರದಲ್ಲಿ ಈಗಿನ ತರದಲ್ಲಿರುವ ಕೋಚಿಂಗ್ ಸೆಂಟರ್ಗಳು ಅಥವಾ ಬೇರೆ ತರಬೇತಿ ಕೇಂದ್ರಗಳು ಆ ಕಾಲದಲ್ಲಿ ಇದ್ದಿರಲಿಲ್ಲ. ಸೊ ಆವಾಗ ನಾವು ಬೇರೆ ಬೇರೆ ಕಡೆಯಿಂದ ಮಾಹಿತಿ ಸಂಗ್ರಹಿಸಿ ಅದರ ಮೂಲಕನೇ ನಾವು ಪ್ರೇರಣೆ ಪಡ್ಕೊಂಡು ಮುಂದೆ ಹೋಗುವಂತ ಒಂದು ಕಾಲ ಇತ್ತು. ನಮ್ಮ ಮನೆಯಲ್ಲಿ ಒಂದು ಅವಿಭಕ್ತ ಕುಟುಂಬ, ದೊಡ್ಡ ಫ್ಯಾಮಿಲಿಯಿಂದ ಬಂದವರು. ಆದ್ರಿಂದ ನಾವೊಂದು
0: ಉದ್ಯೋಗ ಅನಿವಾರ್ಯವಾಗಿತ್ತು,
1: ಬಟ್ ನಾವು ಮಧ್ಯಮ ವರ್ಗದವರು. ಸೊ ಆದ್ರಿಂದ ವಾಯುಸೇನೆಗೆ ಸೇರಿ ದೇಶ ಸೇವೆ ಮಾಡಿಕೊಂಡು ತನ್ಮೂಲಕ ಒಂದು ಒಳ್ಳೆಯ ಉದ್ಯೋಗ ಪಡ್ಕೊಂಡು ನಮ್ಮ ಒಂದು ಕ್ಯಾರಿಯರ್ ಬಿಲ್ಡಪ್ ಮಾಡಬೇಕು ಹೇಳುವಂತ ಒಂದು ಭಾವನೆ ಬಂದಿತ್ತು.
0: ಹೀಗೆ ಅಕಸ್ಮಾತ್ ಆಗಿ ವಾಯುಸೇನೆಯ ಒಂದು ಜಾಹೀರಾತು ನಿಮ್ಮೆದುರಿಗೆ ಬಂತು. ನಂತರ ಅದೇ ನಿಮ್ಮ ಬದುಕನ್ನ ಕಟ್ಕೊಡ್ತು.
1: ಹೌದು.

0: ಸಂದರ್ಭಗಳಲ್ಲಿ ನಮ್ಮ ಜಿಲ್ಲೆಯಿಂದ ಅಥವಾ ನಮ್ಮ ಕರ್ನಾಟಕ ದಕ್ಷಿಣ ಜಿಲ್ಲೆಯಿಂದ ಅದು ನನ್ನಿಂದ ಒಂದು 2 ವರ್ಷ 4 ವರ್ಷ ಹೆಚ್ಚಿನ ವಯಸ್ಸಿನವರು ಸುಮಾರು ಜನ ಭಾರತೀಯ ವಾಯುಸೇನೆಗೆ ಭಾರತೀಯ ಸೈನ್ಯಕ್ಕೆ ಅಥವಾ ಭಾರತೀಯ ನೌಕಾದಳಕ್ಕೆ ಸೇರಿದವರಿದ್ರು. ಆ ಮೂಲಕ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಂಡು ಅದರಿಂದ ಒಂದು ಭಾರತೀಯ ವಾಯು ಸೇರುವಂತಹ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು ಅಂತ ಹೇಳಿ ಹೇಳ್ಬೋದು.
1: ಅಂದ್ರೆ ಮಂಗಳೂರಿನ ಪಕ್ಕದ ಕಾಸರಗೋಡು ಪಕ್ಕಾ ಕರಾವಳಿ ತೀರ, ಅಲ್ಲಿಂದ ನೀವು ಬಂದಿದ್ದು ತಂಪು ಹವೆಯ ಬೆಂಗಳೂರಿಗೆ.
0: ಹೌದು,
1: ಬೆಂಗಳೂರಲ್ಲಿ ಟ್ರೈನಿಂಗ್ ಆಯ್ತು ನಿಮಗೆ. ಎಲ್ಲ ತರಬೇತಿ ಎಷ್ಟು ಕಾಲ
0: ಅಂದ್ರೆ, ನಾವು ಭಾರತೀಯ ವಾಯುಸೇನೆ ಸೇರಿದ ಮೇಲೆ ಆರಂಭದ 6 ತಿಂಗಳಲ್ಲಿ ಅವರು ದಿನಕ್ಕೆ ಒಂದು 8 ಗಂಟೆ ನಮಗೆ ತರಬೇತಿ ಇದ್ರೆ ಅದರಲ್ಲಿ ದಿನಾಲು 3 ಗಂಟೆ ಕಾಲ ನಮಗೆ ದೈಹಿಕವಾಗಿ ನಮಗೆ ಕವಾಯತು ಮಾಡಿಸ್ತಾ ಇದ್ರು. ಆಮೇಲೆ ನಮ್ಮ ಟೆಕ್ನಿಕಲ್ ಸಬ್ಜೆಕ್ಟ್ ಬಗ್ಗೆ ಟ್ರೈನಿಂಗ್ ಕೊಡುವವರು ಅಂತ ಹೇಳಿದ್ರೆ, ಬೆಳಗ್ಗೆ ನಾವು 4 ಗಂಟೆಯಿಂದ 4:30 ಗಂಟೆ ಒಳಗೆ ಹೇಳಬೇಕಾಗುತ್ತೆ. ಭಾರತೀಯ ವಾಯುಸೇನೆ ಅಂತ ಹೇಳಿದ್ರೆ ಶಿಸ್ತುಬದ್ಧವಾದಂತ ಒಂದು ಜೀವನಕ್ಕೆ ಒಂದು ಪರ್ಯಾಯ ಶಬ್ದ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ, ಯಾಕಂದ್ರೆ ನಮ್ಮ ಒಂದು ಶಿಸ್ತುಬದ್ಧ ಜೀವನ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಒಂದು ಸಮಯದ ಪಾಲನೆ, ನಮ್ಮ ಒಂದು ಕೊಟ್ಟ ಕೆಲಸವನ್ನ ಪರಿಪೂರ್ಣವಾಗಿ ಮಾಡಿಕೊಂಡು ನಾವು ರಿಸಲ್ಟ್ ಓರಿಯೆಂಟೆಡ್ ಆಕ್ಷನ್ಸ್ ಅಂತ ಹೇಳ್ತೀವಿ ನಾವು, ಅದನ್ನ ಮುಂದುವರಿಸಿಕೊಂಡು ಹೋಗುವಂತಹದ್ದು. ಮತ್ತೆ ಒಂದು ವಿಧೇಯತೆ, ಪ್ರಾಮಾಣಿಕತೆ, ಇಂಥ ವಿಚಾರಗಳಿಗೆಲ್ಲಗಳು ನಾವು ಭಾರತೀಯ ವಾಯುಸೇನೆಯಿಂದ ಕಲಿತುಕೊಂಡಿದ್ವಿ. ಸೊ ಬೆಳಗ್ಗೆ ಎದ್ದು ಫಸ್ಟ್ ನಮಗೆ ಒಂದು 5 ಕಿಲೋಮೀಟರ್ ಹೆಲ್ತ್ ರನ್ ಅಂತ ಹೇಳಿತ್ತು. ಅಂದ್ರೆ ಒಂದು ಇದೆಲ್ಲ ಅದರ ಮೂಲ ಉದ್ದೇಶ ನಾವು ಒಂದು ದೈಹಿಕವಾಗಿ ಮಾನಸಿಕವಾಗಿ ಸನ್ನದ್ಧರಾಗಿರ್ಬೇಕಂತ ಒಂದು ಮೂಲ ಭಾವನೆ. ಅದಾದ ಮೇಲೆ ಪುನಃ 7:30 ಗಂಟೆ ಹೊತ್ತಿಗೆ ಬೆಳಗ್ಗೆ ನಾವು ಬೆಳಗಿನ ಉಪಹಾರ ಸೇವಿಸಿ ಪುನಃ ನಮ್ಮ
1: ತರಬೇತಿಗೆ
0: ಸನ್ನದ್ಧರಾಗಿರ್ಬೇಕಿತ್ತು. ಅದು ಸರಿಯಾದ ಸಮವಸ್ತ್ರದಲ್ಲಿ ನಮ್ಮ ವರ್ತನೆಯಲ್ಲಿ, ನಮ್ಮ ಆಟಿಟ್ಯೂಡ್ ಅಥವಾ ನಮ್ಮ ದೈನಂದಿನ ಜೀವನದಲ್ಲಿ ಅಲ್ಲಿ ಯಾವುದೇ ಆಶಿಸ್ತು ತೋರಿಸಿದರೆ ಅದಕ್ಕೆ ನಮಗೆ ಆರಂಭದಲ್ಲಿ ಮೌಖಿಕವಾಗಿ ವಾರ್ನಿಂಗ್ ಕೊಡ್ತಾ ಇದ್ರು. ನಂತರ ಕೆಲವು ಜನರಿಗೆ ಶಿಕ್ಷೆ ಕೊಟ್ಟಂತ ಪ್ರಮೇಯವೂ ಇದೆ. ಇದರ ಉದ್ದೇಶ ನಾವು ಯಾವುದೇ ಸಂದರ್ಭದಲ್ಲಿ ಅಶಿಸ್ತನ್ನ ಪ್ರಕಟಿಸಬಾರದು ಅಂತ ಹೇಳುವಂತದ್ದಾಗಿತ್ತು.
1: ಹೀಗೆ ಭಾರತೀಯ ವಾಯುಸೇನೆಯ ಶಿಸ್ತಿನ ವಾತಾವರಣ ಎಲ್ಲರಿಗೂ ಪರಿಚಿತವಾಗಿರುವಂತದ್ದೇ. ಅಂತ ವಾತಾವರಣದಲ್ಲಿ ನಿಮ್ಗೆ ತರಬೇತಿ ಅಲ್ಲಿ ಸಿಕ್ತು. ಅದಾದ ನಂತರ ಪೋಸ್ಟಿಂಗ್ ಆಗುತ್ತೆ ನೋಡಿ, ಒಂದು ಕಡೆಗೆ ನಿಮ್ಗೆ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ. ಅದು ಎಲ್ಲಿಗೆ ಬಂತು
0: ಅಂದ್ರೆ, ನನ್ನನ್ನ ವಿಮಾನದ ವಿದ್ಯುತ್ ವಿಭಾಗಕ್ಕೆ ಆಯ್ಕೆ ಮಾಡಿದ್ದರಿಂದ ಆಮೇಲೆ ವಿದ್ಯುತ್ ಎಲೆಕ್ಟ್ರಿಕಲ್ ಏರೋ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ನಲ್ಲೇ ನಮಗೆ ಹೆಚ್ಚು ಹೆಚ್ಚು ನಮಗೆ ಟ್ರೈನಿಂಗ್ ಇತ್ತು. ನಮ್ಮ ಡಿಪ್ಲೊಮಾ ಟ್ರೈನಿಂಗ್ ಫಾರ್ 3 ಇಯರ್ಸ್ ಇತ್ತು. ಆ 3 ಇಯರ್ಸ್ನ ಪೀರಿಯಡ್ ಅಲ್ಲಿ ನಮಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಗ್ಗೆನೇ ನಮಗೆ ಟ್ರೈನಿಂಗ್ ಇತ್ತು. ಅದು ಮತ್ತೆ 1 ವರ್ಷ ಇತ್ತು. ಆಮೇಲೆ ಒಂದು 20 ದಿವಸ ರಜೆ ಕೊಟ್ಟು ಅದಾದ್ಮೇಲೆ ಮತ್ತೆ ಪುನಃ 11 ತಿಂಗಳು ನಮಗೆ ಟೆಕ್ನಿಕಲ್ ಟ್ರೈನಿಂಗ್ ಪ್ಯೂರ್ಲಿ ಆನ್ ಏರೋಪ್ಲೇನ್ಸ್, ಅಂದ್ರೆ ಡಿಫೆನ್ಸ್ ಏರೋಪ್ಲೇನ್ಸ್ ಬಗ್ಗೆ ಟ್ರೈನಿಂಗ್ ಇತ್ತು. ಅದಾದ ಮೇಲೆ ನಮಗೆ ಫಸ್ಟ್ ಟ್ರಾನ್ಸ್ಫರ್ ಅಂದ್ರೆ ವರ್ಗಾವಣೆ, ಫಸ್ಟ್ ವರ್ಗಾವಣೆ ನಮಗೆ ಬರೇಲಿಗೆ ಕೊಟ್ಟಿದ್ದರು. ಭಾರತೀಯ ವಾಯುಸೇನೆಯಲ್ಲಿ ಬರೇಲಿ ದೊಡ್ಡ ಒಂದು ವಾಯುತಾಣ ಇದೆ, ಆ ವಾಯುತಾಣಕ್ಕೆ ನಮಗೆ ವರ್ಗಾವಣೆ ಮಾಡಿದ್ರು. ಅದು MiG-21 ವಿಮಾನಕ್ಕೆ. ಸೊ ಅದರಲ್ಲಿ ನಾನು 1 ವರ್ಷ ಕೆಲಸ ಮಾಡಿದ ಮೇಲೆ ಪುನಃ ನನಗೆ ಬೆಂಗಳೂರಿಗೆ ವರ್ಗಾವಣೆ ಮಾಡಿದ್ರು. ಅದರಲ್ಲಿ ಡಿಪ್ಲೊಮಾದ ಫೈನಲ್ ಫೇಸ್ನ ಟ್ರೈನಿಂಗ್ಗೋಸ್ಕರ ಬೆಂಗಳೂರಿಗೆ ಪುನಃ ವರ್ಗಾವಣೆ ಮಾಡಿದ್ರು. ಬೆಂಗಳೂರಲ್ಲಿ 1 ವರ್ಷದ ತರಬೇತಿ ಆದ ಮೇಲೆ ಡಿಪ್ಲೊಮಾ ಏರೋ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಪದವಿ ಪಡೆದ ನಂತರ ಅದು ಎಲ್ಲ ಏರ್ಫೋರ್ಸ್ನ ಸರ್ವಿಸ್ನ ಅವಧಿಯಲ್ಲೇ ಮಾಡಿರುವಂಥ ವಿಚಾರಗಳು. ಪುನಃ ನಮ್ಮನ್ನು ಮಿಗ್ ವಿಮಾನಕ್ಕೆ ನಾವು ಚಂಡೀಗಢಕ್ಕೆ ಹೋಗಿದ್ವಿ. ಚಂಡೀಗಢದಲ್ಲಿ ನಾವು ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ರಾಜಸ್ಥಾನದಲ್ಲಿರುವಂತಹ ಭಾರತೀಯ ವಾಯುತಾಣಕ್ಕೆ ನನ್ನನ್ನು ವರ್ಗಾವಣೆ ಮಾಡಿದ್ವಿ. ಅಲ್ಲಿ ಒಂದು 7 ವರ್ಷಗಳ ಕಾಲ ನಾನು ಅಲ್ಲಿ ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡಿದೆ. ಅದು ಇಟ್ ವಾಸ್ ಎ ಆಪರೇಷನಲ್ ಯೂನಿಟ್ ಅಂತ ಹೇಳಿದ್ರೆ ಬಹಳ ಒಂದು ಯುದ್ಧಕ್ಕೆ ಸನ್ನದ್ಧವಾಗಿರುವಂತಹ ಒಂದು ಯೂನಿಟ್ ಆಗಿತ್ತು.
1: ಯಾಕೆಂದ್ರೆ ಅಲ್ಲಿ ಗಡಿ ಬರುತ್ತೆ
0: ಅದರಿಂದ ಅಲ್ಲಿ ಹೆಚ್ಚು ಸತರ್ಕರಾಗಿರುವಂತಹ ಒಂದು ಪರಿಸ್ಥಿತಿ ಇತ್ತು.
1: ನೀವು ಹೇಳಿದ್ರಿ ಅವಿಭಕ್ತ ಕುಟುಂಬ ದೊಡ್ಡ ಕುಟುಂಬ ನಿಮ್ದು ಅಂತ ಹೇಳಿದ್ರಿ. ಅಲ್ಲಿಂದ ಒಂದೇ ಬಾರಿ ಬೆಂಗಳೂರು ಬಿಟ್ಟು ಬರೀಲಿಗೆ ಹೋಗುವಂತದ್ ಬಂತು. ಅವಾಗ ಮನೆಯಲ್ಲಿ ಯಾವ ರೀತಿಯ ಒಂದು ಮಿಶ್ರ ಪ್ರತಿಕ್ರಿಯೆ ಇರಬಹುದು ಅಂತ ಅನ್ಸುತ್ತೆ ನನಗೆ.
0: ಹೌದು, ಆವಾಗ ಈಗಿನ ತರ ಸಂಚಾರ ದೂರವಾಣಿ ಅಥವಾ ಮೊಬೈಲ್ ಅಥವಾ ಬೇರೆ ಯಾವುದೇ ಸಂಪರ್ಕ ಸಾಧನ ಇರಲಿಲ್ಲ. ಆ ಸಂದರ್ಭಗಳಲ್ಲಿ ನಾವು ನಮ್ಮ ಮನೆಗೇನಾದ್ರೂ ಮಾಡಬೇಕಿದ್ರೆ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಂಚೆ
1: ಟೆಲಿಗ್ರಾಮ್
0: ಟ್ರಂಕ್ ಕಾಲ್ ಮಾಡಿ ಮಾತಾಡುವಂತ ಒಂದು ಅವಕಾಶ ಮಾತ್ರ ಇತ್ತು. ನಾವು ಮನೆಗೆಲ್ಲ ಅಂಚೆ ಪತ್ರ ಬರಿತಾ ಇದ್ವಿ. ಒಂದು ಪತ್ರ ವ್ಯವಹಾರ ಇಲ್ಲಿಂದ ಮನೆಗೆ ಮನೆಯಿಂದ ಬರಲಿಕ್ಕಿದ್ರೆ 15 ದಿವಸದ ಸಮಯ ತಗೊಳ್ತಾ ಇತ್ತು. ಸೊ ನಾವು ಭಾರತೀಯ ವಾಯುಸೇನೆಗೆ ಸೇರಿ ಅದ ನಂತರ ವರ್ಗಾವಣೆ ಬಂದಾಗ ನನ್ನ ಮನೆಯವರಿಗೆ

0: ತಾಯಿ, ಅವರಿಗೆ ನಾನು ವಿಷಯ ತಿಳಿಸಿದೆ. ಮನೆಯ ತಂದೆ ತಾಯಿಯವರು, ನೀವು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋ, ದೇಶ ಸೇವೆ ಮಾಡು, ಸರಿಯಾಗಿ ಕೆಲಸ ಮಾಡು ಅಂತ ಹೇಳುವಂತ ಒಂದು ಆಶೀರ್ವಾದವನ್ನು ಮನೆಯವರು ನಮ್ಮ ಹಿರಿಯರು ಮಾಡಿದ್ರು ಅಂತ ಹೇಳುವಂತದನ್ನ ಈಗ ಹೇಳೋಕೆ ಇಷ್ಟಪಡ್ತೀನಿ.
1: ಹೀಗೆ ಮನೆಯವರ ಆಶೀರ್ವಾದದಿಂದ ನೀವು ಬರೇಲಿಗೆ ಹೋದ್ರಿ, ಆನಂತರ ಅಲ್ಲಿಂದ ಚಂಡೀಗಢ, ಅಲ್ಲಿಂದ ರಾಜಸ್ಥಾನ, ಹೀಗೆ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ವರ್ಗಾವಣೆಯಾಗಿ ಕೆಲವು ತಿಂಗಳುಗಳಿಂದ 7-8 ವರ್ಷಗಳ ತನಕ ಒಂದೊಂದು ಜಾಗದಲ್ಲಿ ಸೇವೆ ಮಾಡುವಂತಹ ಅವಕಾಶ ನಿಮಗೆ ಸಿಕ್ತು. ನೀವು ಹೇಳಿದ್ರಿ ಮಿಗ್ ಬೇಸ್ಗೆ ನಿಮ್ಮ ವರ್ಗಾವಣೆ ಆಯಿತು ಅಂತ. ಆ ಕಾಲದಲ್ಲಿ ಮಿಗ್ ಅನ್ನೋದು ಭಾರತೀಯ ವಾಯುಸೇನೆಗೆ ಒಂಥರ ಕಲಶಪ್ರಾಯವಾಗಿ ಇದ್ದ ಹಾಗೆ. ಮಿಗ್ ಫೈಟರ್ ವಿಮಾನಗಳು ಅಂತಂದ್ರೆ ಭಾರತೀಯ ಸೇನೆಯ ಬೆನ್ನೆಲುಬು ಅನ್ನೋ ಹಾಗೆ. ಅಂಥ ಒಂದು ವಿಮಾನಗಳ ಜೊತೆಗೆ ಅವುಗಳನ್ನು ನೋಡೋದೇ ಆಗ ಒಂದು ರೋಮಾಂಚನವಾದಂಥ ಒಂದು ಸನ್ನಿವೇಶ ಅಂತ ನಾನಾದರೂ ಅಂದ್ಕೋತೀನಿ. ಅದರಲ್ಲೂ ಬೇಸಲ್ಲಿ ಸಾಕಷ್ಟು ವಿಮಾನಗಳನ್ನ ಒಂದು ಕಡೆಗೆ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ, ತುಂಬ ವಿಮಾನಗಳು ಇರ್ತವೆ ಒಂದು ಕಡೆಗೆ. ಸೊ ಅಲ್ಲಿ ಮೊದಲ ಬಾರಿ ನೀವು ಮಿಗ್ ನೋಡಿದಾಗ ಅಥವಾ ಜಾಗ್ವಾರ್ ನೋಡಿದಾಗ ನಿಮಗೆ ಏನನ್ನಿಸ್ತು?
0: ಅದು ಹೇಗೆ ಅಂತ ಹೇಳಿದ್ರೆ, ಒಂದನೇದಾಗಿ ನಮಗೆ ಜನರಲ್ ಎಲೆಕ್ಟ್ರಿಕಲ್ ಥಿಯರಿ ಆಫ್ ದ ಏರೋಪ್ಲೇನ್ ಟ್ರೈನಿಂಗ್ ನಾವು ತರಬೇತಿ ಡಿಪ್ಲೊಮಾದಲ್ಲಿ ಮಾಡಿರ್ತೀವಿ. ಅದಾದ ಮೇಲೆ ಯಾವ ವಿಮಾನದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಮ್ಮನ್ನು ನಿಯೋಜಿಸಲ್ಪಟ್ಟಿರ್ತಾರೆ ಆ ವಿಮಾನದ ಬಗ್ಗೆ ಇನ್ನೊಂದು ನಮಗೆ ಟ್ರೈನಿಂಗ್ ವಿವರವಾಗಿ ಇನ್ನೊಂದು ನಮಗೆ ಕೋರ್ಸ್ ಇರುತ್ತೆ. ಆ ಕೋರ್ಸ್ ಅಲ್ಲಿ MiG-21 ಫಾರ್ ಎಕ್ಸಾಂಪಲ್ ನಾನಿದ್ದಂತ ವಿಮಾನ, ಆ ವಿಮಾನದ ಇನ್ನೊಂದು ತರಬೇತಿಯನ್ನು ಕೊಡ್ತಾರೆ. ಅದು ಸ್ಪೆಸಿಫಿಕ್ ಟು ದ ಏರ್ಕ್ರಾಫ್ಟ್. ನಾವು ಡಿಪ್ಲೊಮಾದಲ್ಲಿ ಮಾಡಿರೋದು ಜನರಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರ್ತೀವಿ, ಏರೋ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಇದು ಸ್ಪೆಸಿಫಿಕ್ ಟು ದ ಏರ್ಕ್ರಾಫ್ಟ್, ಆ ವಿಮಾನದ ಬಗ್ಗೆ ಪ್ರತ್ಯೇಕವಾಗಿ MiG-21 ಅದರದ್ದೇ ಏನಂದ್ರೆ ನಮಗೆ ಪುನಃ ಒಂದು ತರಬೇತಿ ಇರುತ್ತೆ. ಸೊ ಆ ತರಬೇತಿಯಲ್ಲಿ ನಮಗೆ ಅದು ಆನ್ ಜಾಬ್ ಟ್ರೈನಿಂಗ್ ಇರುತ್ತೆ, ಪ್ರಾಕ್ಟಿಕಲ್ ಇರುತ್ತೆ, ಥಿಯರಿ ಇರುತ್ತೆ, ಅದನ್ನು ಪುನಃ ಎಕ್ಸಾಮ್ ಇರುತ್ತೆ, ಪಾಸ್ ಆಗಬೇಕು. ಅದರಲ್ಲಿ ಯು ಹ್ಯಾವ್ ಟು ಕಮ್ ಇನ್ ದ ಗ್ರೇಡಿಂಗ್, ಯು ಇಫ್ ಯು ಆರ್ ಫೇಲಿಂಗ್ ಅಂದ್ರೆ ನೀವು ಅದರಲ್ಲಿ ಸರಿಯಾಗಿ
1: ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ ಅಂದ್ರೆ
0: ಸೊ ನಿಮಗೆ ಪುನಃ ತರಬೇತಿ ಕಳಿಸ್ತಾರೆ. ಅದರಿಂದ ಭಾರತೀಯ ವಾಯುಸೇನೆ ನಮ್ಮ ಈ ತರಬೇತಿಯ ಹಂತಗಳಲ್ಲಿ ಪ್ರತಿ ಹಂತದಲ್ಲಿ ನಮ್ಮನ್ನ ಕಂಟಿನ್ಯೂಸ್ ಇವಾಲ್ಯೂಯೇಷನ್ ಅಂತ ಹೇಳಿ ನಮ್ಮ ಒಂದು ಮೌಲ್ಯಮಾಪನ ಮಾಡ್ತಾ ಇರ್ತಾರೆ. ಆ ಮೌಲ್ಯಮಾಪನ ನಾವು ತೆಲುಗಡೆಯಾಗಿ ಮೇಲೆ ಬಂದ್ರೇನೆ ಮುಂದಿನ ಹಂತಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಪರ್ಫಾರ್ಮೆನ್ಸ್ ಅನ್ನ ಪ್ರತಿಯೊಂದು ಹಂತದಲ್ಲಿ ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಏನಾದರೂ ಕೊರತೆ ಕಂಡು ಬಂದಲ್ಲಿ ಅವ್ರು ತಿದ್ದಲಿಕ್ಕೆ ನಮ್ಗೆ ಒಂದು ಅವಕಾಶ ಕೊಡ್ತಾರೆ. ನಮ್ಮ ನಿರ್ಲಕ್ಷ್ಯತೆಯಿಂದ ಅಥವಾ ನಮ್ಮ ಒಂದು ಯಾವ್ದಾದ್ರು ಉದಾಸೀನತೆಯಿಂದ ನಾವು ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ಲಿಖಿತ ಶಿಕ್ಷೆ ಕೊಡುವಂತ ಒಂದು ಅವಕಾಶವೂ ಇದೆ. ಅದರಿಂದ ನಾವು ಯಾವುದೇ ಒಂದು ಹಂತದಲ್ಲಿ ನಮ್ಮ ತರಬೇತಿಯನ್ನ ನಮ್ಮ ಸೇವೆಯನ್ನ ಲಘುವಾಗಿ ಪರಿಗಣಿಸುವ ಅವಕಾಶ ಇರುವುದಿಲ್ಲ.
1: ನಿಮ್ಗೆ ಮಿಗ್ ತರಬೇತಿ ಕೊಡುವಾಗ ದೈಹಿಕವಾಗಿ ಅದು ಹೇಗಿರುತ್ತೆ, ಅದನ್ನ ಎಲ್ಲೆಲ್ಲಿ ಹೇಗೆ ಅದಕ್ಕೆ ದುರಸ್ತಿ ಕಾರ್ಯ ಮಾಡಬಹುದು, ಇಂಥದ್ರ ಜೊತೆಗೆ ಅದರ ಹಾರಾಟವನ್ನು ನಿಮ್ಗೆ ಹೇಳ್ಕೊಡ್ತಾರೆ ಅನ್ಸುತ್ತೆ?
0: ಇದು ಮಿಗ್ ವಿಮಾನದಲ್ಲಿ ಮೇಡಮ್, ಒಂದು ವಿಮಾನ ಹಾರಾಟಕ್ಕೆ ಸನ್ನದ್ಧವಾಗಬೇಕಿದ್ರೆ ಮೊದಲು 1 ಗಂಟೆ ಕಾಲ ನಾವು ಅದನ್ನ ಪರೀಕ್ಷೆ ಮಾಡಬೇಕಾಗುತ್ತೆ. ವಿದ್ಯುತ್ ವಿಭಾಗ ಇರ್ಬೋದು ಅಥವಾ ಉಪಕರಣ ವಿಭಾಗ ಇರ್ಬೋದು ಅಥವಾ ರಡಾರ್ ಕಮ್ಯುನಿಕೇಶನ್ ವಿಭಾಗ ಇರ್ಬೋದು, ಇಂಜಿನ್ ವಿಭಾಗ ಇರ್ಬೋದು, ಏರ್ ಫ್ರೇಮ್ ಸ್ಟ್ರಕ್ಚರ್ಸ್ ವಿಮಾನದ ಸ್ಟ್ರಕ್ಚರ್ಸ್ ಬಗ್ಗೆ ಇರುವಂತಹ ವಿಭಾಗ ಇರ್ಬೋದು, ಬೇರೆ ವಿಭಾಗಗಳಿವೆ. ನಮ್ಮ ವಿದ್ಯುತ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ವಿಮಾನ ಬೆಳಗ್ಗೆ 8 ಗಂಟೆಗೆ ಹಾರಾಟಕ್ಕೆ ಸನ್ನದ್ಧವಾಗಬೇಕಂತ ಹೇಳಿದ್ರೆ ನಾವು ಬೆಳಗ್ಗೆ 6:30 ಗಂಟೆಗೇನೆ ನಾವು ವಿಮಾನದ ಅಂದ್ರೆ ಏರ್ಪೋರ್ಟ್ ನ ಒಳಗಡೆ ನಮ್ಮ ಏರ್ಫೀಲ್ಡ್ಗೆ ಹೋಗಿ ನಮ್ಮ ವಿಮಾನ ಒಂದು ಬೇಯಲ್ಲಿರುತ್ತೆ. ಬೇ ಅಂದ್ರೆ ಒಂದು ಅದಕ್ಕೊಂದು ತಾಣ ಇರುತ್ತೆ, ಆ ತಾಣದಿಂದ ವಿಮಾನ ಹೊರಗಡೆ ತಂದು ಅದನ್ನ ನಾವು ಪೂರ್ಣವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ವಿದ್ಯುತ್ ವಿಭಾಗ ಸಂಬಂಧಪಟ್ಟಂತೆ ಸುಧಾರಿತ ಬ್ಯಾಟ್ರಿ ಇರುತ್ತೆ, ಉದಾಹರಣೆಗೆ ಆ ಬ್ಯಾಟ್ರಿಯನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಅದರ ವೋಲ್ಟೇಜು, ಅದರ ಆಂಪಿಯರ್ ಚೆಕ್ ಮಾಡಬೇಕಾಗುತ್ತೆ. ನಮ್ಮ ವಿದ್ಯುತ್ ವಿಭಾಗ ಸಂಬಂಧಪಟ್ಟಂತಹ ಎಲ್ಲ ವಾರ್ನಿಂಗ್ ಸಿಸ್ಟಮ್ಸ್ ಅಂದರೆ ಸೆಂಟ್ರಲೈಸ್ ವಾರ್ನಿಂಗ್ ಸಿಸ್ಟಮ್ಸ್ ಹೇಳ್ತೀವಿ, ಅದು ಅದಾದಮೇಲೆ ಎಲ್ಲ ಉಪಕರಣಗಳು ಸರಿಯಾಗಿ ಕೆಲಸ ಮಾಡುತ್ತಿವೆಯೋ ಅದನ್ನು ನಾವು ನೋಡಬೇಕಾಗುತ್ತೆ. ವಿಮಾನದ ಎಲ್ಲ ವಿಭಾಗಗಳಲ್ಲಿರುವಂಥ ಎಲ್ಲ ಲೈಟ್ಗಳು ಅದು ಸರಿಯಾಗಿ ಕೆಲಸ ಮಾಡ್ತೇವೆ ನೋಡಬೇಕಾಗುತ್ತೆ. ಈ ಥರ ಹಲವಾರು ನಮ್ಮ ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂಥ ಕೆಲಸಗಳು ಇರುತ್ತೆ, ಅದೆಲ್ಲ ಸನ್ನದ್ಧ ಮಾಡೋಕ್ಕೆ ಸುಮಾರು 1-1.5 ಗಂಟೆ ಸಮಯ ತಗೊಳುತ್ತೆ. ಅದಾದ ಮೇಲೆ ನಾವು ಫಾರ್ಮ್ ಸೈನ್ ಮಾಡೋಕಿದೆ, ಅಂದ್ರೆ ಆ ಫಾರ್ಮಲ್ಲಿ ಎಸ್ ಐ ಹ್ಯಾವ್ ಚೆಕ್ಡ್ ದ ಏರ್ಕ್ರಾಫ್ಟ್ ಅಂಡ್ ಇಟ್ ಇಸ್ ಫ್ಲೈಯಿಂಗ್ ವರ್ದಿ ಅಂತ ಹೇಳುವಂತ ನಾನು ಸೈನ್ ಮಾಡಿದಂತಹ ಒಂದು ಡಾಕ್ಯುಮೆಂಟ್ ಅದು ಸೀಲ್ ಆಗಿ ಇರುತ್ತೆ. ಆಮೇಲೆ ಪೈಲಟ್ ಬಂದು ಪೈಲಟ್ ವಿಮಾನವನ್ನ ಅವರಿಗೆ ಚೆಕ್ ಲಿಸ್ಟ್ ಪ್ರಕಾರ ಅವರು ಚೆಕ್ ಮಾಡಿ ಆಮೇಲೆ ವಿಮಾನವನ್ನು ಅವರು ಹಾರಾಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಪುನಃ ವಿಮಾನಕ್ಕೆ ಸ್ಟಾರ್ಟಿಂಗ್ ಅಗ್ರಿಗೇಟ್ ಅಂದ್ರೆ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಕೊಡುವಂತಹ ಪವರ್ ಕೊಡುವಂಥದ್ದು ನಾವು ಇಲೆಕ್ಟ್ರಿಕ್ ಇಂಜಿನಿಯರ್ಸ್ ನಾವೇ ಕೊಡಬೇಕಾಗುತ್ತೆ. ಅದಾದ ಮೇಲೆ ವಿಮಾನವನ್ನ ಹಾರಾಟಕ್ಕೆ ಪೈಲಟ್ ತಗೊಂಡು ಹೋಗ್ತಾರೆ. ವಿಮಾನ ಹಾರಾಡಿ ಬಂದ ಮೇಲೆ ಅದು ಆಪರೇಷನ್ ಸಾರ್ಟಿ ಆಗಿರ್ಬೋದು ಅಥವಾ ಟ್ರೈನಿಂಗ್ ಸಾರ್ಟಿ ತರಬೇತಿ ಹಾರಾಟವು ನಡೆಸುವಂತ ಕಾರ್ಯಕ್ರಮ ಇರುತ್ತೆ. ಅದಾದ ವಿಮಾನ ಬಂದ ನಂತರ ಪುನಃ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಅದೊಂದು ಅರ್ಧ ಮುಕ್ಕಾಲು ಗಂಟೆ ಸಮಯ ಹಿಡಿಯುತ್ತೆ. ಪೈಲಟ್ ಏನಾದರೂ ಬಂದ ನಂತರ ಏನಾದರೂ ಅವರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಹೇಳಿದ್ರೆ ಆ ಪ್ರಾಬ್ಲಮ್ನ ನಾವು ಏನಂತ ನೋಡಿಬಿಟ್ಟು ಅದನ್ನು ಸರಿಪಡಿಸುವ ಸಾಧ್ಯ ಆದರೆ ಅವು ಸರಿಪಡಿಸಬೇಕು. ಸರಿಪಡಿಸೋಕೆ ಆಗಲ್ಲ ಅಂತ ಹೇಳಿದ್ರೆ ವಿಮಾನವನ್ನು ನಾವು ಮುಂದಿನ ಹಾರಾಟಕ್ಕೆ ನಾವು ಅಣಿಗೊಳಿಸುವಂಗಿಲ್ಲ. ಅದನ್ನು ಪೂರ್ಣ ಪರಿಶೀಲನೆ
1: ತಡೆ
0: ಆಗಿ
1: ಹಿಡಿಬೇಕು.
0: ತಡೆ ಹಿಡಿಬೇಕಾಗುತ್ತೆ. ಪೂರ್ಣ ಪರಿಶೀಲನೆ ಆದ ನಂತರ ನಾವು ಅದನ್ನು ಹಾರಾಟಕ್ಕೆ ಪುನಃ ಸನ್ನದ್ಧ ಮಾಡಬೇಕಾಗುತ್ತೆ. ಈ ಥರ ನಮ್ಮ ದೈನಂದಿನ ಕೆಲಸಗಳು ಇರುತ್ತವೆ.
1: ಮತ್ತೆ ನಾವು ಒಂದು ಸಣ್ಣ ಯಾವ್ದಾದ್ರು ಒಂದು ಉಪಕರಣ ತಗೊಂಡ್ರೆ ಅದರಲ್ಲಿ 16 ಸ್ಕ್ರೂಗಳಿರ್ತವೆ. ಆದರೆ ಮಿಗ್ ಅಂತ ಒಂದು ಏರ್ಕ್ರಾಫ್ಟ್ ಅಲ್ಲಿ ಅದು ಎಷ್ಟೊಂದು ವೈರ್ಗಳು, ಎಷ್ಟೊಂದು ಸ್ಕ್ರೂಗಳು, ಏನೆಲ್ಲ ಇರ್ತವೆ ಅವುಗಳನ್ನ ಅಂದ್ರೆ ಎಷ್ಟು ಕೂಲಂಕುಷವಾಗಿ ನಾವು ಮಾಡಬೇಕು ಅಂದ್ರೆ ಒಂದು ಸಣ್ಣ ಸ್ಕ್ರೂ ಲೂಸ್ ಆಗಿದ್ರು ಕೂಡ ಹಾರಾಟದಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ನಿಖರತೆ ಅನ್ನೋದು 100ಕ್ಕೆ 100 ಇರಬೇಕಾಗತ್ತೆ.
0: ನೀವು ಸರಿಯಾಗಿ ಹೇಳಿದ್ರಿ ಮೇಡಮ್. ಒಂದು ವಿಮಾನದಲ್ಲಿ ಬಹಳ ಕಾಂಪ್ಲಿಕೇಟೆಡ್ ಅಥವಾ ಬಹಳ ಒಂದು ಪ್ರಿಸಿಷನ್ ವರ್ಕ್ಸ್ ಇರುತ್ತೆ ವಿಮಾನದಲ್ಲಿ. ಅಂದರೆ ಸೂಕ್ಷ್ಮವಾದ ಕೆಲಸ ಮಾಡಬೇಕಾಗುತ್ತೆ. ಸಾವಿರಾರು ವೈರಿಂಗ್ಗಳು ಇರುತ್ತವೆ. ಎಲ್ಲದಕ್ಕೂ ಕಲರ್ ಕೋಡಿಂಗ್ ಇರುತ್ತೆ. ಪ್ರತಿಯೊಂದು ವಿಮಾನದ ಪ್ರತಿಯೊಂದು ಪಾರ್ಟ್ ನಂಬರ್ ಕ್ಯಾಟಲಾಗ್ ನಂಬರ್ ಅಂತ ಹೇಳಿರುತ್ತೆ. ನಮ್ಮಲ್ಲಿ ನಾವು ಯಾವುದೇ ಒಂದು ವಿಮಾನದ ಪರಿಶೀಲನೆ ಮಾಡುವ ಹೊತ್ತಿಗೆ ನಾವು ಒಂದು ಚೆಕ್ ಲಿಸ್ಟ್ ಅಂತ ಹೇಳಿ ಕೈಲಿಟ್ಕೊಂಡಿರ್ತೀವಿ. ಅದರನ್ನು ನೋಡಿಕೊಂಡು ಪ್ರತಿಯೊಂದು ಹಂತದಲ್ಲೂ ಈ ಸ್ಟೇಜಲ್ಲಿ ಚೆಕ್ ಆದರೆ ಟಿಕ್ ಮಾರ್ಕ್ ಮಾಡ್ತೀವಿ. ಯಾಕಂದರೆ ಯಾವುದೇ ರೀತಿಯ ಒಂದು ನ್ಯೂನತೆಗೂ ವಿಮಾನದಲ್ಲಿ
1: ಅವಕಾಶ
0: ಅವಕಾಶ ಕೊಡೋದು
1: ಮಾಡಿಕೊಡಬಾರದು.
0: ಸಾಧ್ಯನೇ ಇಲ್ಲ. ಯಾಕಂದರೆ ವಿಮಾನ ಆಕಾಶದ ಹಾರುವಂಥದ್ದು.
1: ಹೌದು,
0: ರಸ್ತೆಯಲ್ಲಿ ಹೋಗುವ ಯಾವುದೇ ವಾಹನ ಹಾಳಾದರೂ ಒಂದು ಸೈಡಲ್ಲಿ ನಿಲ್ಲಿಸ್ಬೋದು. ಬಟ್ ವಿಮಾನದ ವಿಚಾರದಲ್ಲಿ ಹಾಗೆ ಬರಲ್ಲ. ಆದ್ದರಿಂದ 100ಕ್ಕೆ 100% ವಿಮಾನ ಹಾರಾಟಕ್ಕೆ ಸನ್ನದ್ಧವಾಗಿದೆ ಅಂತ ನಾವು ಖಾತ್ರಿಪಡಿಸಿಕೊಂಡೇನೆ ವಿಮಾನವನ್ನು ಹಾರಾಟಕ್ಕೆ ನಾವು ಅಣಿಗೊಳಿಸಬೇಕಾಗುತ್ತೆ.
1: ಜಾಗ್ವಾರ್ ಕೂಡ ಅದೇ ತರದ
0: ಜಾಗ್ವಾರ್ ವಿಮಾನ ಅಂತ ಹೇಳಿದ್ರೆ ಅದು ಮಿಗ್ ಇಂದ ಒಂದು ಹೆಜ್ಜೆ ಸುಧಾರಿತ ವಿಮಾನವಾಗಿರುತ್ತೆ. ಸೊ ಅದರಲ್ಲಿ ನಾವು ಟ್ರೈನಿಂಗ್ ಪಡೆದಿದ್ವಿ. ನಾವು ಭಾರತೀಯ ವಾಯುಸೇನೆಯಲ್ಲಿ ಗೋರಖ್ಪುರದ ದೊಡ್ಡ ಒಂದು ವಾಯುತಾಣ ಇದೆ, ಅಲ್ಲಿ ನಾವು ಅದರಲ್ಲಿ ತರಬೇತಿ ಪಡೆದಿದ್ವಿ. ಸೊ ನಾನು ಅದರಲ್ಲಿ ಬೆಸ್ಟ್ ಇನ್ ದ ಸಿಸ್ಟಮ್ ಅಂತ ಒಂದು ಅವಾರ್ಡ್ ಅನ್ನು ಪಡೆದಿದ್ದೆ.
1: ಓಹೋ, ಸಂತೋಷ.
0: ಹೌದು, ಅಂದ್ರೆ ಆ ವಿಮಾನದಲ್ಲಿ ಇಲೆಕ್ಟ್ರಿಕಲ್ ವಿಭಾಗದಲ್ಲಿ ಯಾವುದೇ ಒಂದು ಕಾಂಪೋನೆಂಟ್ ಬಗ್ಗೆ ಕೇಳಿದ್ರು, ಯಾವುದೇ ವೈರಿಂಗ್ ಕೇಳಿದ್ರು, ನಾನು ಅದನ್ನ ಅಷ್ಟು ನಿಖರವಾಗಿ ಹೇಳುವಂತ ಅದರಲ್ಲಿ ಈ ಪರಿಣತಿ ಹೊಂದಿದ್ದೆ. ಯಾಕಂದ್ರೆ ಅದು ಒಂದು 4 ತಿಂಗಳಿಂದ ತರಬೇತಿ, ನಾ ತರಬೇತಿ ಒಂದು ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಯಲ್ಲಿ ನಾವು ತೆರೆಗಡೆ ಆದ ನಂತರ ಆ ವಿಮಾನಕ್ಕೆ ನಮ್ಮನ್ನು ನಿಯೋಜನೆಗೊಳಿಸುತ್ತಾರೆ.
1: ಹೀಗೆ ಮಿಗ್ ಮತ್ತೆ ಜಾಗ್ವಾರ್ ಅವು ಎರಡನ್ನೂ ಬಹಳ, ನೀವೇ ಹೇಳದ ಹಾಗೆ ನೀವು ಪ್ರಶಸ್ತಿ ಕೂಡ ಪಡ್ಕೊಂಡು ಅದರ ಅದರ ಮೇಂಟೆನೆನ್ಸ್ ಆಗಿರಬಹುದು ಅಥವಾ ಅದರ ನಿಖರತೆ ಏನಿದೆ ಅದರ ಬಗ್ಗೆ ನಿಮಗೆ ಪ್ರಶಸ್ತಿಗಳು ಕೂಡ ಬಂದಿದ್ವು.
0: ಹೌದು,
1: ಯಾವುದೇ ಸೈನಿಕನಿಗಾದ್ರೂ ಒಂದು ಬಾರಿಯಾದ್ರೂ ಅದನ್ನ ನಾನು ಯುದ್ಧ ಭೂಮಿಗೆ ತಗೊಂಡು ಹೋಗ್ಬೇಕು ಅಂತ ಇರುತ್ತೆ. ಅವಾಗ ತನ್ನ ಜೀವನ ಸಾರ್ಥಕ ಅಂತ ಅನ್ಸೋದಿದೆ. ಹಾಗೆ ನೀವು ರಾಜಸ್ಥಾನದಲ್ಲಿದ್ದಿರಿ, ಆನಂತರ ಕಾರ್ಗಿಲ್ನಲ್ಲೂ ಕೆಲಸ ಮಾಡುವಂತ ಅವಕಾಶ ಸಿಕ್ತು. ಅವಾಗ ಯಾವಾಗಲೂ ಈ ಯುದ್ಧದ ಸನ್ನಿವೇಶವನ್ನ ಹೇಗೆ ಎದುರಿಸುವಂತ ಅವಕಾಶ ಬಂತು ನಿಮಗೆ?
0: 1987 ದಿವಸದಲ್ಲಿ ಬ್ರಾಸ್ ಟ್ಯಾಕ್ ಅಂತ ಒಂದು ಆಪರೇಷನ್ ನಮ್ಮ ಭಾರತೀಯ ಸೈನ್ಯಗಳಿಗೆ ಕೊಟ್ಟಿದ್ರು. ಸೊ ಆ ಸಂದರ್ಭದಲ್ಲಿ ಒಂದು ಯುದ್ಧ ಸನ್ನಿವೇಶ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಮಾಡಿದಂತ ಒಂದು ಇಡೀ ಒಂದು ಬ್ರಾಸ್ ಟ್ಯಾಕ್ಸ್ ಆಪರೇಷನ್ ಅಂತ ಹೇಳುವಂತಹದ್ದು. ಆ ಸಂದರ್ಭದಲ್ಲಿ ಸಶಸ್ತ್ರ ಸನ್ನದ್ಧವಾಗಿ ವಿಮಾನಗಳೆಲ್ಲೂ ತಯಾರಾಗಿದ್ದವು. ಸೊ ಏನೋ ಒಂದು ಕ್ಷಣದಲ್ಲಿ ನಮಗೆ ಮಾಹಿತಿ ಇದ್ರೂ ನಾವು ವಿಮಾನವನ್ನು ಹಾರಿಸಿ ವೈರಿ ತಾಣಗಳನ್ನು ಧ್ವಂಸ ಮಾಡುವಂತ ಒಂದು ಪ್ರಮೇಯ ಸೃಷ್ಟಿ ಆಗಿತ್ತು. ಅದಾದ ಮೇಲೆ 1999 ಎಲ್ಲರೂ ತಿಳಿದಿರುತ್ತದೆ, ಕಾರ್ಗಿಲ್ ಯುದ್ಧ ಆಗಿದೆ. ಭಾರತೀಯ ವಾಯುಸೇನೆಯಲ್ಲಿ ನಾವು ಅದನ್ನ ಆಪರೇಷನ್ ಸಫೇದ್ ಸಾಗರ್ ಅಂತ ಹೇಳುವಂತ ಒಂದು ಶಬ್ದದಲ್ಲಿ ನಾವು ಅದನ್ನು ಕರಿತಾ ಇದ್ವಿ.
1: ಯಾಕೆಂದ್ರೆ ಅಲ್ಲಿ ಪೂರ್ತಿ ಹಿಮ
0: ಹಿಮ ಅಂದ್ರೆ ಅದು ಈ 18,000 ದಿಂದ 32,000 ಫೀಟ್ ಹೈಟ್ ನಲ್ಲಿ ಈ ಕಾರ್ಗಿಲ್ ಹೇಳುವಂತ ಒಂದು ಪ್ರದೇಶ. ಅಲ್ಲಿ ಪಾಕಿಸ್ತಾನಿನ ಸೈನಿಕರು ನಮ್ಮ ಕೆಲವು ಹೈ ಪೋಸ್ಟ್ಗಳನ್ನು
1: ಪೀಕ್ಗಳನ್ನು
0: ನಮ್ಮ ಪೀಕ್ಗಳನ್ನು ಅವರು ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದರು. ಸೊ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ನಮಗೆ ಗೊತ್ತಾಗಿ ನಮ್ಮ ಭಾರತೀಯ ವಾಯುಸೇನೆ ನಮ್ಮ ಭಾರತೀಯ ಸೈನ್ಯ ಎಲ್ಲ ಕಂಬೈಂಡ್ ಆಪರೇಷನ್ ಇಂದ ನಾವು ಅದನ್ನ ಎಲ್ಲ ಕ್ಯಾಪ್ಚರ್ಗಳನ್ನು ವಾಪಸ್ ಪಡ್ಕೊಂಡು ಜುಲೈ 15th of 1999 ಕಾರ್ಗಿಲ್ ವಾರ್ ಕೇಮ್ ಟು ಎನ್ ಎಂಡ್ ಅಂಡ್ ಇಟ್ ವಾಸ್ ಎ ಸಕ್ಸಸ್ ಆನ್ ದ ಪಾರ್ಟ್ ಆಫ್ ಅವರ್ ಇಂಡಿಯನ್ ಆರ್ಮ್ ಫೋರ್ಸಸ್ ಅಂತ ಹೇಳುವಂತದನ್ನ ನಾನು ಖಡಾಖಂಡಿತವಾಗಿ ಹೇಳಬಲ್ಲ.
1: ಅದು ಭಾರತದ ಹೆಮ್ಮೆ ಸದಾಕಾಲ. ಈಗ ನೀವು ವಾರಂಟ್ ಆಫೀಸರ್ ಅಂತ ಇದ್ದೀರಾ. ಹೆಚ್ಚಾಗಿ ನಾವು ಮೇಜರ್ ನೋಡ್ತೀವಿ, ಕರ್ನಲ್ಸ್ ನೋಡ್ತೀವಿ ಅಥವಾ ಗ್ರೂಪ್ ಕ್ಯಾಪ್ಟನ್, ಹೀಗೆ ನೋಡ್ತೀವಿ. ವಾರಂಟ್ ಆಫೀಸರ್ ಕೆಲಸ ಏನು ಇರುತ್ತೆ?
0: ಅಂದರೆ ನಮ್ಮ

0: ಭಾರತೀಯ ವಾಯುಸೇನೆಯಲ್ಲಿ ನಮಗೆ ರ್ಯಾಂಕ್ ಸಿಸ್ಟಮ್ಸ್ ಅಂತ ಹೇಳುವಂತ ಇದೆ. ಈ ರ್ಯಾಂಕ್ ಸಿಸ್ಟಮ್ ಇಂದ
1: ಅವ್ರಿಗೇನ್
0: ಗುರುತಿಸಲ್ಪಡಬೇಕಾಗುತ್ತೆ.
1: ಕೆಲಸ ಅಂತ
0: ಅವರು ಯಾವ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಜವಾಬ್ದಾರಿಯನ್ನು ಆ
1: ಏನು?
0: ರ್ಯಾಂಕ್ ಸಿಸ್ಟಮ್ನ ಮೇಲೆ ಆಧಾರದ ಮೇಲೆ ಅವರಿಗೆ ವಹಿಸಲಾಗುತ್ತೆ. ನನಗೆ ಕೊಟ್ಟಿರುವಂತಹ ರ್ಯಾಂಕ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಮ್ಮ ಭಾರತೀಯ ಸೇನೆಗಳ ಸರ್ವೋಚ್ಚ ನಾಯಕ ಅಂದ್ರೆ ನಮ್ಮ
1: ಪ್ರೆಸಿಡೆಂಟ್
0: ಆಫ್ ಇಂಡಿಯಾ,
1: ರಾಷ್ಟ್ರಪತಿಗಳು.
0: ಈ ನನ್ನ ಇರುವಂತ ಈ ವಾರಂಟ್ ಆಫ್ ರ್ಯಾಂಕ್ ಹೇಳುವಂತಹದ್ದು ಅದು ಜೂನಿಯರ್ ಕಮಿಷನರ್ ಆಫೀಸರ್ ಹೇಳುವಂತಹ ಒಂದು ಗ್ರೇಡ್ ಅಲ್ಲಿ ಬರುತ್ತೆ. ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಭಾರತೀಯ ನಮ್ಮ
1: ರಾಷ್ಟ್ರಪತಿಗಳು
0: ಕೊಟ್ಟಿರುವಂತಹ ಒಂದು ನಮ್ಮ ಒಂದು ರ್ಯಾಂಕ್ ಆಗಿರುತ್ತೆ. ಸೊ ಆ ರ್ಯಾಂಕ್ ಅಲ್ಲಿ ನಾವು ನಮ್ಮ ಸಿವಿಲಿಯನ್ ಟರ್ಮ್ಸ್ ಮಿಡಲ್ ಲೆವೆಲ್ ಮ್ಯಾನೇಜರ್ ಅಂತ ಹೇಳುವಂತಹ ಒಂದು ಶಬ್ದನ ಉಪಯೋಗಿಸ್ಕೋಬಹುದು ಅಂತ ಹೇಳ್ತೀನಿ. ಸೊ ಅದು ನಾವು ಲೋವರ್ ರ್ಯಾಂಕ್ ಇಂದ ಏರ್ಕ್ರಾಫ್ಟ್ಸ್ ಮ್ಯಾನ್, ಲೀಡಿಂಗ್ ಏರ್ಕ್ರಾಫ್ಟ್ಸ್ ಮ್ಯಾನ್, ಹಾಗೆ ಮುಂದೆ ಬರೋದು ನಾವು ಬರುವಂತಹ ಒಂದು ಹಂತವೇ ವಾರಂಟ್ ಆಫೀಸರ್ ಅಂತ ಒಂದು ರ್ಯಾಂಕ್ ಪಡ್ಕೊಳ್ಳೋಕೆ ನಾನೊಂದು 2 ದಶಕಗಳ ಕಾಲದ ಕೆಲಸ ಮಾಡಿ ಅದು ಪ್ರತಿ ಹಂತದಲ್ಲೂ ನಮಗೆ ಪರೀಕ್ಷೆಗಳು ಇರುತ್ತವೆ, ಎಕ್ಸಾಮ್ ಇರುತ್ತವೆ. ಆ ಎಕ್ಸಾಮ್
1: ಎಕ್ಸೆಲ್ ಮಾಡ್ಬೇಕು,
0: ಪ್ರತಿಯಲ್ಲೂ ನಾವು ಮೇಲೆ ಬರಬೇಕಾಗುತ್ತೆ. ಅದ್ರಲ್ಲಿ ಬರೇ ಪಾಸ್ ಆಗಿಬಿಟ್ಟು ಕ್ಯಾಂಡಿಡೇಟ್ ಸಾಕಾಗಲ್ಲ,
1: ಮೆರಿಟ್
0: ವಿ ಹ್ಯಾವ್ ಟು ಕಮ್ ಇನ್ ದ ಮೆರಿಟ್ ಲಿಸ್ಟ್. ಅಂದ್ರೆ ಯು ಹ್ಯಾವ್ ಟು ಪರ್ಫಾರ್ಮ್ ಅಂಡ್ ರಿಸಲ್ಟ್ ಓರಿಯಂಟೆಡ್ ಪರ್ಫಾರ್ಮೆನ್ಸ್ ವಿ ಹ್ಯಾವ್ ಟು ಬಿ ಗಿವನ್. ಇಲ್ಲದೇ ಇದ್ರೆ ನಮ್ಮಲ್ಲಿ ನಮ್ಮ ಡಿಮೋಟ್ ಮಾಡುವಂತಹ ಒಂದು ಪ್ರಮೇಯ ಇರುತ್ತೆ. ಅದು ಡಿಮೋಟ್ ಆದಾಗ ಬಹಳ ಒಂದು ಖೇದಕರ ವಿಚಾರ ಆಗಿರುತ್ತೆ. ಆದ್ರಿಂದ ಎಲ್ಲ ಹಂತದಲ್ಲಿ ನಾವು ತೇರ್ಗಡೆ ಹೊಂದಿ ಮೇಲೆ ಬಂದು ಈ ಒಂದು ಹಂತವನ್ನು ತಲುಪಿದ್ದೆ ಅಂತ ಹೇಳುವಂತದಕ್ಕೆ ನನಗೆ ಹೆಮ್ಮೆ ಇದೆ.
1: ಶ್ರೀಧರ್ ಭಟ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ವಾಯುಸೇನೆಯ ನಿವೃತ್ತ ವಾರಂಟ್ ಅಧಿಕಾರಿ ಶ್ರೀಧರ್ ಭಟ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
3: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಕೆಲವು ಗೀತೆಗಳನ್ನ ಕೇಳುವಂತಹ ಸಮಯ ಸ್ನೇಹಿತರೆ. ಮಾನ್ಸೂನ್ ರಾಗ ಚಿತ್ರದ ಗೀತೆಯನ್ನ ಕೇಳೋಣ. ಕೆ ಕಲ್ಯಾಣ್ ಅವರ ರಚನೆ, ಅನೂಪ್ ಸೇಳಿನವರ ಸಂಗೀತ, ಅರವಿಂದ್ ವೇಣುಗೋಪಾಲ್ ಅವರ ಗಾಯನ.

ಮೌನಕ್ಕೂ ನಾಚಿಕೆ ಆಸ್ವಾದಿಸು, ಹೃದಯದೊಳಗೆ ತೇರನು ಹೇಳಿದು ಪುಟಿಯಿತು ಕವಿತೆ. ಅದ್ಭುತವಾದ ಸಾಲುಗಳು, ಸಾಕಷ್ಟು ಮೆಚ್ಚುಗೆ ಸಂದೇಶಗಳಂತೆ ಬರ್ತಾ ಇದೆ. ಸ್ನೇಹಿತರ ಸಂದೇಶಗಳನ್ನೆಲ್ಲ ಖಂಡಿತ ನಾನು ಓದ್ತೀನಿ, ಓಕೆ? ಡೋಂಟ್ ವರಿ, ನಿಮ್ಮ ಸಂದೇಶಗಳು ಬರ್ತಾ ಇರಲಿ. ಕಡಿಪುಡಿ ಚಿತ್ರದ ಗೀತೆಯನ್ನು ಕೇಳೋಣ. ಶಬೀನ್ ಅವರ ಗಾಯನ, ವಿ ಹರಿಕೃಷ್ಣ ಅವರ ಸಂಗೀತ.

0: ಟುಡೇ ಸಮಯ ಇನ್ನೇನು 6:40 ಆಗುತ್ತೆ ಸ್ನೇಹಿತರೆ. 6:40 ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಕೇಳ್ತೀರಾ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, 2 ಅಧಿಕಾರಿಗಳ ನೇಮಕ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ.

0: ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30ರಿಂದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಯಾವುದೇ ಸರಕು ಸಾಗಣೆ ವಾಹನವು ಅಗತ್ಯ ದಾಖಲೆಗಳಿಲ್ಲದೆ ಚೆಕ್ಪೋಸ್ಟ್ ಅಥವಾ ರಾಜ್ಯದ ಗಡಿಯನ್ನು ದಾಟಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ವಾಣಿಜ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ತೆರಿಗೆ ಸೋರಿಕೆಗೆ ಅವಕಾಶ ನೀಡಬಾರದು, ಪ್ರಾಮಾಣಿಕ ತೆರಿಗೆದಾರರಿಗೆ ಯಾವುದೇ ರೀತಿಯ ತೊಂದರೆ ನೀಡದಂತೆ ಸೂಚನೆ ನೀಡಿದ್ದಾರೆ. ಜಿಎಸ್ಟಿ ಸಂಗ್ರಹದಲ್ಲಿ 9% ಪ್ರಗತಿಯಾಗಿದ್ದು ರಾಜ್ಯ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದು, ಗುಜರಾತ್, ತಮಿಳುನಾಡು, ಹರಿಯಾಣ ರಾಜ್ಯಗಳಿಗಿಂತ ಹೆಚ್ಚು ಪ್ರಗತಿ ಹೊಂದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ. ಬಳಿಕ ನಡೆದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರವಾನಗಿ ನವೀಕರಣ ಮೊತ್ತವನ್ನು 2 ಕಂತುಗಳಲ್ಲಿ ಪಾವತಿಸಲು ಅವಕಾಶ ಕಲ್ಪಿಸುವಂತೆ ತಿಳಿಸಿದ್ದಾರೆ. ಹೊಸದಾಗಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧರಿಸಲಾಗಿದೆ. ಅಧಿಕಾರಿಗಳು ಸರ್ಕಾರದ ಘನತೆ ಉಳಿಸುವ ವೃತ್ತಿಪರತೆ ಪ್ರದರ್ಶಿಸುವಂತೆ ಸಲಹೆ ನೀಡಿದ ಮುಖ್ಯಮಂತ್ರಿ, ಇಲ್ಲವಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಖಾಲಿ ಇರುವ ಹುದ್ದೆಗಳ ಭರ್ತಿ ಅನೇಕ ಕಾರಣಗಳಿಂದ ವಿಳಂಬವಾಗಿತ್ತು. ಅದರಲ್ಲೂ ಒಳ ಮೀಸಲಾತಿ ದೊಡ್ಡ ಸಮಸ್ಯೆಯಾಗಿತ್ತು. ಇದೀಗ 72,000 ಹುದ್ದೆಗಳ ನೇಮಕ ಸಂಬಂಧ ತೀರ್ಮಾನಿಸಲಾಗಿದ್ದು, ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವ ವಿಚಾರವೇ ಇಲ್ಲ ಎಂದು ಹೇಳಿದ್ದಾರೆ. ರೈತರನ್ನು ಒಕ್ಕಲೆಬ್ಬಿಸಿ ಟೌನ್ಶಿಪ್ ನಿರ್ಮಾಣ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮೇಲೆ ಸಂಚಾರ ದಟ್ಟಣೆ ಸೇರಿದಂತೆ ಅನೇಕ ಒತ್ತಡವಿದೆ. ನೈಸ್ ಯೋಜನೆ ಸಂದರ್ಭದಲ್ಲಿ ಬೆಂಗಳೂರು ಸುತ್ತಮುತ್ತ 7 ಟೌನ್ಶಿಪ್ ಮಾಡಬೇಕು ಎಂಬ ಪ್ರಸ್ತಾವನೆ ಇತ್ತು. ಬಿಡದಿ ಟೌನ್ಶಿಪ್ ಆದರೆ ಸಂಚಾರ ದಟ್ಟಣೆ ಸ್ವಲ್ಪ ಸುಧಾರಿಸಬಹುದು ಎಂದು ಉಪಮುಖ್ಯಮಂತ್ರಿ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ವ್ಯವಹಾರಿಕ ಸಂಬಂಧ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆ ವೇಳೆ ಆಗಿರುವ ಅಡ್ಡ ಮತದಾನದಿಂದ ನೋವುಂಟಾಗಿದೆ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲಿದ್ದು, ಈ ಬಗ್ಗೆ ನಾಳೆ ಬೆಂಗಳೂರಿನಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಿರುವ ಪ್ರದೇಶಗಳಿಗೆ ಸಂಜೆ ವೇಳೆಯಲ್ಲೂ ಆಟೋ ಟಿಪ್ಪರ್ಗಳನ್ನು ಕಳುಹಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ

ಸೂಚನೆ ನೀಡಿದ್ದಾರೆ. ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಯಲಚೇನಹಳ್ಳಿ ಪ್ರದೇಶದಲ್ಲಿ ಈಗಾಗಲೇ ಸಂಜೆ ವೇಳೆಯಲ್ಲೂ ಕಸ ಸಂಗ್ರಹಣೆಗೆ ಆಟೋಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಯಲಚೇನಹಳ್ಳಿ ಕೆರೆ ಸಮೀಪದ ಕಸ ವರ್ಗಾವಣೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಈ ಪ್ರದೇಶದಲ್ಲಿ ರಸ್ತೆ ಬದಿಯಲ್ಲಿ ಕಸ ಬಿಸಾಡುವುದನ್ನು ಪರಿಣಾಮಕಾರಿಯಾಗಿ ತಡೆಯಬೇಕು ಎಂದು ಸೂಚಿಸಿದ್ದಾರೆ. ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಬೇಕಾದರೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ದಾರೆ. ಯಾರಾದರೂ ರಸ್ತೆ ಬದಿಯಲ್ಲಿ ಕಸ ಎಸೆಯುತ್ತಿರುವುದು ಕಂಡುಬಂದರೆ ತಕ್ಷಣ ಪಾಲಿಕೆ ಸಿಬ್ಬಂದಿಗೆ ಮಾಹಿತಿ ನೀಡಬೇಕು, ನಿಯಮ ಉಲ್ಲಂಘಿಸುವವರ ವಿರುದ್ಧ ದಂಡ ವಿಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆ ನಡೆಯುವ ಬಿಡಿಎ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ವಾಕಥಾನ್ನಲ್ಲಿ ಭಾಗವಹಿಸುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಿಎಂಆರ್ಸಿಎಲ್ ವಿಶೇಷ ಮೆಟ್ರೋ ಸೇವೆ ಪ್ರಕಟಿಸಿದೆ. ನಾಳೆ ಬೆಳಗ್ಗೆ 4 ಗಂಟೆಯಿಂದ ನಗರದ ಎಲ್ಲಾ ಮೆಟ್ರೋ ಮಾರ್ಗಗಳಲ್ಲಿ ರೈಲು ಸಂಚಾರ ಆರಂಭವಾಗಲಿದೆ ಎಂದು ತಿಳಿಸಿದೆ. ಈ ಮೆಟ್ರೋ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಬಿಎಂಆರ್ಸಿಎಲ್ ಮನವಿ ಮಾಡಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿರಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿನಲ್ಲಿ ಹುಲಿ ಸೆರೆಯಾಗಿದೆ. ಸೆರೆ ಸಿಕ್ಕ ಹೆಣ್ಣು ಹುಲಿ 8 ರಿಂದ 10 ವರ್ಷವದ್ದಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಚಿರಕನಹಳ್ಳಿ, ಕುಂದಕೆರೆ, ಕಡಬೂರು ಸೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿ ಸಂಚಾರ ಕಂಡುಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬೋನನ್ನು ಅಳವಡಿಸಿತ್ತು. ಆಹಾರ ಅರಸಿ ಬಂದಿದ್ದ ಹುಲಿ ಬೋನಿಗೆ ಬಿದ್ದಿದೆ. ಇದೇ ಭಾನುವಾರ ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದ್ದು, ಒಟ್ಟು 1,23,545 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾಲನೆ ನೀಡಲಿದ್ದಾರೆ. ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಪಲ್ಸ್ ಪೋಲಿಯೋ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಆರ್ಸಿಎಚ್ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,40,677 ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ತಿಳಿಸಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕೆಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದೇ 30ರಿಂದ ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಲಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಪ್ರವಾಹ ನಿಯಂತ್ರಣ ನಿಧಿಯಡಿ ಕೈಗೊಂಡ ಕಾರ್ಯಗಳು ಹಾಗೂ ಮಹಾನಗರ ಪಾಲಿಕೆ ವಿಜಯಪುರದಿಂದ ಕೈಗೊಂಡ ಹಲವು ಅಭಿವೃದ್ದಿ ಕಾರ್ಯಗಳನ್ನು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಲಭ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ಪರಿಶೀಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಿದ್ದತೆಗಳು ನಡೆಯುತ್ತಿವೆ. ಜಯಂತಿ ಅಂಗವಾಗಿ ಕೆಂಪೇಗೌಡರ ಮೂಲಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಈ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, 2 ಅಧಿಕಾರಿಗಳ ನೇಮಕ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30ರಿಂದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಸಮಯದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಜೋಗಿ ಚಿತ್ರದ ಗೀತೆಯನ್ನು ಕೇಳೋಣ. ಗುರುಕಿರಣ್ ಅವರ ಸಂಗೀತ, ವಿಜಯ್ ಯೇಸುದಾಸ್ ಮತ್ತು ಸಂಗಡಿಗರ ಗಾಯನ.

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀವಿ. ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳಂತ ಬರ್ತಾ ಇದೆ. ನಿಮ್ಮೆಲ್ಲರ ಸಂದೇಶಗಳನ್ನ ಖಂಡಿತ ನಾನು ಓದೇ ಓದ್ತೀನಿ ಸ್ನೇಹಿತರೆ. ಸೊ ಡೋಂಟ್ ವರಿ, ನಿಮ್ಮ ಸಂದೇಶಗಳು ಬರ್ತಾ ಇರಲಿ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಚಿತ್ರಗೀತೆಗಳ ಸಾಹಿತ್ಯಕ್ಕೆ ಕವಿ ಸಾಹಿತ್ಯದ ಮೆರುಗು ತಂದು ಚಿತ್ರಗೀತೆಗಳು ಕವನಗಳೇ, ಅದು ಒಂದು ವಿಶಿಷ್ಟ ಪ್ರಕಾರದ ಕಾವ್ಯವೇ ಅಂತ ಹೇಳಿದವರು ವಿಜಯನಾರಸಿಂಹ. ಮೂಲತಃ ಮಂಡ್ಯದವರು. ಕುವೆಂಪು,

0: ಮೋತಿ ನರಸಿಂಹಾಚಾರ್ ಗೋಪಾಲಕೃಷ್ಣ ಅಡಿಗರಿಂದ ಪ್ರಭಾವಿತರಾಗಿದ್ದವರು. ಪತ್ರಕರ್ತರಾಗಿದ್ದರು. ಪುಟ್ಟಣ ಕಣಗಾಲ್ ಅವರ ಬಹುತೇಕ ಚಿತ್ರಗಳಿಗೆ ಸಾಹಿತ್ಯ ಒದಗಿಸಿದರು. ಭಕ್ತಿಗೀತೆಗಳ ಆಲ್ಬಂಗಳಿಗೂ ಕೂಡ ಅವರು ಸಾಹಿತ್ಯ ಬರೆದರು. ವಿಜಯನಾರಸಿಂಹ ಅವರ ಗೀತೆಗಳನ್ನು ನಾವು ಕೇಳಿದ್ದೀವಿ. ಅವರ ಧ್ವನಿಯನ್ನ ಕೇಳೋಣ ಇವತ್ತಿನ ರತ್ನ ಭಂಡಾರದಲ್ಲಿ.
1: ಮೈಸೂರಿನ ವಾತಾವರಣ ಎಂಥವರಿಗೂ ಸಂಗೀತ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹದ ಕೇಂದ್ರ. ಬಹಳ ಒಳ್ಳೆ ಸ್ಫೂರ್ತಿ ಉಂಟಾಗುತ್ತೆ. ಸಂಗೀತಗಾರರಂತೂ ನಾವು ಕೇಳಿದ ಆ ಸಂಗೀತಗಾರರು ಆ ಸಂಗೀತ ಸುದ್ದೆ ಇವತ್ತು ಯಾಕೋ ನಶಿಸೋಗಿದೆ ಅಂತ ನಮಗೆ ನಿಜವಾಗಿ ದುಃಖವಾಗುತ್ತೆ. ಸಂಗೀತ ಮತ್ತು ಸಾಹಿತ್ಯದ ಎರಡರ ಒಂದು ಓತಪ್ರೋತವಾದಂಥ ಒಂದು ಸಂಗಮ ನಾವು ರಂಗಭೂಮಿ, ಅಲ್ಲಿನ ಸಂಗೀತ, ಸಂಗೀತದ ಕ್ಷೇತ್ರ, ಅದಕ್ಕೆ ಅಂದರೆ ನಿಸ್ವಾರ್ಥವಾಗಿ ಕೇವಲ ಮೋಕ್ಷಗಾಮಿಗಳು ಅಂತಲೇ ಹೇಳ್ಬೋದು. ಅಂಥ ಮಹಾಮಹಾ ಸಂಗೀತಗಾರರು ಅವಾಗ ಅಲ್ಲಿ ಹಾಡ್ತಾಯಿದ್ರು, ಅದನ್ನು ನಾವು ಕೇಳಿದ್ವಿ. ನಾಲ್ವಡಿ ಕೃಷ್ಣರಾಜ ಒಡೆಯರಂಥ ಸಂಗೀತ ಪ್ರಿಯರು ಮಹಾರಾಜರಾಗಿ ಸಂಗೀತಗಾರರಿಗೂ ಸಾಹಿತಿಗಳಿಗೂ ಅನೇಕ ದೃಷ್ಟಿಯಿಂದ ಆಗ ಪ್ರೋತ್ಸಾಹ ಕೊಡ್ತಾಯಿದ್ರು. ನಮಗೆ ನಮ್ಮ ಹತ್ತಿರದಲ್ಲೇ ಅಂದರೆ ನಮ್ಮ ಸುತ್ತಮುತ್ತಲ ಅಂದರೆ ನಮ್ಮ ಮನೆ ಹತ್ತಿರದಲ್ಲೇ ಇದ್ದವರು ಅಂತಂದರೆ ಗೋಪಾಲಕೃಷ್ಣ ಅಡಿಗ. ಈ ಎಲ್ಲ ಮಹನೀಯರ ಒಂದು ಸತ್ಸಂಗದಿಂದ ನಾನು ಬರೀತಾನೂ ಇದ್ದೆ, ಸಂಗೀತದಲ್ಲಿ ನನಗೆ ಅಭಿರುಚಿನೂ ಇತ್ತು. ನಮ್ಮ ಅಣ್ಣಂದರು ಕೃಷ್ಣಶಾಸ್ತ್ರಿಗಳು ಮತ್ತು ರಾಮಚಂದ್ರ ಶಾಸ್ತ್ರಿಗಳು ಅಂತ, ಅವರು ಸಿನಿಮಾದಲ್ಲೂ ಪ್ರಸಿದ್ಧರು ಮತ್ತು ನಾಟಕರಂಗದಲ್ಲೂ ಪ್ರಸಿದ್ಧರು. ಅವರ ಒಂದು ಪ್ರೇರಣೆ ಮತ್ತು ಅವರ ಪ್ರೋತ್ಸಾಹದಿಂದ ನನಗೆ ಸಿನಿಮಾ ರಂಗಕ್ಕೆ ನೆಂಟು ಉಂಟಾಯಿತು. ನನಗೆ ಬಹಳ ಅಂದರೆ ಮಡಿವಂಥ ಭಾವನೆ ನನ್ನಲ್ಲಿತ್ತು. ನಾನು ಸಿನಿಮಾಗೆ ಬರೆದ್ರೆ ನನ್ನ ಸಾಹಿತ್ಯ ಕಲುಷಿತವಾಗುತ್ತೆ ಏನೋ ಅನ್ನೋ ಒಂದು ಭಾವನೆಯೂ ಕೂಡ ನನಗಿತ್ತು. ಆದರೆ ನಮ್ಮ ಅಣ್ಣ ರಾಮಚಂದ್ರ ಶಾಸ್ತ್ರಿಗಳವರು ಹೇಳಿದ್ರು, ನೀನು ಸಿನಿಮಾ ರಂಗಕ್ಕೆ ಬಂದು ನೋಡೋದು ನಿನಗೆ ಗೊತ್ತಾಗುತ್ತೆ, ಸುಮ್ಮನೆ ದೂರದ ಬೆಟ್ಟ ನುಣ್ಣಗೆ ನಮಗೆ ಕಾಣೋದಿಲ್ಲ, ಅದು ಹೊನ್ನು ನಮ್ಮ ಸಾಹಿತ್ಯ ಚೆನ್ನ ಭಾವನೆ ಬಿಟ್ಬಿಡೋ ಅಂತಂದ್ಬಿಟ್ಟು ಹೇಳಿ ಸಿನಿಮಾ ರಂಗಕ್ಕೆ ಕರೆಸಿ ನನ್ನ ಕೈಲಿ ಮೊದಲೇದಾಗಿ ಅವರು ಡಬ್ಬಿಂಗ್ ಪಿಕ್ಚರ್ಗೆ ಬರೆಯೋದಕ್ಕೆ ಅವರು ಹೇಳಿಕೊಟ್ರು, ನಾನು ಬರೆದೆ. ಅದಾದಮೇಲೆ ನನಗೆ ಸಾಹಿತ್ಯ ಯಾವ ರೀತಿ ಕಲುಷಿತವಾಗದೇ ಇರೋ ಹಾಗೆ ನಮ್ಮದೇ ಆದ ರೀತಿಯಲ್ಲಿ ಚಿತ್ರರಂಗದಲ್ಲಿ ಒಳ್ಳೆಯ ಸಾಹಿತ್ಯ ಕೊಡೋಕ್ಕೆ ಸಾಧ್ಯ ಅನ್ನೋದನ್ನು ನಾನು ನನ್ನ ಮೊದಲನೇ ಚಿತ್ರದಿಂದ ಕಂಡುಕೊಂಡೆ. ಅದು ನನ್ನ ಮೊದಲನೇ ಚಿತ್ರ ಓಹಿಲೇಶ್ವರ. ಈ ದೇಹದಿಂದ ದೂರನಾದೆ ಅನ್ನೋದು ಮೊದಲೇ ಮನೇಲಿ ಕೂಡ ಹಾಡ್ತಾ ಇದ್ದಂಥ ಆಗಿನ ಕಾಲದ ಒಂದು ಬಹಳ ಒಳ್ಳೆ ಜನಪ್ರಿಯ ಗೀತೆ ಆಯಿತು. ಅಂದಿನಿಂದ ನನ್ನ ಸಾಹಿತ್ಯ ರಂಗದ ಒಂದು ಕೃಷಿ ಚಿತ್ರರಂಗದಲ್ಲೂ ಪ್ರಾರಂಭ ಆಯಿತು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕೇಳಿದ ಧ್ವನಿ ಖ್ಯಾತ ಚಿತ್ರ ಸಾಹಿತಿ ವಿಜಯನಾರಸಿಂಹ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಿದ್ರಿ ಸ್ನೇಹಿತರೆ.
4: ಮನುಷ್ಯನ ಬದುಕಿಗೆ ಅರ್ಥ ಮತ್ತು ಸವಿಯನ್ನು ಒದಗಿಸುವ ಶಕ್ತಿ ಇರುವುದು ಸಾಹಿತ್ಯ ಮತ್ತು ಸಂಗೀತಕ್ಕೆ. ಸ್ವತಂತ್ರ ನಡೆ, ಧೈರ್ಯ ಸ್ಥೈರ್ಯ, ನೈತಿಕತೆ, ಮಾನವ ಮನಸ್ಸಿನ ಸೂಕ್ಷ್ಮತೆ ಮತ್ತು ಮಾನವತೆ, ಸಾಹಿತ್ಯ ಹಾಗೂ ಸಂಗೀತ ಇವುಗಳನ್ನೆಲ್ಲ ನಮಗೆ ಧಾರೆ ಎರೆಯಬಲ್ಲುದು. ಕಾವ್ಯ, ನಾಟಕ, ಕಥೆ, ಕಾದಂಬರಿಗಳ ಓದು ಮತ್ತು ಸಂಗೀತದ ಸವಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಸಂಸ್ಕರಿಸಬಲ್ಲುದು. ಸಾಹಿತ್ಯ ದುಃಖಿಗೆ ಸಾಂತ್ವನ, ವಿಧಿಯ ತೊಳಲಲ್ಲಿ ಸಿಕ್ಕಿದ ಮನುಷ್ಯನಿಗೆ ಕಾರುಣ್ಯ. ಸಂಗೀತ ಬಾಳಿಗೆ ಅಮೃತಸತ್ವ, ನೊಂದ ಹೃದಯಕ್ಕೆ ಕರುಣೆಯ ಕಡಲು.
3: ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಶೆ ಮುಕ್ತ ಭಾರತ ಅಭಿಯಾನ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಒಂದು ಸಾಮೂಹಿಕ ಚಳುವಳಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಬಿಎಸ್ ವರ್ಮಾ ಅವರ ಲೇಖನವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಮಾದಕ ವಸ್ತು ಮುಕ್ತ ಭಾರತ ಮತ್ತು

ಸುಧಾರಿಸಲು ಕೇಂದ್ರ ಸರ್ಕಾರವು ಆರೋಗ್ಯ ಕ್ಷೇತ್ರದಲ್ಲಿ ಜನ ವಿಶ್ವಾಸ್ ಕಾಯ್ದೆ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಭಾವೈಕ್ಯದ ನಾಡು ಎನಿಸಿಕೊಂಡಿರುವ ಹಾವೇರಿ ಜಿಲ್ಲೆಯಲ್ಲಿ ಮೊಹರಂ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮುಸ್ಲಿಂ ಮತ್ತು ಹಿಂದೂ ಸಮುದಾಯದವರು ಒಟ್ಟಿಗೆ ಸಹೋದರತ್ವದೊಂದಿಗೆ ಪಂಜಾಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದರು. ಜಿಲ್ಲೆಯ ಹಲವೆಡೆ ಇಂದು ಬೆಳಿಗ್ಗೆ ಕೆಂಡ ಹಾರುವ ಆಚರಣೆ ನಡೆಯಿತು. ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿಗೆ ಹುಲಿಯೊಂದು ಬಿದ್ದಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿರಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಸೆರೆ ಸಿಕ್ಕ ಹುಲಿ ಹೆಣ್ಣಾಗಿದ್ದು 8-10 ವರ್ಷದ್ದಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಜರ್ಮನಿಯಲ್ಲಿ ನಡೆದ ISSF ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಶೂಟರ್ಗಳು 7 ಚಿನ್ನ 8 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ ಒಟ್ಟು 24 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೀಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕೆಲವು ಗೀತೆಗಳನ್ನು ಕೇಳುವಂತಹ ಸಮಯ ಸ್ನೇಹಿತರೆ. ಅಮೆರಿಕ ಚಿತ್ರದ ಗೀತೆಯನ್ನು ಕೇಳೋಣ. ರಾಜೇಶ್ ಕೃಷ್ಣನ್, ರಮೇಶ್ ಚಂದ್ರ ಮತ್ತು ಸಂಗೀತ ಕಟ್ಟಿಯವರ ಗಾಯನ, HS ವೆಂಕಟೇಶ್ ಮೂರ್ತಿಯವರ ರಚನೆ, ಮನೋಮೂರ್ತಿಯವರ ಸಂಗೀತ.

ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀವಿ. ಸಾಕಷ್ಟು ಮೆಚ್ಚುಗೆ ಸಂದೇಶಗಳಂತೂ ಸಹ ಬರ್ತಾನೆ ಇದ್ದಾವೆ. ಸಂದೇಶಗಳನ್ನೆಲ್ಲ ಖಂಡಿತ ನಾನು ಓದ್ತೀನಿ ಸ್ನೇಹಿತರೆ. ಮುಂದಿನ ಗೀತೆ ದುನಿಯಾ ಚಿತ್ರದ್ದು. ನಂದಿತಾ ಮತ್ತು ರಾಜೇಶ್ ಕೃಷ್ಣನವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಮನೋಹರ್ ಅವರ ಸಂಗೀತ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಸರಿಯಾಗಿ 7:22. ಈಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮಠದೊಳೋ ಸಭೆಯೊಳೋ ಸಂತೆಯೊಳೋ ಕೊನೆಗೆ ಕಾಡೊಳು ಮಸಾಣದೊಳು ಮತ್ತೆಲ್ಲೋ ಗಣನೆಗೇರಲಿಕ್ಕೆಂದು ಜನ ತಪಿಸಿ ತೊಳಲುವುದು ನೆನೆಯದಾತ್ಮದ ಸುಖವ ಮಂಕುತಿಮ್ಮ. ಗಣನೆಗೇರಲಿಕ್ಕೆಂದು ಜನ ತಪಿಸಿ ತೊಳಲುವುದು ನೆನೆಯದಾತ್ಮದ ಸುಖವ ಮಂಕುತಿಮ್ಮ.

ಮನ್ನಣೆಯ ದಾಹ ಉಳಿದೆಲ್ಲ ದಾಹಗಳಿಗಿಂತ ಅತಿ ಮಿಗಿಲು ಅಂತ, ಅನ್ನದಾತುರಕ್ಕಿಂತ ಚಿನ್ನದಾತುರಕ್ಕೂ ಮಿಗಿಲು ಎಂದು ಡಿ ವಿ ಜಿ ಹೇಳಿದ್ದಾರೆ. ಅದಕ್ಕಾಗಿ ಮಾನವ ಏನು ಮಾಡಲು ಸಿದ್ಧ ಎಂಬುದನ್ನು ಇಲ್ಲಿ ಹೇಳುತ್ತಾರೆ. ತಾನು ಎಲ್ಲರಿಗಿಂತ ಶ್ರೇಷ್ಠ ಅನ್ನಿಸಿಕೊಳ್ಳಬೇಕು, ಎಲ್ಲರಿಗೂ ತಾನು ಅಗ್ರಮರ್ಯಾದೆ ನೀಡುವ ಬದಲು ತನಗೆ ಅಗ್ರಮರ್ಯಾದೆ ಎಲ್ಲರೂ ನೀಡಬೇಕು, ಜಿ ಹುಚೂರ್ ಅನ್ನಬೇಕು, ಮನೆಯಲ್ಲಿ ಕುಟುಂಬದವರೆಲ್ಲ ತನ್ನ ಅನುಸರಿಸಬೇಕು, ಮಠದಲ್ಲಿ ಸ್ವಾಮಿಗಳು ಮರ್ಯಾದೆ ಸನ್ಮಾನ ಮಾಡಬೇಕು, ಸಭೆಗಳಲ್ಲಿ ಜನ ಹಾರ ತುರಾಯಿ ಸಲ್ಲಿಸಿ ಪ್ರಶಸ್ತಿ ನೀಡಬೇಕು, ಸಂತೆಯಲ್ಲಿ ತನ್ನ ಹಿರಿಮೆಯನ್ನು ಡಂಗೂರ ಸಾರಬೇಕು. ಅಷ್ಟೇಕೆ, ಸತ್ತರೂ ಸ್ಮಶಾನದಲ್ಲಿ ಹೂಳಿದ ಮೇಲೆ ಸ್ಮಾರಕ ಶಿಲೆಯಲ್ಲಿ ಅದ್ಧೂರಿಯಾಗಿ ತನ್ನ ಹಿರಿಮೆಯನ್ನು ಕೆತ್ತಿಸಬೇಕು, ಭವ್ಯ ಸಮಾಧಿ ನಿರ್ಮಿಸಬೇಕು, ನಾಡಿನಲ್ಲಿರಲಿ ಕಾಡಿನಲ್ಲಿರಲಿ ತನ್ನ ನಾಮಫಲಕ ವಿರಾಜಿಸಬೇಕು ಎನ್ನುವಂಥ ಆಸೆ ಮೋಹಗಳಿಂದ ಅದಕ್ಕಾಗಿ ಹಣ ವ್ಯಯಿಸುವ, ಒಂದಿ ಮಾಗದರನ್ನು ಸಾಕುವ, ಅಧಿಕಾರ ಚಲಾಯಿಸುವ, ಬಿರುದು ಬಾವುಳಿಗಳನ್ನು ಹೊತ್ತು ತಿರುಗಾಡುವ, ನಶ್ವರ ದೇಹವನ್ನು ಮನ್ನಣೆಯ ದಾಹಕ್ಕೆ ವೈಭವೀಕರಿಸುವ ಆತ್ಮಪ್ರಜ್ಞೆಯಿಲ್ಲದ ಜನರನ್ನು ಲೋಕದ ತುಂಬ ಕಾಣುತ್ತೇವೆ. ಇಂಥ ಜನರಿಗೆ ಆತ್ಮದ ಸುಖ ತಿಳಿಯದವರಿಗೆ, ಮುಕ್ತಿಯ ಕಲ್ಪನೆ ಇಲ್ಲದವರಿಗೆ, ಶಾಶ್ವತ ಸುಖದ ಯೋಚನೆ ಗೊತ್ತಿಲ್ಲದವರಿಗೆ ಯಾವುದು ಶಾಶ್ವತ ಯಾವುದು ನಶ್ವರ ಎಂಬ

ಎಚ್ಚರ ಉಂಟು ಮಾಡುವುದು ಮಿಥ್ಯಾಜ್ಞಾನದಿಂದ ನಶ್ವರ ಕೀರ್ತಿಗಾಗಿ ಮಾಡಬಾರದ್ದನ್ನು ಮಾಡಿ ಅಪಾತ್ರರನ್ನು ಹೊಗಳಿ ಆತ್ಮವಂಚನೆ ಮಾಡಿಕೊಂಡು ಸೋಗಲಾಡಿಗಳಾಗಿ ಲೋಕದಲ್ಲಿ ಒಂದೇ ಸಮನೆ ಒದ್ದಾಡುತ್ತಿರುವವರನ್ನು ಕಂಡು ಅನುಕಂಪ ಸೂಚಿಸುವುದಷ್ಟೇ ಅಲ್ಲ, ಮಾರ್ಗದರ್ಶನ ಮಾಡುವುದು ಮುಖ್ಯ. ಭರತ ಚಕ್ರವರ್ತಿ ತನ್ನ ಕೀರ್ತಿಯನ್ನು ಶಿಲಾಶಾಸನದಲ್ಲಿ ಹಿಂದಿನ ಚಕ್ರವರ್ತಿಗಳ ಹೆಸರಿನ ಜೊತೆಯಲ್ಲಿ ಸೇರಿಸಬೇಕು ಅಂತ ಬಯಸಿ ತನ್ನ ಹೆಸರನ್ನು ಅಲ್ಲಿ ಕೆತ್ತಿಸಬೇಕೆಂದು ಯೋಚಿಸಿದ. ಆದರೆ ಆ ಶಿಲಾಶಾಸನದಲ್ಲಿ ಹಿಂದಿನ ಚಕ್ರವರ್ತಿಗಳ ಹೆಸರಿನ ನಡುವೆ ಜಾಗವೇ ಇರಲಿಲ್ಲ ಇವನ ಹೆಸರನ್ನು ಕೆತ್ತಿಸಲು. ಅದಕ್ಕೆ ಭರತ ಹೇಳಿದ ಆ ಮಂತ್ರಿಗೆ, ಒಬ್ಬನ ಹೆಸರನ್ನು ಅಳಿಸಿ ತನ್ನ ಹೆಸರನ್ನಲ್ಲಿ ಬರೆಸು ಎಂದನಂತೆ. ಆಗ ಮಂತ್ರಿ ಹೇಳಿದ, ಅದೇ ಕೆಲಸವನ್ನು ಮುಂದೆ ಬರುವ ಚಕ್ರವರ್ತಿ ಮಾಡಿದಾಗ ನಿಮ್ಮ ಹೆಸರು ಎಲ್ಲಿರುತ್ತೆ, ಶಾಶ್ವತವಾಗಿರುತ್ತಾ ಎಂದು. ಹಾಗೆ ಮಣ್ಣೆಣೆಯ ದಾಹ ಗಣನೆಗೆ ಏರಲಿಕ್ಕೆ ಮಾಡುವ ಸಾಹಸ ಎಂದಿಗೂ ಸ್ಥಿರವಲ್ಲ. ಆತ್ಮಸುಖ ಅದಕ್ಕೆ ಮನ್ನಣೆ ನೀಡಬೇಕಾದ್ದು ನಿಜವಾದ ಕೀರ್ತಿಯ ಗಳಿಕೆಯಾಗಿರುತ್ತದೆ. ಕೇವಲ ಹೊರಗಿನ ಬಾಹ್ಯ ಸುಖದ ಕೀರ್ತಿಗೆ ಯಾರೂ ಒಳಗಾಗಬಾರದು.

ಹೆಸರು ಹೆಸರೆಂದು ನೀಂ ಬಸವಳಿವುದೇಕಯ್ಯ, ಕಸದೊಳಗೆ ಕಸವಾಗಿ ಹೋಹನಲೆ ನೀನು. ಹೆಸರು ಹೆಸರೆಂದು ನೀಂ ಬಸವಳಿವುದೇಕಯ್ಯ, ಕಸದೊಳಗೆ ಕಸವಾಗಿ ಹೋಹನಲೆ ನೀನು. ಮುಸುಕಲಿ ಧರೆಯ ಮರೆವೆನ್ನನ್ ಎನ್ನುತ್ತ ಬೇಡು, ಮಿಸುಕದಿರು ಮಣ್ಣಿನಲ್ಲಿ ಮಂಕುತಿಮ್ಮ. ಮುಸುಕಲಿ ಧರೆಯ ಮರೆವೆನ್ನನ್ ಎನ್ನುತ್ತ ಬೇಡು, ಮಿಸುಕದಿರು ಮಣ್ಣಿನಲ್ಲಿ ಮಂಕುತಿಮ್ಮ.

0: ಜನರಿಗಿರುವ ವ್ಯಾಮೋಹ, ಬಯಕೆ, ಆಸೆಗಳು ಒಂದಲ್ಲ, ಎರಡಲ್ಲ, ಹತ್ತಲ್ಲ, ನೂರಾರು, ಸಾವಿರಾರು. ಅಧಿಕಾರದ ಆಸೆ, ಹೆಣ್ಣಿನ ಆಸೆ, ಚಿನ್ನದ ಆಸೆ, ವಸ್ತ್ರದಾಸೆ, ಹೊಗಳಿಕೆಯ ಆಸೆ, ಪ್ರಶಸ್ತಿ ಸನ್ಮಾನಗಳ ಆಸೆ, ಹೀಗೆ ಆಸೆಗಳಿಗೆ ಮಿತಿಯೇ ಇಲ್ಲ. ಆದರೆ ಈ ಎಲ್ಲ ಆಸೆಗಳನ್ನು ಮೀರಿಸುವ ಆಸೆ ಎಂದರೆ ಹೆಸರಿನ ಆಸೆ, ಎಂದರೆ ತಪ್ಪಲ್ಲ. ನನ್ನ ಹೆಸರು ಎಲ್ಲ ಕಡೆ ಕಾಣಿಸಿಕೊಳ್ಳಬೇಕು, ದಾನಿಗಳ ಪಟ್ಟಿಯಲ್ಲಿ ಮೊದಲು ಇರಬೇಕು, ದಪ್ಪ ಅಕ್ಷರಗಳಲ್ಲಿ ಇರಬೇಕು, ಬಣ್ಣದ ಚಿತ್ರದೊಡನೆ ಇರಬೇಕು, ಪದೇ ಪದೇ ಜನ ಹೊಗಳುತ್ತಿರಬೇಕು, ಹಾಡುತ್ತಿರಬೇಕು, ಸಭೆಗಳಿಗೆ ಕರೆಸಿ ಗುಣಗಾನ ಮಾಡುತ್ತಿರಬೇಕು, ಎಲ್ಲ ಕಡೆಗಳಲ್ಲಿ ಗೋಡೆಯ ಚೀಟಿ, ಫಲಕಗಳಲ್ಲಿ, ಪತ್ರಿಕೆಯಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ತಾನು ತನ್ನ ಹೆಸರು ಕಾಣಿಸಿಕೊಳ್ಳುತ್ತಿರಬೇಕು, ಫೋಟೋದೊಡನೆ ತಾನಿರಲೇಬೇಕು, ಇತ್ಯಾದಿ ಹೆಸರಿನ ನಾನಾಮುಖಗಳ ವ್ಯಾಮೋಹ ಅನೇಕರಿಗಿದೆ. ಇದಕ್ಕಾಗಿ ರಾಜಕೀಯ ಮಾಡಲು, ಹಣ ಖರ್ಚು ಮಾಡಲು, ನೂರು ಸಲ ಅಲೆದಾಡಲು, ಅವರಿವರ ಕೈಕಾಲು ಹಿಡಿಯಲು, ಏನೇ ಮಾಡಲು ಆ ಜನ ಸಿದ್ಧ. ಇಷ್ಟೆಲ್ಲ ಕಷ್ಟಪಟ್ಟು ಹೆಸರು ಹಾಕಿಸಿಕೊಂಡರೆ ಅದು ಸ್ಥಿರವೇ? ಸತ್ತಾಗ ಸುಟ್ಟರೆ ಬೂದಿಯಾಗಿ ಗಾಳಿಯಲ್ಲಿ ಮಾಯವಾಗುವ ಹೆಸರಿನ ವ್ಯಕ್ತಿ ನೀನು. ಹೂಳಿದರೆ ಮಣ್ಣಾಗಿ ಮೇಲೆ ಮೊದಲೇ ಉದುರಿ ಕಸವಾಗಿ ಹೋಗುವನು ನೀನು. ನಿನ್ನ ಹೆಸರಿನವರು ಎಷ್ಟೋ ಜನ, ಬೇಕಾದಷ್ಟು ಜನ ಈ ಹೆಸರಿನಲ್ಲಿ ಇದ್ದಾರೆ. ಅವರು ನಿನ್ನ ಹೆಸರನ್ನೇ ನೆನೆಯುತ್ತಾರೆ ಎಂದು ಏನು ಖಾತ್ರಿ? ಇದುವರೆಗೆ ಶತಶತಮಾನಗಳಲ್ಲಿ ಎಂಥೆಂಥ ರಾಜಮಹಾರಾಜರು, ವೀರಾಧಿವೀರರು, ಅತಿರಥ ಮಹಾರಥರು ಮೆರೆದು ವಿಜೃಂಭಿಸಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಅವರು ಕಟ್ಟಿಸಿದ ಕೋಟೆ, ಕೊತ್ತಲು, ಶಾಸನ, ಕಟ್ಟಡ, ಸಮಾಧಿ ಪಾಳುಬಿದ್ದಿವೆ. ಹೀಗಿರುವಾಗ ನನ್ನನ್ನು ಜಗತ್ತು ಉಳಿದವರನ್ನು ಮರೆತಂತೆ ನನ್ನನ್ನು ಮರೆತು ಬಿಡಲಿ. ನನ್ನ ಕೀರ್ತಿ ಸ್ಮಾರಕ ಉಳಿಯುವುದು ಬೇಡ. ನಾ ಮಾಡಿದ ಕೆಲಸದ ಫಲಕ ಲೋಕಕ್ಕೆ ದಕ್ಕಬೇಕಾಗಿಲ್ಲ ಎಂದು ವರವನ್ನು ದೇವರಲ್ಲಿ ಬೇಡುವುದು ನಿಜವಾದ ಆದರ್ಶ. ಕರ್ಪೂರದಂತೆ ಬೆಳಗ್ಗೆ ಮಾಯವಾಗಬೇಕು. ಬೆಳಕಿನಲ್ಲಿ ಕರ್ಪೂರ ಕಾಣಿಸದು. ಬೆಳಕು ನಂದಿದ ಮೇಲಂತೂ ಇರುವುದೇ ಇಲ್ಲ. ಹಾಗೆ ಮಣ್ಣಿನಲ್ಲಿ ಮರೆಯಾಗಿ ಸದ್ದಿಲ್ಲದೆ ಅಡಗುವ ವಿನೀತ ಭಾವ ನಮ್ಮಲ್ಲಿರಬೇಕು. ನಶ್ವರದ ಹೆಸರಿನ ಕೀರ್ತಿಗೆ ಬಾಯಿ ಬಾಯಿ ಬಿಡಬಾರದು.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಮತ್ತೊಂದು ಗೀತೆಯನ್ನು ಕೇಳುವಂತಹ ಸಮಯ. ಸಪ್ತಸಾಗರದ ಎಲ್ಲೋ ಸೈಡ್ ಎ ಚಿತ್ರದ ಗೀತೆ ಇದು. ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವರ ಗಾಯನ, ನಾಗಾರ್ಜುನ್ ಶರ್ಮಾ ಅವರ ರಚನೆ, ಶರಣ್ ರಾಜ್ ಅವರ ಸಂಗೀತ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಮಾದಕ ವಸ್ತು ಪಿಡುಗಿನ ವಿರುದ್ಧದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589ಕ್ಕೆ ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ವಾರ್ತೆಗಳ ವಿವರ: ಮಾದಕ ವಸ್ತುಗಳ ಪಿಡುಗು ರಾಷ್ಟೀಯ ಭದ್ರತೆ ಮತ್ತು ಯುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಭೀತಿಯಾಗಿದ್ದು, ಇದರ ವಿರುದ್ಧದ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ

0: ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ನಾರ್ಕೋ ಕೋಆರ್ಡಿನೇಷನ್ ಸೆಂಟರ್ ಎನ್ಕಾರ್ಡ್ 10ನೇ ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2004 ರಿಂದ 2014 ರ ಅವಧಿಯಲ್ಲಿ 26 ಲಕ್ಷ ಕೆಜಿ ಇದ್ದ ಸಿಂಥೆಟಿಕ್ ಮಾದಕ ವಸ್ತುಗಳ ಜಪ್ತಿ ಪ್ರಮಾಣವು 2014 ರಿಂದ 2026 ರ ಅವಧಿಯಲ್ಲಿ 1,18,00,000 ಕೆಜಿಗೆ ಏರಿಕೆಯಾಗಿದೆ. ಇದು ಮಾದಕ ವಸ್ತು ಜಾಲದ ವಿರುದ್ದ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ವಸ್ತುಗಳ ಬೇಡಿಕೆ ಹಾಗೂ ಪೂರೈಕೆ ಕಡಿತ ಮತ್ತು ಪುನರ್ವಸತಿಗೆ ಒತ್ತು ನೀಡುವ ಮಾದಕ ವಸ್ತು ನಿಯಂತ್ರಣ ದೃಷ್ಟಿಕೋನ ಪತ್ರ 2026-2029 ಬಿಡುಗಡೆ ಮಾಡಿದರು. ಇದರ ಜೊತೆಗೆ ಸುಮಾರು 6,000 ಕೋಟಿ ರೂಪಾಯಿ ಮೌಲ್ಯದ 2,09,500 ಕೆಜಿಗೂ ಅಧಿಕ ಮಾದಕ ವಸ್ತುಗಳನ್ನು ನಾಶಪಡಿಸುವ ಮಾದಕ ವಸ್ತು ವಿಲೇವಾರಿ ಪಾಕ್ಷಿಕಕ್ಕೂ ಚಾಲನೆ ನೀಡಿದ ಗೃಹ ಸಚಿವರು, ಈ ಕ್ರಮವು ಮಾದಕ ವಸ್ತು ಜಾಲಗಳಿಗೆ ದೃಢ ಸಂದೇಶ ರವಾನಿಸಲಿದೆ ಎಂದರು. ನಶೆ ಮುಕ್ತ ಭಾರತ ಅಭಿಯಾನ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಒಂದು ಸಾಮೂಹಿಕ ಚಳುವಳಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಬಿಎಸ್ ವರ್ಮಾ ಅವರ ಲೇಖನವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಮಾದಕ ವಸ್ತು ಮುಕ್ತ ಭಾರತ ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಆಂದೋಲನದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿಯವರು ನಾಳೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 589ಕ್ಕೆ ಏರಿಕೆಯಾಗಿದ್ದು ಸುಮಾರು 3,000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7.2 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪನಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ವಿಶ್ವದ ಹಲವು ದೇಶಗಳು ವೆನೆಜುವೆಲಾದ ರಕ್ಷಣಾ ಕಾರ್ಯಕ್ಕೆ ನೆರವು ನೀಡುವುದಾಗಿ ಘೋಷಿಸಿವೆ. ಭಾರತ ಸರ್ಕಾರ ಕೂಡ ಆಪರೇಷನ್ ಆಮಿಸ್ಟಾಡ್ ಮೂಲಕ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ವಾಯುಸೇನೆಯ 2 MCC C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳೊಂದಿಗೆ ಇಂದು ವೆನೆಜುವೆಲಾಕ್ಕೆ ಪ್ರಯಾಣ ಬೆಳೆಸಿವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು 2 ಭೀಷ್ಮ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಹಾಗೂ ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿದೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ದುರಂತದ ಬಗ್ಗೆ ಸಂತಾಪ ಸೂಚಿಸಿ ಪರಿಹಾರ ಕಾರ್ಯಗಳಿಗೆ ಅಗತ್ಯವಿರುವ ಎಲ್ಲಾ ಬೆಂಬಲವನ್ನು ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದ ಸಂದೇಶವನ್ನು ಉಲ್ಲೇಖಿಸಿರುವ ಅಧ್ಯಕ್ಷರು ಅಂತಾರಾಷ್ಟೀಯ ಮಟ್ಟದಲ್ಲಿ ವ್ಯಕ್ತವಾಗುತ್ತಿರುವ ಬೆಂಬಲವನ್ನು ಶ್ಲಾಘಿಸಿದ್ದಾರೆ ಹಾಗೂ ಭಾರತದ ಈ ಸಹೋದರತ್ವದ ಮನೋಭಾವಕ್ಕೆ ವೆನೆಜುವೆಲಾ ಪರವಾಗಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಜಪಾನ್ ನಡುವಿನ 16ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲು ಜಪಾನ್ ಪ್ರಧಾನಮಂತ್ರಿ ಸುನಾಯೆ ತಕೈಚಿ ಅವರು ಜುಲೈ 1-3 ನವದೆಹಲಿಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಶೃಂಗಸಭೆ

ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಉತ್ತಮ ಅವಕಾಶವನ್ನು ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಹಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವ ಜೊತೆಯಲ್ಲೇ ಉದ್ಯಮ ಸ್ನೇಹಿ ವಾತಾವರಣವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಆರೋಗ್ಯ ಕ್ಷೇತ್ರದಲ್ಲಿ ಜನ ವಿಶ್ವಾಸ ಕಾಯ್ದೆ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಔಷಧಗಳು ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940 ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅನ್ವಯ ಬರುವ ಸಣ್ಣ ಪುಟ್ಟ ಅಪರಾಧಗಳನ್ನು ತರ್ಕಬದ್ದಗೊಳಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳ ಭಾಗವಾಗಿ ಜಾಹೀರಾತುಗಳಿಗಾಗಿ ಸರ್ಕಾರಿ ವಿಶ್ಲೇಷಕರ ವರದಿ ಬಳಸುವುದಕ್ಕೆ ವಿಧಿಸಲಾಗುತ್ತಿದ್ದ ದಂಡದ ನಿಬಂಧನೆಯನ್ನು ಕೈಬಿಡಲಾಗಿದೆ. ಕೃತಕ ಬುದ್ದಿಮತ್ತೆ, ಪರಮಾಣು, ಬಾಹ್ಯಾಕಾಶ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳು ಭವಿಷ್ಯದ ಪ್ರಗತಿ ಹಾಗೂ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ನಿರ್ಧರಿಸಲಿವೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು, ಮುಂಚೂಣಿ ತಂತ್ರಜ್ಞಾನಗಳಲ್ಲಿ ಭಾರತವು ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. ಲಂಡನ್ನಲ್ಲಿ ನಡೆದ ವಾರ್ಷಿಕ ಯುಕೆ ಭಾರತ ಪ್ರಶಸ್ತಿಗಳು 2026 ಕಾರ್ಯಕ್ರಮದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಯುಕೆ ಭಾರತ ಬಾಂಧವ್ಯವನ್ನು ಉನ್ನತೀಕರಿಸುವಲ್ಲಿ ತೋರಿದ ಅಸಾಧಾರಣ ನಾಯಕತ್ವಕ್ಕಾಗಿ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಭಾರತ ಯುಕೆ ಸಂಬಂಧಗಳನ್ನು ಬಲಪಡಿಸುತ್ತಿರುವ ಸರ್ಕಾರಗಳು, ವ್ಯವಹಾರಗಳು, ಶಿಕ್ಷಣ ತಜ್ಞರು, ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಅನಿವಾಸಿ ಭಾರತೀಯ ಸಮುದಾಯದಾದ್ಯಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಈ ಮನ್ನಣೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರಮುಖವಾಗಿ ಭಾರತದ ರೌನಕ್ ಚೌಹಾನ್ ವಿಶ್ವದ 6ನೇ ಶ್ರೇಯಾಂಕಿತ ಮತ್ತು ಪುರುಷರ ಸಿಂಗಲ್ಸ್ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾ ತೈಪೇಯ ಚೌಟಿಯಾನ್ ಚೆನ್ ವಿರುದ್ದ 21-17, 26-24 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಈ ಮೂಲಕ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಮೂಡಿಸಿದ್ದಾರೆ. ಇನ್ನು ಪುರುಷರ ಸಿಂಗಲ್ಸ್ ವಿಭಾಗದಲ್ಲೇ ಭಾರತದ ಕಿಡಂಬಿ ಶ್ರೀಕಾಂತ್ ಮಲೇಷಿಯಾದ ಲೀ ಜಿ ಜಿಯಾ ವಿರುದ್ದ ಪ್ರೀಕ್ವಾರ್ಟರ್ ಫೈನಲ್ನಲ್ಲಿ ಗೆಲುವು ದಾಖಲಿಸಿದರು. ಮಹಿಳಾ ಸಿಂಗಲ್ಸ್ನಲ್ಲಿ ತಾನ್ವಿ ಶರ್ಮಾ, ರಕ್ಷಿತಾ ಸ್ತ್ರೀ ಮತ್ತು ದೇವಿಕಾ ಸಿಹಾಗ್ ಅಂತಿಮ 8 ಘಟ್ಟ ಪ್ರವೇಶಿಸಿದರು. ಜರ್ಮನಿಯಲ್ಲಿ ನಡೆದ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಶೂಟರ್ಗಳು 7 ಚಿನ್ನ, 8 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ ಒಟ್ಟು 24 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಭಾರತದ ಪರವಾಗಿ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಸೇಜಲ್ ಕಾಂಬ್ಳೆ, ಪುರುಷರ 25 ಮೀಟರ್ ರ್ಯಾಪಿಡ್ ಫೈರ್ ಪಿಸ್ತೂಲ್ನಲ್ಲಿ ಸಮೀರ್, ಪುರುಷರ 50 ಮೀಟರ್ ರೈಫಲ್ 3 ಪೊಸಿಷನ್ಸ್ ವಿಭಾಗದಲ್ಲಿ ರೋಹಿತ್ ಕನ್ಯಾನ್ ಮತ್ತು ಪುರುಷರ 10 ಮೀಡಕ್ ಏರ್ ರೈಫಲ್ನಲ್ಲಿ ಪ್ರೀತಂ ಕೇಂದ್ರೆ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಸೇಜಲ್ ವಂಶಿಕ ಮತ್ತು ನವ್ಯಾ ಬಿಷ್ಣೋಯ್ ಅವರನ್ನೊಳಗೊಂಡ ಮಹಿಳಾ ತಂಡವು ತಂಡ ವಿಭಾಗದಲ್ಲಿ ಸ್ವರ್ಣ ಪದಕ ತಂದುಕೊಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ಪಿಡುಗಿನ ವಿರುದ್ದದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589 ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: 90.9 FM. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಚಿತ್ರಗೀತೆಗಳನ್ನು

ಕೇಳ್ತಾ ಇದ್ದೀವಿ ಸ್ನೇಹಿತರೆ. ಈಗ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಈ ಗೀತೆಯ ನಂತರ ನಿಮ್ಮೆಲ್ಲರ ಸಂದೇಶಗಳನ್ನ ನಾನು ನೋಡ್ತೀನಿ. ಸೊ ನಿಮ್ಮ ಸಂದೇಶಗಳು ಬರಲಿ, ಯಾವುದೇ ಮೆಚ್ಚಿಗೆ ಸಂದೇಶಗಳಿದ್ರೆ ಈಗ ಬಂದು ಬಿಡಲಿ, ಓಕೆನಾ? ಒಂದು ಗೀತೆಯ ಕಾಲಾವಕಾಶದಲ್ಲಿ ನಂತರ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಮುಂದಿನ ಗೀತೆ ಲವ್ ಇನ್ ಮಂಡ್ಯ ಚಿತ್ರದ ಗೀತೆ. ಇದು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಗಾಯನ, ಅರಸು ಅಂಥಾರೆ ಅವರ ರಚನೆ, ಅನೂಪ್ ಸಿಡಿನವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನದು ಭಾರತೀಯ ಆಕಾಶವಾಣಿ ಕನ್ನಡ. ನಮ್ಮ ಸ್ನೇಹಿತರ ಸಂದೇಶಗಳನ್ನು ನೋಡ್ತೀನಿ ಅಂತ ಹೇಳಿದೆ. ಇದು ನೋಡುವ ಸಮಯ. ಕಲಬುರಗಿ ಜಿಲ್ಲೆ ಮಾದನಹಿಪ್ಪರ್ಗಿಯಿಂದ ಶಿವನಿಗಪ್ಪ ಭದ್ರೆ ಹಾಗೂ ಮನೆಯವರ ಸಂದೇಶ ಬಂದಿದೆ. ಹಾಗೆ ವಾಣಿಶ್ರೀ ಅವರು ಧಾರವಾಡದಿಂದ, ಹಾಗೇನೆ ಗೀತಾ ಜೋಶಿ ಅವರು ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹನುಮಂತಪ್ಪ ಹುಲಗಮ್ಮನ ಅವರು ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಬಳ್ಳಿಯಿಂದ, ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ಯ ಅವರ ಸಂದೇಶ. ಅರ್ಪಿತ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುವಂತಹ ಗೀತೆಗಳೆಲ್ಲ ಮೆಲೋಡಿ ಸಾಂಗ್ಸ್, ಒಳ್ಳೆಯ ಗೀತೆಗಳಂತೂ ಗ್ಯಾರಂಟಿ, ಸಾಂಗ್ ಸೆಲೆಕ್ಷನ್ ಅಂತೂ ಸೂಪರ್, ಹಾರ್ಟಿ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ್ ಗುಮ್ಟಿ ಅವರ ಸಂದೇಶ ಬಂದಿದೆ. ಅರುಣ ಮೈತ್ರಿ ಪೋಸ್ಟ್ ಆಫೀಸ್ ರೋಡ್ ಜೆ ಸಿ ನಗರ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಥಣಿಯ ಚಂದ್ರಕಾಂತ್ ಅಂಬಟ್ ಅವರ ಸಂದೇಶ, ಭಾಗ್ಯ ಸುರೇಂದ್ರ ಹೂವಿನಹೊಳೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಿ ಎಸ್ ಚಂದನ್ ಅವರು ಚಿತ್ರದುರ್ಗದಿಂದ, ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ, ಹಾಗೆ ಗೋಕಾಕ್ ತಾಲೂಕಿನ ಭೈರನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ನಿವೃತ್ತ ಸೈನಿಕರು, ಧನುಷ್ ಕಿಲಾರಿ, ದರ್ಶನ ಕಿಲಾರಿ ಮಕ್ಕಳು, ಶ್ರೀಮತಿ ರಾಜಶ್ರೀ ಕಿಲಾರಿ, ಪುಂಡಲೀಕ ಕಿಲಾರಿ, ಸಿದ್ದಲಿಂಗವ್ವ ಕಿಲಾರಿ ಹಾಗೂ ಮನೆಯವರ ಸಂದೇಶ, ಹಲಸೂರಿನ ರಾಜೇಶ್ ಅವರ ಮೆಚ್ಚುಗೆ ಸಂದೇಶ, ಹಾಗೆ ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ, ವಿದ್ಯಾರಾಯಣಪುರ ಬೆಂಗಳೂರಿನಿಂದ ಪ್ರಕಾಶ್ ಅವರ ಸಂದೇಶ ಬಂದಿದೆ. ಹಾಗೆ ಸೂರ್ಯನಾರಾಯಣ ರಘುವನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶವನ್ನು ಸಂಬಂಧಪಟ್ಟವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ಸೂರ್ಯನಾರಾಯಣ ಅವರೇ. ಹಾಗೆ ಯಾರಿದು ಮೋನಿಕಾ ಅವರು ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪುಷ್ಪ ಶಾನ್ಭೋಗರ್ ಅವರು ಗದಗಿಂದ, ಹಾಗೆ ಯಾರಿದು ವರ್ಷ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರತ್ನ ಅವರು ಬೆಂಗಳೂರಿನಿಂದ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಣಿ ಅವರು ಹಳೇಬೀಡಿನಿಂದ, ಹಾಗೆ ನಂಬರ್ ಎಂಡಿಂಗ್ 5748 ಇವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಮತ್ತೊಂದು ಗೀತೆಯನ್ನು ಕೇಳುವಂತಹ ಸಮಯ. ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆ ಇದು. ವಿಜಯಪ್ರಕಾಶ್ ಮತ್ತು ಅನನ್ಯ ಭಟ್ ಅವರ ಗಾಯನ, ಯೋಗರಾಜ್ ಭಟ್ ಅವರ ರಚನೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ.

0: ಸಾರ್.
1: ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಮತ್ತೊಂದು ಸಂದೇಶ, ಗಂಗಾಧರ್ ಜೇವರ್ಗಿ ಅವರ ಸಂದೇಶ ಬಂದಿದೆ. ಇವತ್ತಿನ ಎಲ್ಲ ಹಾಡುಗಳು ನನ್ನ ಹಾರ್ಟ್ ಫೇವರೇಟ್ ಆಗಿತ್ತು, ತುಂಬ ಹೃದಯ ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ನಿಮಗೂ ಸಹ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಇಂದು ಕಾರ್ಯಕ್ರಮದುದ್ದಕ್ಕೂ ಜೊತೆಯಾಗಿದ್ದು ಗೀತೆಗಳನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು.

ಜಗಮಗಿಸೋಸಕ್ಕಿ. ಎಷ್ಟು ಸಿಂಪಲ್, ಒಂದು ನಾಲ್ಕೈದು ಪದಗಳಲ್ಲಿ ಗೀತೆಯನ್ನು ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡೋಗಿದ್ದಾರೆ ಅಂತ ಹೇಳ್ಬೋದು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ಈ ಸೇಫ್ ಡ್ರೈವ್ನ ಟೈಮ್ನಲ್ಲಿ ಅನೇಕ ಚಿತ್ರಗೀತೆಗಳನ್ನು ಕೇಳಿದ್ವಿ. ಪ್ರಸಾರ ಮಾಡಿದಂಥ ಎಲ್ಲ ಗೀತೆಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಿಮ್ಮೆಲ್ಲ ಸಂದೇಶಗಳ ಮೂಲಕ ಗೊತ್ತಾಯಿತು. ನಿಮ್ಮೆಲ್ಲರ ಸಂದೇಶಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ ನಮ್ಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನೇನು ಕೆಲವೇ ಕ್ಷಣದಲ್ಲಿ ಸ್ಟುಡಿಯೋ ಸಮಯ 8 ಗಂಟೆ ಆಗಲಿದೆ ಸ್ನೇಹಿತರೆ. 8 ಗಂಟೆಗೆ ಸರಿಯಾಗಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳ್ತೀರಾ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವೆನಿಜುವೆಲಾದಲ್ಲಿ ಸಂಭವಿಸಿದ ಎರಡು ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 589ಕ್ಕೆ ಏರಿಕೆಯಾಗಿದ್ದು ಸುಮಾರು 3,000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಭಾರತ ಸರ್ಕಾರ ಆಪರೇಷನ್ ಆಮಿಸ್ಟ್ಯಾಡ್ ಮೂಲಕ ವೆನಿಜುವೆಲಾಗೆ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ವಾಯುಸೇನೆಯ 2 ಎಂಸಿಸಿ C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳೊಂದಿಗೆ ಇಂದು ವೆನಿಜುವೆಲಾಕ್ಕೆ ಪ್ರಯಾಣ ಬೆಳೆಸಿದವು. ನೆರವಿನ ಹಸ್ತಚಾಚಿದ ಭಾರತಕ್ಕೆ ವೆನಿಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ಒಳ ಮೀಸಲಾತಿ ಸೇರಿದಂತೆ ಅನೇಕ ಕಾರಣಗಳಿಂದ ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ವಿಳಂಬವಾಗಿತ್ತು. ಇದೀಗ 72,000 ಹುದ್ದೆಗಳ ನೇಮಕಾತಿಗೆ ನಿರ್ಧರಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ.

ತಿಳಿಸಿದ್ದಾರೆ. ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ವ್ಯಾಪಕ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕೆಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಐರ್ಲೆಂಡ್ನ ಬೆಲ್ಫಾಸ್ಟ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಐರ್ಲೆಂಡ್ ನಡುವಿನ 2 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಐರ್ಲೆಂಡ್ ತಂಡ ಭಾರತಕ್ಕೆ 183 ರನ್ಗಳ ಗೆಲುವಿನ ಗುರಿ ನೀಡಿದೆ. ಇತ್ತೀಚಿನ ವರದಿಯಂತೆ ಭಾರತ 2ನೇ ಓವರ್ನಲ್ಲಿ 1 ವಿಕೆಟ್ ನಷ್ಟಕ್ಕೆ 16 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 8:04:10. ಈ ಸಮಯ ಯುವಧ್ವನಿ ಕಾರ್ಯಕ್ರಮದ ಸಮಯ. ಯುವಧ್ವನಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಯುವಧ್ವನಿ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲ ಸ್ನೇಹಿತರೆ, ಯುವಕರಿಗೆ ಒಂದು ಪೂರಕವಾದಂತಹ ಮಾಹಿತಿಪೂರ್ಣವಾದಂತಹ ಕಾರ್ಯಕ್ರಮ ಇದು. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಏನು ವಿಷಯವನ್ನು ನಾನು ಮಾತನಾಡ್ತೀನಿ ಅಂತ ತಿಳಿಸ್ತೀನಿ. ತಿಳಿಸೋದಕ್ಕೆ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. 9483091029 9483091029. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರುವಂತಹ ವಿಷಯ ರೀಡಿಂಗ್ ಕ್ರೈಸಿಸ್, ಓದುವಂತಹ ಬಿಕ್ಕಟ್ಟು. ಏನು ಹಿಂದೆ ಎಲ್ಲ ಓದದೇ ಇದ್ರೆ ಬಿಕ್ಕಟ್ಟಾಗುತ್ತೆ ಅಂತ ಹೇಳ್ತಾ ಇದ್ರು, ಈಗೂ ಸಹ ಅದನ್ನೇ ಹೇಳ್ತಾ ಇದ್ದಾರೆ, ಓದದೇ ಇದ್ರೆ ಬಿಕ್ಕಟ್ಟಾಗುತ್ತೆ ಯುವಕರಲ್ಲಿ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಲಂಡನ್ನಲ್ಲಿ ಇದೊಂದು ಎಮರ್ಜೆನ್ಸಿ ಅನ್ನೋ ಥರ ಡಿಕ್ಲೇರ್ ಮಾಡಿದ್ದಾರೆ. ಯುವಕರಲ್ಲಿ ಓದು ನಶಿಸ್ತಾ ಇದೆ ಅಂತ ಹೇಳಲಾಗ್ತಿದೆ. ಏನಕ್ಕೆ ಈ ರೀತಿಯೆಲ್ಲ ಹೇಳಲಾಗ್ತಿದೆ, ಓದೋದು ಅಷ್ಟೊಂದು ಬಿಟ್ಟು ಕೂತಿದ್ದಾರೆ ನಮ್ಮ ಯುವಕರು ಅಂತ ಅಂದರೆ, ಲಂಡನ್ನ ಬ್ರಿಡ್ಜೆಟ್ ಫಿಲಿಪ್ಸನ್ ಎಜುಕೇಷನ್ ಸೆಕ್ರೆಟರಿ ಆಗಿರುವಂತಹ ಇವರು ಒಂದು ಡಿಕ್ಲೇರನ್ನು ಮಾಡಿದ್ದಾರೆ. ಏನಿದು ನ್ಯಾಷನಲ್ ಸೆಕ್ಯೂರಿಟಿ ಲೆವೆಲ್ಗೆ ಇದು ಥ್ರೆಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಹುಡುಗರು ಯುವಕರು ಯುವತಿಯರು ಓದ್ತಾ ಇಲ್ಲ, ಪುಸ್ತಕಗಳನ್ನು ಓದೋದನ್ನು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಆಗ್ತಿರುವಂಥ ಅನುಕೂಲ ಅನಾನುಕೂಲ ಇವೆಲ್ಲದರ ಕುರಿತು ಇಂದಿನ ಅನುಕೂಲ ಇರೋದಿಲ್ಲ, ಅನಾನುಕೂಲಗಳೇ ಓದ್ದೇ ಇರೋದ್ರಿಂದ ಇರೋದು. ಆ ವಿಷಯದ ಕುರಿತು ಮಾತನಾಡ್ತಾ ಸಾಗೋಣ. ಒಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಮ್ಮ ಮಾತುಗಳು ಮುಂದುವರಿಯುತ್ತೆ. ಹಾಗೆ ನಿಮ್ಮ ಸಂದೇಶಗಳು ಬರ್ತಾ ಇರಲಿ.

ಓದ್ದೇ ಇರೋದು ಈಗೊಂದು ಬಿಕ್ಕಟ್ಟಾಗಿದೆ, ಯಾಕೆ ರೀಡಿಂಗ್ ಕ್ರೈಸಿಸ್ ಆಗಿದೆ ಅಂತ ಯು ಕೆ ಗೌರ್ಮೆಂಟ್ ಅನೌನ್ಸ್ ಮಾಡ್ತಾ ಇದೆ ಅಂತ ಅಂದರೆ, ಅಲ್ಲಿನ ಎಜುಕೇಷನ್ ಮಿನಿಸ್ಟರ್ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಏನಾಗುತ್ತಪ್ಪ ಅಂತ ಅಂದರೆ, ಓದುವ ಹವ್ಯಾಸ ಇಲ್ಲ ಅಂತ ಅಂದರೆ, ಜಸ್ಟ್ ಯಾಕೆ ಈಗ ಓದುವ ಹವ್ಯಾಸವಿಲ್ಲ ಅಂತ ನಾವು ನೋಡೋದಾದರೆ, ಸ್ಕ್ರೀನ್ ಟೈಮಲ್ಲಿ ಜಾಸ್ತಿ ಸಮಯವನ್ನು ಕಳೀತಾ ಇದ್ದಾರೆ ಎಲ್ಲರೂ. ನಾವೆಲ್ಲ ಕಳೀತಾ ಇದ್ವಿ ಅಂದರೆ ತಪ್ಪಾಗಲಾರದು. ಸೊ ಸ್ಕ್ರೀನ್ ಟೈಮ್ ಬದಲು ಅದೇ ಒಂದು ಸಂದರ್ಭದಲ್ಲಿ ಪುಸ್ತಕವನ್ನು ಓದೋದ್ರಿಂದ ಅಥವಾ ಪತ್ರಿಕೆಗಳು ಯಾವುದನ್ನಾದರೂ ಸರಿ, ಸ್ಕ್ರೀನ್ ಬಿಟ್ಟು ಪುಸ್ತಕಗಳು ಅಥವಾ ಪತ್ರಿಕೆಗಳು ಇವೆಲ್ಲವನ್ನು ಓದೋದ್ರಿಂದ ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನುವಂಥ ಒಂದು ಐಡಿಯಾ ಬರುತ್ತೆ. ಯಾರು ಏನನ್ನು ಕಳಿಸಿದ್ರೂ ಸಹ ಆಗ ಯಾವುದನ್ನು ವಿಮರ್ಶೆ ಮಾಡದೆ ಸುಮ್ಮನೆ ಒಪ್ಕೊಳ್ಳೋದಿಲ್ಲ. ಓಕೆ, ಇದು ಸರಿ ಸುಳ್ಳು ಅನ್ನೋದು ಒಂದು ಅನಾಲಿಸಿಸನ್ನು ಮಾಡ್ಬೋದು. ಆದರೆ ಓದದೇ ಇದ್ರೆ ಏನಾಗುತ್ತೆ, ಸ್ಕ್ರೀನ್ ಟೈಮಲ್ಲೇ ಆಲ್ಮೋಸ್ಟ್ ಮೊಬೈಲ್ ಬ್ಯುಸಿ ಆಗಿರೋದ್ರಿಂದ ಮೊಬೈಲ್ ಬಂದಿದ್ದನ್ನೆಲ್ಲ ಸತ್ಯ ಅಂತ ಅಂದ್ಕೊಂಡು ಅದನ್ನು ಹಾಗೆ ಫಾರ್ವರ್ಡ್ ಆಗುತ್ತೆ. ಸೊ ಫೇಕ್ ನ್ಯೂಸು ಸ್ಪ್ರೆಡ್ ಆಗ್ತಾ ಇದೆ. ಓದದೇ ಇರೋದು ಏನಾಗುತ್ತೆ, ಜಸ್ಟ್ ಮೊಬೈಲ್ ನೋಡ್ಕೊಂಡಿದ್ರೆ ಏನಾಗುತ್ತೆ ಅಂತ ಅಂತ ಅನ್ಬೋದು ಎಷ್ಟೋ ಜನ. ಆದರೆ ಏನಾಗುತ್ತಪ್ಪ ಅಂತಂದರೆ, ಈ ರೀತಿಯಾಗಿ ಫೇಕ್ ನ್ಯೂಸ್ಗಳು ಸ್ಪ್ರೆಡ್ ಆಗೋದ್ರಿಂದ ಓದದೇ ಇರೋದು ಎಂಥ ಡೇಂಜರ್ ಅನ್ನೋದು ನಮಗೆ ಗೊತ್ತಾಗುತ್ತೆ.

ಹೀಗೆ ಒಂದು ಎರಡು ದಶಕಗಳಿಂದೆ ಹೇಗಿತ್ತು ಪರಿಸ್ಥಿತಿ? ಹಾಗೆಲ್ಲ ಹೇಗಪ್ಪ ಅಂತ ಅಂದರೆ, ಓದುವುದು ಮ್ಯಾಂಡೇಟ್ ಆಗಿತ್ತು. ಎರಡು ಮೂರು ದಶಕಗಳಿಂದೆ ಒಂದಲ್ಲ ಒಂದು ರೀತಿಯಲ್ಲಿ ಜನರು ಓದೋದರಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ರು. ಕಾಲಾನಂತರದಲ್ಲಿ ಏನಾಯಿತು, ಹೀಗೆಲ್ಲ ಯಾವಾಗ ಈ ಮೊಬೈಲ್ ಸ್ಕ್ರೀನ್ ಅನ್ನೋದು ಬಂತು, ಡೇಟಾ ಅನ್ನೋದು ಬಂತು, ಮೊಬೈಲ್ ಮಾತಾಡೋದಕ್ಕಷ್ಟೇ ಇದ್ದಾಗ ಸಮಸ್ಯೆ ಆಗಿರಲಿಲ್ಲ, ಮೊಬೈಲೇ ಒಂದು ಜಗತ್ತಾದಾಗ ಅದರಲ್ಲಿ ಹೆಚ್ಚು ಸಮಯವನ್ನು ಕೊಡೋದಕ್ಕೆ ಆರಂಭ ಮಾಡಿದ್ರು. ರೈಟ್ ಫ್ರಮ್ ಕಿಡ್ಸ್, ಮಕ್ಕಳಿಗೆ ಊಟ ಮಾಡಲಿಲ್ಲ ಅಂತನೋ ಅಥವಾ ಅವ್ರು ಸುಮ್ಮನೆ ಕೂತ್ಕೊಳ್ಳಿ ಅಂತನೋ ಕೊಟ್ಟಂಥ ಮೊಬೈಲ್ 10 ವರ್ಷಗಳಿಂದ ಅವ್ರಿಗೆ ಕೊಟ್ಟು ಮೊಬೈಲ್ ಕೊಟ್ಟು ಕೂರಿಸಿದಂಥ ಸಮಯ, ಈಗ ಅವರು ಯಾವುದಕ್ಕೂ ಸಹ ಮೊಬೈಲನ್ನೇ ಕೇಳ್ತಾ ಇದ್ದಾರೆ. ಈ ಕಾಲಕ್ರಮೇಣದಲ್ಲಿ ಮೊಬೈಲನ್ನು ಬಳಸೋದು ಆರಂಭ ಆದ ಮೇಲೆ ಪುಸ್ತಕಗಳಿಗೆ, ಒಂದು ಪುಸ್ತಕಗಳಿಗೆ ಒಬ್ಬ ಅಸಾಧಾರಣವಾದ ಕಾಂಪಿಟೇಟರ್ ಬಂದ ಅಂದರೆ ತಪ್ಪಾಗಲಾರದು. ಆ ಕಾಂಪಿಟೇಟರ್ ಈ ಸ್ಕ್ರೀನ್ಗಳು. ಮೊದಲೆಲ್ಲ ಟಿವಿಗಳು ಆದಷ್ಟು ಪುಸ್ತಕ ಓದೋದನ್ನು ತಿಂತಾ ಇತ್ತು, ಅದಾದ ನಂತರ ಟಿವಿಗೆ ಒಂದು ಸಿಸ್ಟಮೆಟಿಕ್ಕಾಗಿ ಕೂರೋದು ಒಂದು ಸಮಯ ಅನ್ನೋದು ನಿಗದಿಯಾಗಿತ್ತು. ಆದರೆ ಈ ಮೊಬೈಲ್ಗಳಿಗೆ ಅಥವಾ ಸ್ಕ್ರೀನ್ ಟೈಮ್ಗೆ ಆ ಥರ ಯಾವುದೇ ಸಮಯ ಇಲ್ಲ. ಎಲ್ಲೆಂದರೆ ಅಲ್ಲಿ ಹೇಗಂದ್ರೆ ಆಗಿ ಅದನ್ನು ಬಳಸುವಂಥ ಅನುಕೂಲ ಇರೋದ್ರಿಂದ ಪುಸ್ತಕಗಳಿಗೆ ಒಂದು ಕಂಪ್ಲೀಟ್ ಗುಡ್ ಬೈ ಹೇಳೋ ಥರನೇ ಆಗೋಯಿತು. ಒಂದು ಕಡೆ ಪುಸ್ತಕಗಳು ಧೂಳು ಹಿಡಿತಾ ಇದ್ದರೆ ಜನರು ಹೆಚ್ಚು ಹೆಚ್ಚು ಕಾಲ ಸ್ಕ್ರೀನ್ನಲ್ಲೇ ಕಳೀತಾ ಇದ್ದರೆ, ಈ ರೀತಿಯಾದಾಗ ಏನಾಗುತ್ತೆ, ಡೆಫಿನೆಟ್ಲಿ ಆ ಒಂದು ದೇಶದ ಗ್ರೋತ್ಗೆ ಒಂದು ಹೊಡೆತ ಬಿದ್ದೇ ಬೀಳುತ್ತೆ. ಯಾಕಂದರೆ ಸರಿ ತಪ್ಪುವನ್ನು ಅನಾಲಿಸಿಸ್ ಮಾಡುವಂಥ ಸಾಮರ್ಥ್ಯವನ್ನು ಕಳೆದುಕೊಳ್ಳುವಂಥ ಜನ್ರೇಷನ್ ಬೆಳೀತಾ ಸಾಗುತ್ತೆ. ಆದ್ದರಿಂದ ಓದುವಂತಹ ಹವ್ಯಾಸವನ್ನು ಎಲ್ಲರೂ ರೂಢಿಸ್ಕೊಳ್ಬೇಕಾಗುತ್ತೆ. ಅದನ್ನು ಲೈಟಾಗಿ ನೋಡುವಂತಹ ಒಂದು ಅವಶ್ಯಕತೆಯೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಓದೋದು ಮುಖ್ಯ ಆಗುತ್ತೆ. ಮತ್ತಷ್ಟು ಮಾತುಗಳಿದೆ ಸ್ನೇಹಿತರೆ, ಮಾತುಗಳನ್ನು ಮುಂದುವರಿಸ್ತಾ ಸಾಗೋಣ ಈ ಒಂದು ಗೀತೆಯ ನಂತರ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನದು ಭಾರತೀಯ ಆಕಾಶವಾಣಿ ಕನ್ನಡ ಯುವಧ್ವನಿ ಕಾರ್ಯಕ್ರಮದಲ್ಲಿ ರೀಡಿಂಗ್ ಕ್ರೈಸಿಸ್, ಓದುವುದರ ಒಂದು ಬಿಕ್ಕಟ್ಟು ಉಂಟಾಗಿದೆ ಪ್ರಪಂಚದಾದ್ಯಂತ, ಆ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಹಿಂದೆ ಎಲ್ಲ ಒಂದು ಲೆಕ್ಕ ಇರ್ತಾ ಇತ್ತು, ಒಂದು ಕಾಲೇಜ್ ಬಂದಂಥ ಎಲ್ಲ ಹುಡುಗರು ಸಹ ಒಂದಲ್ಲ ಒಂದು ಪುಸ್ತಕವನ್ನು ಓದಿರ್ತಿದ್ರು, ನಾವೆಲ್ಲನ ಓದಿರ್ತಿದ್ರು. ಅಟ್ಲೀಸ್ಟ್ ಆ್ಯಸ್ ಪರ್ ದ ಸಿಲಬಸ್, ಒಂದು ಸಬ್ಜೆಕ್ಟಲ್ಲಿ ಒಂದು ಸಿಲಬಸ್ ಆಗಿ ಕನ್ನಡ ಇಂಗ್ಲೀಷ್ ಅವರು ತೊಗೊಂಡಂಥ ಲ್ಯಾಂಗ್ವೇಜಲ್ಲಿ ಯಾವುದಾದ್ರು ಒಂದು ನಾವೆಲನ್ನು ಡಿಗ್ರಿ ಮುಗಿಸೋಷ್ಟರಲ್ಲಿ ಓದಿರ್ತಾ ಇದ್ರು. ಆದರೆ ಈಗ ಕೇಳಿದ್ರೆ ಎಷ್ಟು ನಾವೆಲನ್ನು ಓದಿದ್ದೀವಿ, ಯಾವ ಪುಸ್ತಕವನ್ನು ಓದಿದ್ದೀವಿ ಅಂದರೆ ಅಡಿಷನಲ್ ಕೌಂಟ್ ಅನ್ನೋದೇ ಇರೋದಿಲ್ಲ. ಯಾಕೆ ಹೀಗಾಗ್ತಿದೆ? ಅಗೇನ್ ಸ್ಕ್ರೀನ್ ಟೈಮ್. ಕೇವಲ ಸ್ಕ್ರೀನ್ ಟೈಮಲ್ಲೇ ಮುಳುಗಿ ಹೋಗಿರೋದ್ರಿಂದ ಪುಸ್ತಕಗಳನ್ನು ಓದೋದಕ್ಕೆ ಯಾವುದೇ ರೀತಿಯ ಒಂದು ಅನುಕೂಲಗಳು, ಸಮಯಗಳು ಅವ್ರಿಗೆ, ಯುವಕರಿಗೆ ಸಿಗ್ತಾ ಇಲ್ಲ. ಇದರಿಂದ ಅವರು ಪುಸ್ತಕಗಳನ್ನ ಓದ್ಬೋದು ಅಥವಾ ಈಗಿನ ಏನಿದೆ ಅವರ ಕಾಲೇಜ್ ಸಿಲೆಬಸ್ ಪಾಠಗಳು ಏನಿದೆ ಅದನ್ನೆಲ್ಲ ಓದ್ಬೋದು, ಅದರಿಂದ ಸಬ್ಜೆಕ್ಟ್ ನಾಲೆಜ್ ಬರುತ್ತೆ. ಆದರೆ ಜಗತ್ತಿನ ನಾಲೆಜ್ ಹೇಗೆ ಬರುತ್ತೆ, ಜಗತ್ತಿನ ನಾಲೆಜ್ ಬರದೇ ಪ್ರಪಂಚ ಹೇಗೆ, ದೇಶ ಹೇಗೆ ಅನ್ನೋದನ್ನು ಹೇಗೆ ಅರ್ಥ ಮಾಡಿಕೊಡ್ತಾರೆ, ಈ ಒಂದು ದೇಶ ಹೇಗೆ ಅಂತ ಅರ್ಥ ಆಗಲಿಲ್ಲ ಅಂದರೆ ದೇಶದ ಮುಂದಿನ ಭವಿಷ್ಯವರು ಹೇಗೆ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಎದುರಾಗಿ ಎಲ್ಲ ದೇಶಗಳು, ಅನೇಕ ದೇಶಗಳು ಈಗಾಗಲೇ ನಿಮಗೆಲ್ಲ ಗೊತ್ತೇ ಆಗಿದೆ, ಸ್ಕ್ರೀನ್ ಟೈಮನ್ನು ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಆಗಿರ್ಬೋದು, ಹಾಗೆ ಈಗ ಇಂಗ್ಲೆಂಡ್ ಇದನ್ನು ಯಾವ ಸಂದರ್ಭದಲ್ಲಿ ಓದಬೇಕು, ಇದು ರೀಡಿಂಗ್ ಕ್ರೈಸಿಸ್ ಆಗಿದೆ, ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಈಗ ಬಂದು ನಮ್ಮ ದೇಶದಲ್ಲೂ ಸಹ ಉತ್ತರ ಪ್ರದೇಶದಲ್ಲಿ ಓದೋದನ್ನು ಮ್ಯಾಂಡೇಟ್ ಮಾಡ್ತಾ ಇದ್ದಾರೆ, ಪ್ರತಿದಿನ 10 ನಿಮಿಷ ಓದಬೇಕು, ಶಾಲಾ ಕಾಲೇಜುಗಳಲ್ಲಿ ಓದುವಂಥ ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ಮ್ಯಾಂಡೇಟನ್ನು ಉತ್ತರ ಪ್ರದೇಶ ಸರ್ಕಾರ ಸಹ ಮಾಡ್ತಾ ಇದೆ. ಯಾಕಂದರೆ ಓದುವುದು ಅಷ್ಟು ಮುಖ್ಯ

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ರೀಡಿಂಗ್ ಕ್ರೈಸಿಸ್, ಓದುವುದರ ಬಿಕ್ಕಟ್ಟು, ಎಲ್ಲ ದೇಶವು ಎದುರಿಸ್ತಿರುವಂತಹ ಒಂದು ಅತಿ ದೊಡ್ಡ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್, ಇದರ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀವಿ. ಈಗಿನ ಇತ್ತೀಚಿನ ಒಂದು ಸರ್ವೆ ಪ್ರಕಾರ 100ರಲ್ಲಿ ಎಷ್ಟು ಜನ ಓದ್ತಾರಪ್ಪ, ಪುಸ್ತಕಗಳನ್ನ ಓದುವ ಅಭ್ಯಾಸವನ್ನು ಇಟ್ಕೊಂಡಿದ್ದಾರೆ ಅಂತ ಅಂದರೆ ಅದು 33%ಗೆ ಬಂದು ನಿಂತಿದೆ. ಹಿಂದೆಲ್ಲ 60-65% ಮಿನಿಮಮ್ ಇಷ್ಟೇ ಇರ್ತಾ ಇತ್ತು ಓದುವ ಅಭ್ಯಾಸ ಯುವಕರಲ್ಲಿ. ಆದರೆ ಈಗ ಅದು ತುಂಬಾ ಕಡಿಮೆಗೆ ಇರ್ತಿದೆ, 33%ಗೆ ಇರ್ತಿದೆ. ಆಮೇಲೆ ಓದೋದನ್ನು ಬೇಗ ಸ್ಕಿಪ್ ಮಾಡೋದ್ರಲ್ಲಿ ಹುಡುಗರು ಯುವಕರು ಮುಂದೆ ಇದ್ದಾರೆ. ಯುವತಿಯರಿಗಿಂತ ಬೇಗ ಓದುವ ಅಭ್ಯಾಸವನ್ನು ಕಳ್ಕೊತಾ ಇದ್ದಾರೆ, ಇಂಟ್ರೆಸ್ಟ್ಗಳನ್ನು ಕಳ್ಕೊತಾ ಇದ್ದಾರೆ. ಎಲ್ಲ ಸಿಚುವೇಶನ್ಗಳನ್ನು ನೋಡಿದ್ರೆ ಏನನ್ಸುತ್ತಪ್ಪ ಅಂದರೆ ಎಸ್, ಇದೊಂದು ನ್ಯಾಷನಲ್ ಥ್ರೆಟ್ ಆಗಿದೆ ಅಂತಲೇ ಅನಿಸುತ್ತೆ, ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಆಗಿದೆ ಅಂತ ಅನಿಸುತ್ತೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಒಂದೇ ಮಾತರಂ ಅನ್ನುವಂಥ ಅದ್ಭುತ ಒಂದು ಗೀತೆಯನ್ನು ಬರೆದಂಥ ಆನಂದ್ ಮಠ ಕೃತಿಯಲ್ಲಿದ್ದಂಥ ಗೀತೆ ಇದು. ಬಂಕಿಂಚಂದ್ರ ಚಟರ್ಜಿಯವರ ಜನ್ಮದಿನ ಸ್ನೇಹಿತರೆ ಇವತ್ತು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಯುವಧ್ವನಿ ಕಾರ್ಯಕ್ರಮದಲ್ಲಿ ಇಂದು ರೀಡಿಂಗ್ ಕ್ರೈಸಿಸ್, ಓದುವ ಬಿಕ್ಕಟ್ಟು ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಹೌದು, ಓದೋತ್ತಾ ಇಲ್ಲ, ಎಲ್ಲರೂ ಮೊಬೈಲಲ್ಲಿ ಬ್ಯುಸಿ ಆಗಿದ್ದೀವಿ, ಏನು ಮಾಡೋದು ಅಂತ ಅಂತ ಹೇಳಿದಾಗ ಈಗಾಗಲೇ ಎಲ್ಲ ದೇಶಗಳು ಥಿಂಕ್ ಮಾಡ್ತಿರೋದು ಒಂದೇ, ಇದು ನ್ಯಾಷನಲ್ ಥ್ರೆಟ್ ಆಗ್ತಿದೆ. ಯಾಕಂದರೆ ಇಂತಹ ಮಕ್ಕಳು, ಓದದ ಮಕ್ಕಳು ಡೈರೆಕ್ಟ್ ಈಸಿ ಟಾರ್ಗೆಟ್ ಆಗ್ತಾರೆ. ಇಂತಹ ಮಕ್ಕಳಿಗೆ ಯಾವುದೇ ಒಂದು ವಿಷಯವನ್ನು ಫಾರ್ವರ್ಡ್ ಮಾಡಿ ಈ ಥರ ಆಗಿದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನಂಬ್ಕೊತಾರೆ. ಯಾಕಂದರೆ ಓದಿರೋದಿಲ್ಲ, ಪುಸ್ತಕವನ್ನಾಗಲಿ ಅಥವಾ ಪತ್ರಿಕೆಗಳನ್ನಾಗಲಿ ಓದಿರೋದಿಲ್ಲ. ಯಾರು ಏನು ಹೇಳ್ತಾರೆ ಅದನ್ನೇ ನಿಜ ಅಂತ ನಂಬ್ಕೊಳ್ಳುವಂತಹ ಒಂದು ಮನಸ್ಥಿತಿಯಲ್ಲಿ ಅವರಿರ್ತಾರೆ. ಮೊಬೈಲಲ್ಲಿ ಏನು ಬರುತ್ತೆ ಅದೇ ಸತ್ಯ ಅಂತ ಅಂದ್ಕೊಂಡಿರ್ತಾರೆ. ಅಂಥವ್ರನ್ನು ಮ್ಯಾನಿಪ್ಯುಲೇಟ್ ಮಾಡೋದು ಬಹಳನೇ ಈಸಿ ಆಗುತ್ತೆ. ಒಮ್ಮೆ ಯುವಕರು ಮ್ಯಾನಿಪ್ಯುಲೇಟ್ ಆಯಿತು ಅಂತ ಅಂದರೆ ಅವರು ದೇಶದ ರಕ್ಷಣೆಗೆ ತೊಂದರೆ ಆಗ್ತಾರೆ. ಈ ರೀತಿಯಾಗಿ ಒಂದಕ್ಕೊಂದು ಲಿಂಕ್ ಆಗಿನೇ ಸಾಗುತ್ತೆ ಸ್ನೇಹಿತರೆ. ಓದೋದು ಓದದೇ ಇದ್ರೆ ಏನಾಗುತ್ತೆ, ನಮ್ಮ ಇಷ್ಟ ಅಂತ ಅನ್ನುವಂಥ ಪರಿಸ್ಥಿತಿಯೇ ಇಲ್ಲ. ವ್ಯಕ್ತಿಗಳು, ಯುವಕರು ವಿಶೇಷವಾಗಿ ಓದಬೇಕು, ಪ್ರತಿಯೊಂದು ವಿಷಯದಲ್ಲೂ ಅವರು ಅಪ್ ಟು ಡೇಟ್ ಆಗಿರಬೇಕಾಗುತ್ತೆ. ಯಾಕಂದರೆ ಈ ಬರ್ತಕ್ಕೆ ಈಗ ಮುಖ್ಯವಾದ ಸಮಸ್ಯೆ ಏನಪ್ಪ ಅಂತ ಅಂದರೆ ಬರ್ತು ಎಲ್ಲರಿಗೂ ನ್ಯೂಸ್ಗಳು ಸಿಗ್ತಾ ಇದೆ, ವಿಷಯಗಳು ಸಿಗ್ತಾ ಇದೆ, ಅದರಲ್ಲಿ ಯಾವುದು ಸತ್ಯವಾದದ್ದು ಸುಳ್ಳಾದದ್ದು ಅನ್ನೋಂಥ ಅದನ್ನು ಡಿಫ್ರೆನ್ಷಿಯೇಟ್ ಮಾಡುವಂಥ ಸಾಮರ್ಥ್ಯ ಬರೋದು ಕೇವಲ ಓದುವ ಹವ್ಯಾಸವನ್ನು ರೂಢಿಸ್ಕೊಂಡಿರೋದ್ರಿಂದ. ಓದೋದ್ರಿಂದ ಏನು ಲಾಸ್ ಆಗೋದಿಲ್ಲ, ಓದೋದ್ರಿಂದ ಏನೇ ಇದ್ದರೂ ಒಂದು ಗೇನ್ ಅಷ್ಟೇ. ಅದು ಇವತ್ತಿಲ್ಲ ನಾಳೆ ಯಾವುದಾದ್ರೂ ಒಂದು ರೀತಿಯ ಅನುಕೂಲವನ್ನು ನಮಗೆ ಖಂಡಿತ ಮಾಡಿಕೊಡುತ್ತೆ. ಆದ್ದರಿಂದ ಓದುವಂಥ ಹವ್ಯಾಸವನ್ನು ಎಲ್ಲರೂ ರೂಢಿಸ್ಕೊಳ್ಬೇಕು.

ಇವತ್ತು ಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ, ರೀಡಿಂಗ್ ಕ್ರೈಸಿಸ್ ಬಗ್ಗೆ ಮಾತನಾಡ್ತಿದ್ವಿ. ಹೌದು, ರೀಡಿಂಗ್ ಕ್ರೈಸಿಸ್ ಆಗಿದೆ. ಯುವಕರು ಯಾರು ಓದುವಂಥ ಅಭ್ಯಾಸವನ್ನು ರೂಢಿಸ್ಕೋತಾ ಇಲ್ಲ, ಆದರೆ ಎಷ್ಟು ಹೆಚ್ಚಿನ ಕಾಲ ಸ್ಕ್ರೀನಲ್ಲೇ ಕಳೀತಾ ಇದ್ದಾರೆ, ಆದ್ದರಿಂದ ಓದುವಂಥ ಅಭ್ಯಾಸ ರೂಢಿಯಾಗ್ತಿಲ್ಲ. ಸ್ಕ್ರೀನಲ್ಲೂ ಸಹ ಓದೋ ಅಭ್ಯಾಸಗಳು, ಕಂಟೆಂಟ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಅದನ್ನು ಫಿಲ್ಟರ್ ಮಾಡಿ ಯಾರು ಕಳಿಸ್ತಾರೆ, ಅಲ್ಲಿ ಸತ್ಯವೇ ಬರ್ತಾ ಇದೆ ಅಥವಾ ಸುಳ್ಳೆ ಬರ್ತಿದೆ ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ? ಈ ರೀತಿಯಾಗಿ ಇರೋದ್ರಿಂದ ಮೊಬೈಲಲ್ಲಿ ಅಥವಾ ಯಾವುದೇ ಒಂದು ಡಿಜಿಟಲ್ ಸ್ಕ್ರೀನಲ್ಲಿ ಓದೋದಿಲ್ಲ, ಸತ್ಯ ಆಗಿರೋದಿಲ್ಲ. ಆದರೆ ಈ ವೃತ್ತಪತ್ರಿಕೆಗಳು, ದಿನಪತ್ರಿಕೆಗಳು ಇವೆಲ್ಲ ಪತ್ರಿಕೆಗಳಲ್ಲಿ ಅದಕ್ಕೆ ಒಂದು ರೂಲ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ರೆಗ್ಯುಲೇಟರಿ ಅಥಾರಿಟಿ ಅನ್ನೋದು ಇರುತ್ತೆ. ಅಲ್ಲಿ ಬರುವಂಥ ಸುದ್ದಿಗಳು ಆದಷ್ಟು ಸತ್ಯವಾದ ಸುದ್ದಿಗಳೇ ಆಗಿರ್ತವೆ. ಅಂತಹ ಸುದ್ದಿಗಳನ್ನು ಓದೋದ್ರಿಂದ ಎಗೇನ್ ಬ್ರೈನ್ಗೆ ಆ ಒಂದು ಕ್ರಿಯೇಟಿವ್ ಕೆಪಾಸಿಟಿಯನ್ನು ಕೊಡುತ್ತೆ. ಓದುವಂಥ ಸಂದರ್ಭದಲ್ಲಿ ಒಂದು ಆಲೋಚನಾ ಮತ್ತು ಕ್ರಿಯಾತ್ಮಕ ಶಕ್ತಿ ಏನಿದೆ ಅದು ದುಪ್ಪಟ್ಟಾಗುತ್ತೆ. ಆದರೆ ಸ್ಕ್ರೀನಲ್ಲಿ ಓದುವಾಗ ಅಂತಹ ಒಂದು ಎಫೆಕ್ಟನ್ನು ಸಿಗೋದಿಲ್ಲ. ಎಸ್, ಈಗ ಎಲ್ಲವೂ ಸಹ ಮೊಬೈಲಲ್ಲಿ ಸಿಗ್ತಾ ಇದೆ, ನಾವೆಲ್ಸು ಸಹ ವಾಯ್ಸ್ ಆಗಿ ಬರ್ತಾ ಇದೆ, ಅವನ್ನು ಕೇಳ್ಬೋದು ನಾವು. ಆದರೆ ಕೇಳೋದಕ್ಕಿಂತ ಓದೋದ್ರಲ್ಲಿ ಬೆಳೆಯುತ್ತಲ್ಲ ಇಮ್ಯಾಜಿನೇಷನ್, ಅದು ತುಂಬ ದೊಡ್ಡದು. ಆದ್ದರಿಂದ ಓದುವಂತಹ ಹವ್ಯಾಸಗಳನ್ನು ಎಲ್ಲರೂ ಸಹ ಮಾಡ್ಕೋಬೇಕಾಗುತ್ತೆ. ಮತ್ತಷ್ಟು ಮಾತುಕತೆ ಇದೆ ಸ್ನೇಹಿತರೆ, ಆ ಎಲ್ಲ ಮಾತುಗಳನ್ನು ಮಾತನಾಡೋಣ. ಹಾಗೆ ನೀವು ಎಷ್ಟು ಓದುವ ಹವ್ಯಾಸವನ್ನು ರೂಢಿಸ್ಕೊಂಡಿದ್ದೀರಾ, ಯಾವ ನಾವೆಲ್ಗಳನ್ನು ಓದಿದ್ದೀರಾ ಅನ್ನೋದನ್ನು ಹಂಚಿಕೊಳ್ಳಿ. ನಿಮ್ಮ ಓದಿನ ಹವ್ಯಾಸ ಹೇಗಿದೆ, ಯುವಕರಲ್ಲಿ ನಿಮ್ಮ ಹವ್ಯಾಸಗಳು ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡಿ. ಯುವಕರು ಓದುವಂತಹ, ಈಗ ತಾವು ಎಷ್ಟು ಪುಸ್ತಕಗಳನ್ನ ಓದಿದ್ದೀರಾ ಅಥವಾ ತಮ್ಮ ದಿನನಿತ್ಯದಲ್ಲಿ ಓದೋಕ್ಕೆ ಎಷ್ಟು ಸಮಯವನ್ನು ಕಾದಿರಿಸಿದ್ರಾ ಅನ್ನೋದನ್ನು ಹಂಚಿಕೊಳ್ಳಿ. ಅವೆಲ್ಲವನ್ನು ನೋಡೋಣ, ನಿಮ್ಮ ಮಾತುಗಳನ್ನು ನೋಡ್ತಾ ಸಾಗೋಣ. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029 4830910029.

ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಇಂದಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರುವಂತಹ ವಿಷಯ ರೀಡಿಂಗ್ ಕ್ರೈಸಿಸ್. ಪ್ರಪಂಚದಾದ್ಯಂತ ಎಲ್ಲ ದೇಶಗಳು ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅನ್ನೋ ರೀತಿನೇ ಇದನ್ನು ಕನ್ಸಿಡರ್ ಮಾಡ್ತಾ ಇದೆ. ಹೌದು, ರೀಡಿಂಗ್ ಕ್ರೈಸಿಸ್ ಆಗಿದೆ. ಹೇಗೆ ಇದರಿಂದ ಹೊರಬರೋದು ಅಂತ ಅಂದ್ಕೊಂಡ್ರೆ ಡೈಲಿ ಅಭ್ಯಾಸವನ್ನು ನಾವೇ ರೂಢಿಸ್ಕೋಬೋದು. ಸರ್ಕಾರ, ದೇಶಗಳು, ನಾಯಕರುಗಳು ಹೇಳ್ಬೋದು, ಅಥವಾ ಯಾವುದೇ ಒಂದು ರೂಲ್ಸ್ಗಳನ್ನು ಮಾಡುವಂಥ ವ್ಯಕ್ತಿಗಳು ತಿಳಿಸ್ಕೊಡ್ಬೋದು, ರೀಡಿಂಗ್ ಕ್ರೈಸಿಸ್ ಆಗಿದೆ, ಇದೊಂದು ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಆಗಿದೆ ಅಂತ ಹೇಳ್ಬೋದು. ಆದರೆ ಅವರು ನಮ್ಮ ಕೈಗೆ ಪುಸ್ತಕವನ್ನು ಕೊಟ್ಟು ಮೊಬೈಲನ್ನು ಕಿತ್ಕೊಂಡು ಓದಿ ಅಂತ ಹೇಳೋದಕ್ಕಾಗೋದಿಲ್ಲ. ಇದು ಪ್ರತಿಯೊಬ್ಬರ ಕರ್ತವ್ಯ. ಅವರು ತಾವೇ ಮನಸ್ಸನ್ನು ಮಾಡಿ ಮೊಬೈಲನ್ನು ಅಥವಾ ಯಾವುದೇ ಸ್ಕ್ರೀನ್ ಟೈಮು ಮಾಡುವಂಥ ಕೆಲಸವನ್ನು ಬದಿಗಿಟ್ಟು ಓದುವಂಥ ಅಭ್ಯಾಸವನ್ನು ಮಾಡ್ಕೋಬೇಕಾಗುತ್ತೆ. ಓದುವಂಥ ಅಭ್ಯಾಸವನ್ನು ಮಾಡ್ಕೊತಾ ಇದ್ದರೆ ಪ್ರತಿದಿನ 5 ನಿಮಿಷ ಆದರೂ ಸರಿ ಆರಂಭ ಮಾಡಿದ್ರೆ ಡೈಲಿ 5 ಮಿನಿಟ್ಸ್. ನಾನು ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ 21 ಡೇಸ್.

ಅಂತ ಆ ರುಟೀನ್ ಅಂತ ಅದು ಫಿಕ್ಸ್ ಆಗುತ್ತೆ. 5 ನಿಮಿಷ ಆರಂಭ ಮಾಡಿದ್ರೆ ಮಾರನೇ ದಿನ 10 ನಿಮಿಷ, ಹಾಗೆ 1 ಗಂಟೆ 2 ಗಂಟೆ ತಾನಾಗಿ ಕೂಡಿ ಬರುತ್ತೆ. ಹೀಗೆ ಒಮ್ಮೆ ಓದುವ ಅಭ್ಯಾಸ ಆಗೋಯಿತು ಅಂತ ಅಂದರೆ ಅವಾಗ ಮೊಬೈಲನ್ನು ಮುಟ್ಟಬೇಕು ಅಂತ ಅನಿಸೋದೇ ಇಲ್ಲ. ಆದರೆ ನಮ್ಮ ಮನಸ್ಥಿತಿ ಇರಬೇಕು, ನಾನು ಅದನ್ನು ಮೊಬೈಲ್ ಮುಟ್ಟಬಾರ್ದು ಅಂತ ನಾನು ನಿರ್ಧಾರ ಮಾಡಿಕೊಳ್ಬೇಕು. ಆಗ ನಿರ್ಧಾರವನ್ನು ಮಾಡಿಕೊಂಡಾಗ ತಾನಾಗಿ ಎಲ್ಲವೂ ಸಾಧ್ಯ. ಇಲ್ಲ, ಪುಸ್ತಕವನ್ನು ಇಟ್ಕೊಂಡ ತಕ್ಷಣ ಮೊಬೈಲ್ ಒಂದು, ಈಗಾಗಲೇ ಆ ಒಂದು ವಿಷಯವನ್ನು ಸಹ ಮಾತನಾಡಿದ್ದೀನಿ, ನೋಟಿಫಿಕೇಷನ್ ಡಿಸ್ಟರ್ಬೆನ್ಸ್ಗಳು ಬರ್ತಾಯಿದ್ರೆ ಮೊಬೈಲ್ ಎತ್ಕೊಂಡು ನೋಡೋಕ್ಕೆ ಆರಂಭ ಮಾಡಿದ್ರೆ ಪುಸ್ತಕ ಅಲ್ಲೇ ಇರುತ್ತೆ, ನಿಮ್ಮ ಕೈಯಲ್ಲಿ ಮೊಬೈಲ್ ತಾನಾಗೇ ಉಳಿದೋಗುತ್ತೆ. ನೀವುಗಳೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಸಾಕಷ್ಟು ಸ್ನೇಹಿತರ ಸಂದೇಶಗಳು ಬರ್ತಾಯಿದೆ, ಆ ಸಂದೇಶಗಳನ್ನ ನೋಡ್ತೀನಿ ಈ ಒಂದು ಗೀತೆಯ ನಂತರ.

ರಾಕ್ಷಸ ನಾನು. ಯೋಗರಾಜ್ ಭಟ್ ಸಾಲುಗಳು ತುಂಬ ಅದ್ಭುತವಾದ ಸಾಲುಗಳನ್ನು ಬರ್ತಿದ್ದಾರೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಯುವಧ್ವನಿ ಕಾರ್ಯಕ್ರಮದಲ್ಲಿ ರೀಡಿಂಗ್ ಕ್ರೈಸಿಸ್ ಅನ್ನುವಂಥ ವಿಷಯದ ಕುರಿತು ಮಾತನಾಡಿದೆ. ಸಂದೇಶಗಳು ಬಂದಿದೆ ಸ್ನೇಹಿತರ ಸಂದೇಶಗಳನ್ನು ಒಮ್ಮೆ ನೋಡೋಣ. ಅವರ ಅನಿಸಿಕೆ ಅಭಿಪ್ರಾಯಗಳು ತುಂಬನೇ ವಂಡರ್ಫುಲ್. ವಿಷಯವನ್ನು ತೆಗೆದುಕೊಂಡಿದ್ದೀರಾ, ಈಗಿನ ಓದಿಗೂ ಆಗಿನ ಓದಿಗೂ ಬಹಳ ವ್ಯತ್ಯಾಸ ಇದೆ. ಈಗಿನ ಓದಿನಲ್ಲಿ ಡಿಜಿಟಲ್ ಮೀಡಿಯಾ, AI ಇವೆಲ್ಲವೂ ಸಹ ಅಡ್ವಾಂಟೇಜ್ ಆಗಿರೋದು ಸಹ ಹಾಗೆ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಆದರೆ ಆಗಿರ್ತಿದ್ದಂತಹ ರೀಸನಿಂಗ್ ಲಾಜಿಕ್ ಈಗಿಲ್ಲ ಅಂತ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ತೂಕಡಿಸಿ ತೂಕಡಿಸಿ ಬೆಳೆದರು ತಮ್ಮ ಅಂತ ಹೇಳ್ತಾ ಇದ್ದಾರೆ. ಯಾರಿದ್ದು? ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ. ಹಾಗೆ

ಪೂಜಾರಿ ಮಹಲಿಂಗ್ಪುರ್ ಸ್ವಾಗತ. ಇವರ ಸಂದೇಶ ಬಂದಿದೆ, ಸ್ವಾಗತ ಸುಸ್ವಾಗತ ಹೇಳಿದ್ದಾರೆ ಇವರ ಕಾರ್ಯಕ್ರಮಕ್ಕೆ, ಧನ್ಯವಾದ. ಹಾಗೆ ವೆಂಕಟೇಶ್ ಅಣಿಗೇರಿ ಅವರ ಸಂದೇಶ ಬಂದಿದೆ. ಹಾಗೆ ಉಮೇಶ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಆಂಡ್ರಾಯ್ಡ್ ಮೊಬೈಲ್ ಬರುವುದಕ್ಕೂ ಮುಂಚೆ ಸ್ವಲ್ಪ ಲೈಬ್ರರಿಗೆ ಹೋಗಿ ಪುಸ್ತಕ ಓದ್ತಾ ಇದ್ದೆ, ಜೊತೆಗೆ ದಿನಪತ್ರಿಕೆಗಳನ್ನು ಹೆಚ್ಚು ಹೆಚ್ಚು ಓದ್ತಾ ಇದ್ದೆ. ಆದರೆ ಇತ್ತೀಚೆಗೆ ಮೊಬೈಲ್ ಎಂಬ ಮಾಯೆ ಬಂದು ಹೆಚ್ಚಾಗಿ ವೀಕ್ಷಿಸುತ್ತಾ ನಾನು ಹೆಚ್ಚು ಸಮಯವನ್ನು ಅದಕ್ಕೆ ಕೊಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಇದು ಕೇವಲ ನಾವು ಬರೀ ಮನರಂಜನೆಗೋಸ್ಕರ ನಮ್ಮ ಸ್ವಂತಿಕೆಯನ್ನು ಕಳೆದುಕೊಂಡು ದಡ್ಡರಾಗ್ತಾ ಇದ್ದೀವ ಅಂತ ಅನ್ನಿಸ್ತಾ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಹೌದು, ಖಂಡಿತ ಸತ್ಯ ನಿಮ್ಮ ಮಾತುಗಳು. ಹಾಗೆ ಮೊಬೈಲ್ನಿಂದ ಮಕ್ಕಳಿಗಿಂತ ದೊಡ್ಡವರೇ ಜಾಸ್ತಿ ಹಾಳಾಗ್ತಾ ಇದ್ದಾರೆ ಅಂತ ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ರತ್ನ ಅವರು ಬೆಂಗಳೂರಿನಿಂದ. ಹಾಗೆ ಎಲ್ಲವೂ ಆಗುತ್ತೆ. ಪುಷ್ಪ ಶಾನ್ಭೋಗರ್ ಅವರು ಗದಗಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೂಪರ್ ಕಾರ್ಯಕ್ರಮ, ಹಾಡುಗಳು ಚೆನ್ನಾಗಿದೆ. ನಿಜವಾಗ್ಲೂ ರೀಡಿಂಗ್ ಕ್ರೈಸಿಸ್ ಆಗ್ತಾ ಇದೆ ನನಗೂ, ನ್ಯೂಸ್ ಪೇಪರ್ ಅಷ್ಟೇ ಓದ್ತಿದ್ದೀನಿ ಅಂತ ಹೇಳ್ತಿದ್ರೆ ಖುಷಿಯಾಯಿತು. ಒಟ್ಟಿನಲ್ಲಿ ಏನೋ ಒಂದು ಓದ್ತಾ ಇದ್ದೀರಲ್ಲ, ಅಪ್ಡೇಟ್ ಆಗ್ತಾ ಇದ್ದಿರಲ್ಲ, ಓದುವ ಅಭ್ಯಾಸವನ್ನು ಹಾಗೆ ಮುಂದುವರಿಸಿ ಪುಷ್ಪ ಶಾನ್ಭೋಗರ್ ಅವರೇ. ಹಾಗೆ ಮುಂದಿನ ಸಂದೇಶ, ಯಾರಿದು? ಉತ್ತಮವಾದ ಗೀತೆಗಳನ್ನು ಪ್ರಸಾರ ಮಾಡಿದ್ದೀರಾ ಅಂತ ಸುರೇಶ್ ಭಟ್ ಗೌರಿಬಿದನೂರಿನಿಂದ ಹೇಳ್ತಾ ಇದ್ದಾರೆ ಇವರು. ನಾನು ದಿನಕ್ಕೆ 4 ದಿನಪತ್ರಿಕೆಗಳನ್ನು ಓದುತ್ತೇನೆ ಮತ್ತು ವಾರಪತ್ರಿಕೆ ಸಹ ಓದುತ್ತೇನೆ, ಇದರಿಂದ ತುಂಬ ಉತ್ತಮವಾದ ಮಾಹಿತಿ ಸಿಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೆ ಮುಂದಿನ ಸಂದೇಶ, ನಾನು ಪುಸ್ತಕ ಪ್ರಿಯ, ಒಳ್ಳೆ ಪುಸ್ತಕಗಳು ಓದುವುದು, ಸಂಗೀತ ಕೇಳುವುದು ನನ್ನ ಹವ್ಯಾಸ. ಪ್ರತಿದಿನ ಸ್ವಲ್ಪ ಹೊತ್ತು ಓದುತ್ತೇನೆ. ಕಳೆದ ವಾರ ಒಂದು ಐತಿಹಾಸಿಕ ಪುಸ್ತಕ ಓದಿದೆ, ಈಗ ಒಂದು ಕಾದಂಬರಿ ಓದ್ತಾ ಇದ್ದೇನೆ. ಪುಸ್ತಕ ಹಾಗೂ ಸಂಗೀತ ನನಗೆ ಎರಡು ನನಗೆ ಬೆಸ್ಟ್ ಫ್ರೆಂಡ್ ಅಂತ ಮೋನಿಕಾ ಅವರು ಹಾಸನದಿಂದ ಹೇಳ್ತಾ ಇದ್ದಾರೆ. ಹಾಗೆ ತುಂಬ ಒಳ್ಳೆಯ ವಿಷಯ, ಸಂತೋಷ. ನಮ್ಮ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ. ತುಂಬ ಕತೆಗಳು, ಚಂದಮಾಮ, ಮರಾಠಿ ಪತ್ರಿಕೆ, ವಾರದ ಪತ್ರಿಕೆ, ತಿಂಗಳ ಮಾಸಿಕ, ದೀಪಾವಳಿ ಅಂಕಣಗಳು, ದೈನಂದಿನ ಪೇಪರ್, ಇವುಗಳೆಲ್ಲ ಓದುವ ಹವ್ಯಾಸ ನಮಗಿತ್ತು. ಅಂದಾಜು 1970 to 2000 ಮುಂದೆ ಜೀವನ ಚಕ್ರ ಬದಲಾಯಿಸಿತು. ಎಲ್ಲವೂ ಬದಲಾಗ್ತಿದೆ, ಇದು ಯಾರ ಕೈಯಲ್ಲೂ ಇಲ್ಲ. ಕಾಲ ಯತಸ್ಮೈ ನಮಃ ಅಂತ ಹೇಳ್ತಾ ಇದ್ದಾರೆ. ನಾನು ಬಡ ಮಿತ್ರ, ಅಥಣಿಯಿಂದ ಚಂದ್ರಕಾಂತ ಭಟ್ ಅಂತ ಹೇಳ್ತಾ ಇದ್ದಾರೆ. ಮಿತ್ರರು ಹೇಗೆ ಬಡವರಾಗೋಕ್ಕೆ ಸಾಧ್ಯ ಚಂದ್ರಕಾಂತ್ ಅವರೇ? ಹಾಗೆ ಪವನ್ ಬಡಿಗೇರ್ ಅವರ ಸಂದೇಶ ಬಂದಿದೆ. ನಿಮ್ಮ ಆಕಾಶವಾಣಿ ಬೆಸ್ಟ್ ರೇಡಿಯೋ, ಯಾವಾಗೂ ಅತ್ಯುತ್ತಮವಾದ ಕ್ವಾಲಿಟಿ ಇರುವಂತಹ ಮಾಹಿತಿಯನ್ನೇ ನಮ್ಮ ಹತ್ರ ಹಂಚಿಕೊಳ್ತೀರಾ. ಈಗ ಬುಕ್ಕನ್ನು ಓದದೇ ಇರುವಂಥದ್ದು ಸತ್ಯ. ನೀವು ಹೇಳ್ತಿರೋ ಮಾತು ಸೈಡ್ ಎಫೆಕ್ಟ್ ಆಗ್ತಾ ಇದೆ ಮೊಬೈಲ್ಗಳಿಂದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಓಕೆ, ನಿಮ್ಮ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಪವನ್ ಅವರೇ, ಓಕೆನಾ? ಜಿ ಎಸ್ ಚಂದನ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ತುಂಬ ಆಸಕ್ತಿಯುತವಾಗಿತ್ತು, ಹಾಗೆ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ಮೊಬೈಲ್ ಹಾಗೂ ಪುಸ್ತಕದ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಅಂತ ನಾಗರಾಜ್ ಕೆ, ಮಮತಾ, ಸೂರಜ್, ಭದ್ರಾವತಿ, ಮಾಳೇನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾನು ಜಾಸ್ತಿ ಓದೋದು ಮಾರ್ನಿಂಗ್ 4 ಜಾಸ್ತಿ ನಾವೆಲ್ಲ ಓದಿಲ್ಲ. ಡೈಲಿ ನ್ಯೂಸ್ ಪೇಪರ್, ಸ್ಕೂಲ್, ಕಾಲೇಜ್ ಬುಕ್ಸ್. ಬಟ್ ಓದೋಕ್ಕೆ ಶುರು ಮಾಡಿದರೆ ಬೇರೆ ಯಾವುದೇ ಕಡೆ ಗಮನ ಕೊಡಲ್ಲ, ಒಂದೇ ಮನಸ್ಸಿಟ್ಟು ಓದೋದು ಅಂತ ಹೇಳ್ತಾ ಇದ್ದಾರೆ. ವರ್ಷ ಅವರು ಚಿತ್ರದುರ್ಗದಿಂದ. ಬಹಳ ಖುಷಿಯಾಯಿತು ನಿಮ್ಮ ಓದುವ ರೀತಿಯನ್ನು ಕೇಳಿ. ಹಾಗೆ ಓದುವ ಹವ್ಯಾಸ ಶಾಲಾ ದಿನಗಳಿಂದ ಇದೆ, ಇದರಿಂದಲೇ ನಾನೀಗ ಕವಿ, ಸಾಹಿತಿ, ನಾಟಕಕಾರರಾಗಿ ಗುರುತಿಸಿಕೊಂಡಿರುವೆ. ಇರು ದಾಸಯ್ಯ ಬರಲಿ ಎಂಬ ಸಿನಿಮಾಗೆ ಸಂಭಾಷಣೆ ಬರೆದಿರುವೆ. ಮನೆಯಲ್ಲಿ 400 ಹೆಚ್ಚು ಪುಸ್ತಕ ಇವೆ ಅಂತ ಗಂಗಾಚಾರಿ ಎಚ್ ಎಲ್ ಕಾರ್ಮಿಕ ಇವರು ಹೇಳ್ತಾ ಇದ್ದಾರೆ. ಬಹಳ ಖುಷಿಯಾಯಿತು ಗಂಗಾಚಾರಿ ಅವರೇ ನಿಮ್ಮ ಸಂದೇಶವನ್ನು ನೋಡಿ. ಹಾಗೆ ಈ ಬುಕ್ಸ್, ಆಡಿಯೋ ಬುಕ್ಸ್ ಎಲ್ಲನೂ ಫೋನ್ಲಿ ಅಥವಾ ಲ್ಯಾಪ್ಟಾಪ್ಲಿ ನೋಡ್ಬೋದು. ಬಟ್ ನನಗೇನಿಸುತ್ತೆ ಅಂದರೆ ಬುಕ್ ಆರ್ ನ್ಯೂಸ್ ಪೇಪರ್ನ ಟಚ್ ಮಾಡಿದರೆ ಸಿಗೋ ಫೀಲೇ ಬೇರೆ. ಆ್ಯಂಡ್ ಆಲ್ಸೋ ಬುಕ್ ಪೇಜ್ ಸ್ಮೆಲ್ಸ್ ಮೂಗಿಗೆ ಹೊಡೆದ್ರೆ ಖುಷಿಯಾಗುತ್ತೆ. ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ನಂಬರ್ ಎಂಡಿಂಗ್ 5768. ಹೌದು, ನನಗೂ ಸಹ ಹೊಸ ಪುಸ್ತಕಗಳ ಗಮಲು ಇಷ್ಟ ಆಗುತ್ತೆ. ಹಾಗೆ ಯಾರಿದು? ಮಣಿಕಲ್ ಕೃಪಾ ಅವರ ಸಂದೇಶ. ಕಾರ್ಯಕ್ರಮದಲ್ಲಿ ವಿಷಯ ಮತ್ತು ಹಾಡುಗಳು ತುಂಬ ಇಷ್ಟ ಆಯಿತು. ಮೊದಲು ಪುಸ್ತಕಗಳನ್ನು ಓದ್ತಾ ಇದ್ದೆ. ಈಗ ನಾನು ನನ್ನ ನೆಚ್ಚಿನ ಬೆಂಗಳೂರು ಆಕಾಶವಾಣಿಯಲ್ಲಿ ಪ್ರಸಾರ ಮಾಡುವ ಎಲ್ಲ ಕಾರ್ಯಕ್ರಮ ಮಾಹಿತಿಗಳನ್ನು ಕೇಳುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೆ ಓಕೆ, ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ

ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಮಾರ್ಟಿನ್ ಚಿತ್ರದ ಈ ಗೀತೆ ಸೋನು ನಿಗಮ್, ಶ್ರುತಿಕಾ ಸಮುದ್ರಲ ಅವರ ಗಾಯನ, ಎ ಪಿ ಅರ್ಜುನ್ ಅವರ ರಚನೆ, ಮಣಿಶರ್ಮ ಅವರ ಸಂಗೀತ.

0: ಸಲಿ. ಯುವಧ್ವನಿ ಕಾರ್ಯಕ್ರಮದಲ್ಲಿ ಇಂದು ರೀಡಿಂಗ್ ಕ್ರೈಸಿಸ್ ಅನ್ನುವಂಥ ವಿಷಯದ ಕುರಿತು, ಯುವಕರಲ್ಲಿ ಆಗ್ತಿರುವಂಥ ಓದುವ ಬಿಕ್ಕಟ್ಟಿನ ವಿಷಯದ ಕುರಿತು ಮಾತನಾಡಿದೆ. ಯಾಕಂದರೆ ಇದು ಪ್ರಪಂಚದಾದ್ಯಂತ ಅನೇಕ ದೇಶಗಳ ನ್ಯಾಷನಲ್ ಸೆಕ್ಯುರಿಟಿ ಥ್ರೆಟ್ ಆಗಿದೆ. ಆದ್ದರಿಂದ ಓದೋದು ಬಹಳನೇ ಮುಖ್ಯ. ಪ್ರತಿನಿತ್ಯ 5 ನಿಮಿಷವೋ 10 ನಿಮಿಷವೋ 20 ನಿಮಿಷವೋ ಆರಂಭದಲ್ಲಿ ಆರಂಭಿಸಿ ಅದನ್ನು ಕನ್ಸಿಸ್ಟೆನ್ಸಿಯಾಗಿ ತಂದಿಟ್ಕೊಂಡು ಕೊನೆಯದಾಗಿ ಪ್ರತಿದಿನ 1-2 ಅವರು ಓದುವಂಥ ಅಭ್ಯಾಸವನ್ನು ಮಾಡಿಕೊಳ್ಳೋದು ನಮ್ಮ ವೈಯಕ್ತಿಕವಾದ ಏಳಿಗೆಗೂ ಅದು ಸಹಾಯಕಾರಿ ಆಗುತ್ತೆ. ಇನ್ನು ಇದಾಗಿತ್ತು ಇಂದಿನ ಯುವಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಸ್ಟುಡಿಯೋ ಸಮಯ ಇನ್ನೇನು 9 ಗಂಟೆ ಆಗಲಿದೆ. 9 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ ಹಿಂದಿ ಕಾರ್ಯಕ್ರಮದಲ್ಲಿ ನಮ್ಮ ಭೇಟಿ.
1: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ and I'm Shagun Chopra with the news at 9. The headlines. Home Minister Amit Shah launches 3-year vision document for narcotics control, calls for better coordination and use of technology to strengthen anti-drug campaign. Center to deploy 1,000 advisory personnel across the country and upgrade trade portal to maximize benefits of India-UK trade agreement. Death toll in Venezuela earthquakes rises to 589. India sends 2 Air Force planes with emergency relief material. US and Iran agree to establish direct military communication channel to reduce risk of further conflict, says US Vice President J.D. Vance. Indian shooters finish at the top in ISSF Junior World Championship in Germany with 24 medals, including 7 gold. And in US Open Badminton, India's Ronak Chauhan turns top seed Chou Tin Shen of Chinese Taipei to enter quarterfinals of men's singles. Kidambi Srikanth and 3 women shuttlers also reach the quarters. And now the news in detail. Home Minister Amit Shah today laid a detailed roadmap to achieve the vision of a drug-free India. During a meeting organized by the Narcotics Control Bureau, the Home Minister launched the vision document on narcotics control from 2026 to 2029. Earlier, addressing the 10th APEX level meeting of the Narco Coordination Center in

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಸರಿಯಾಗಿ 9:15:45 ಈ ಸಮಯ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಸಮಯ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಗೀತೆಗಳನ್ನ ಕೇಳ್ತಾ ಸಾಗೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ, 9483920924830910029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಇನ್ನು ಹಿಂದಿ ಚಿತ್ರದ ಗೀತೆಗಳನ್ನ ಕೇಳ್ತಾ ಸಾಗೋಣ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಚಿಚ್ಚೂರ್ ಚಿತ್ರದ ಗೀತೆ. ಇದು ಅರಿಜಿತ್ ಸಿಂಗ್ ಅವರ ಗಾಯನ, ಅಮಿತಾಭ್ ಭಟ್ಟಾಚಾರ್ಯ ಅವರ ರಚನೆ, ಪ್ರೀತಮ್ ಅವರ ಸಂಗೀತ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ರಫಿ, ಕಿಶೋರ್ ಕುಮಾರ್, ಮುಖೇಶ್ ಇವರೆಲ್ಲರ ಗೀತೆಗಳನ್ನು ಕೇಳ್ತಾ ಸಾಗೋಣ ಸ್ನೇಹಿತರೆ. ಹಾಗೆ ಹೊಸ ಗೀತೆಗಳು ಸಹ ಇರುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಬರ್ತಾ ಇರಲಿ. ಮುಂದಿನ ಗೀತೆ ಕನ್ಯದಾನ್ ಚಿತ್ರದ್ದು, ಲಿಖೇ ಜಗತ್ತು ಜೇ ಅನ್ನುವಂತಹ ಗೀತೆ. ನಿಮಗೆಲ್ಲ ಗೊತ್ತೇ ಇರುತ್ತೆ, ಮೊಹಮ್ಮದ್ ರಫಿಯವರ ಗಾಯನ, ನೀರಜ್ ಅವರ ರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ.

ಜೋರ ತಾಯಿತು ಸಿತಾರೆ ಬನ್ ಗಯಿ. ಎಸ್ ಪಿ ಬಿ ಅವರು ಯಾಕೆ ಮೊಹಮ್ಮದ್ ರಫಿ ಅವ್ರನ್ನ ಅಷ್ಟೊಂದು ಇಷ್ಟಪಡ್ತಿದ್ರು ಅಂದರೆ ಈ ಥರ ಸಣ್ಣ ಸಣ್ಣ ನೋಟ್ಗಳು, ಜುರಾತ್ ಆಯಿತು ಅನ್ನೋ ಜಾಗದಲ್ಲಿ ಇರುತ್ತಲ್ಲ ಆ ಸ್ವೀಟೆಸ್ಟ್ ನೋಟ್ಗಳೇ ಇಷ್ಟ ಆಗೋದು. ಹಾಗೆ ನಾವೇ ಇಷ್ಟು ಖುಷಿ ಪಡ್ತಾ ಇದ್ದೀವಿ. ಇನ್ನು ಅವರ ಎರದ ಎಲ್ಲ ಕೇಳುಗರು ಮೊಹಮ್ಮದ್ ರಫಿಯವರ ಗೀತೆಗಳನ್ನ ಎಷ್ಟು ಆನಂದ ಪಟ್ಟರು ಬೇಡಲ್ವ ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಹಿಂದಿ ಮಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಗೀತೆ ಅನಾಮಿಕ ಚಿತ್ರದ್ದು, ಕಿಶೋರ್ ಕುಮಾರ್ ಅವರ ಗಾಯನ, ಮಜ್ರೂ ಅವರ ರಚನೆ, ಆರ್ ಡಿ ಬರ್ಮನ್ ಅವರ ಸಂಗೀತ.

ಬೀಗಿ ಬೀಗಿಸಿ, ಕಿಶೋರ್ ಕುಮಾರ್ ಅವರ, ಕಿಶೋರ್ ದಾ ಅವರ ಹಾಡುಗಳೇ ಆಗಿರುತ್ತೆ ಸ್ನೇಹಿತರೆ. ಎಲ್ಲವೂ ಸಹ ಮೊಹಮ್ಮದ್ ರಫಿ, ಮುಕೇಶ್, ಕಿಶೋರ್ ಕುಮಾರ್ ಅವರ ಗೀತೆಗಳನ್ನ ಕೇಳ್ತಾ ಇದ್ವಿ. ಈಗ ಮುಕೇಶ್ ಅವರ ಒಂದು ಗೀತೆಯನ್ನು ಕೇಳಿ ಬರೋಣ ಸ್ನೇಹಿತರೆ. ನಿಮ್ಮ ಸಂದೇಶಗಳು ತೋರಿಸ್ತಾ ಇದೆ ನಿಮಗೆ ಗೀತೆಗಳು ಎಷ್ಟು ಇಷ್ಟ ಆಗ್ತಿದೆ ಅಂತ, ಭಾಳ ಖುಷಿ ಆಗ್ತಿದೆ. ನಿಮ್ಮ ಅನುಭವಗಳನ್ನು ಹಂಚ್ಕೋತಿದ್ದೀರಲ್ಲ ಗೀತೆಗಳ ಕುರಿತಾಗಿ, ನೆನಪುಗಳನ್ನು ಹಂಚಿಕೊಳ್ತಿದ್ದಿರಲ್ಲ, ಅದು ಖುಷಿಯನ್ನು ಕೊಡ್ತಾ ಇದೆ. ಮುಂದಿನ ಗೀತೆ ಹಿಮಾಲಯಕ್ಕೆ ಗೋಡ್ಮೆ ಅನ್ನುವಂತಹ ಚಿತ್ರದ್ದು. ಮುಕೇಶ್ ಅವರ ಗಾಯನ, ಆನಂದ್ ಭಕ್ಷಿ ರಚನೆ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ.

0: ಹಾ ತುಂ ಬಿಲ್ಕುಲ್ ವಯಸ್ಸಿ ಹೋ ಜೈಸಾ ಮೈನೆ ಸೋಚಾತ, ಎಷ್ಟು ಚೆನ್ನಾಗಿದೆ ಅಲ್ವಾ ಸಾಲುಗಳು. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಸ್ನೇಹಿತರೆ. ಮುಂದಿನ ಗೀತೆ ದಿಲ್ಲಿಖಾ ತಕ್ ಚಿತ್ರದ್ದು, ಆಶಾ ಭೋಸ್ಲೆ ಮತ್ತು ಕಿಶೋರ್ ಕುಮಾರ್ ಅವರ ಗಾಯನ, ಶೈಲೇಂದ್ರ ಅವರ ರಚನೆ, ರವಿ ಅವರ ಸಂಗೀತ. ಏ ರಾತೆ ಏ ಮೌಸಮ್ ನದಿ ಕಾ ಕಿನಾರ ಏ ಚಂಚಲ್ ಹವಾ.
1: ಈ ರಾತೆ ಈ ಮೌಸಮ್.

ಕೇಳೋ ರೀತಿ ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯಾಬ್ ಅದು ಹುಯ್ ಆಜ್ ಕಿ ಚಾಂದ್ ನಿಮ್ ಅನ್ನುವಂತಹ ಮಾತಿಲ್ಲ. ಆಶಾ ಭೋಸ್ಲೆಯವರ ಸುಂದರವಾದ ಮಧುರವಾದ ಕಂಠದಲ್ಲಿ ಗೀತೆಯನ್ನು ಕೇಳಿದ್ವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಇದು ಭಾರತೀಯ ಆಕಾಶವಾಣಿ ಕನ್ನಡ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಗೀತೆ ತೆರೆ ಬಿನ ಜಿಂದಗಿ ಸೆ ಆಂದಿ, ಲತಾ ಮಂಗೇಶ್ಕರ್ ಅವರ ಗಾಯನ, ಗುಲ್ಜರ್ ರಚನೆ, ಆರ್ ಡಿ ಬರ್ಮನ್ ಅವರ ಸಂಗೀತ. ಆ ವೀಣೆ ಬರುತ್ತಲ್ಲ ಆರಂಭದಲ್ಲೇ ಎಷ್ಟು ಚೆನ್ನಾಗಿ ಗ್ರ್ಯಾಬ್ ಮಾಡುತ್ತೆ ಅಂದರೆ ಆ ಗೀತೆ ಕಡೆ

ಹಿಂದೆ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಒಂದು ಅದ್ಭುತವಾದ ಗೀತೆಯೊಂದನ್ನು ಕೇಳಿ ಬಂದ್ವಿ. ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ ಸಾಕಷ್ಟು ನಮ್ಮ ಸ್ನೇಹಿತರ ಸಂದೇಶಗಳು ಬರ್ತಿದೆ. ಆದಷ್ಟು ಬೇಗ ನಿಮ್ಮ ಸಂದೇಶಗಳನ್ನ ಓದೋದಕ್ಕೆ ಆರಂಭ ಮಾಡ್ತೀನಿ. ಮುಂದಿನ ಗೀತೆ ಸೂರಜ್ ಚಿತ್ರದ್ದು, ಮೊಹಮ್ಮದ್ ರಫಿಯವರ ಗಾಯನ, ಹಸ್ರತ್ ಜೈಪುರಿಯವರ ರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ.

ಅಗೇನ್ ಮೊಹಮ್ಮದ್ ರಫಿ, ಎಷ್ಟು ಮೆಲೋಡಿಸ್ ಕಿಂಗ್ ಅಂದರೆ ಅವರು, ತಪ್ಪಾಗಲಾರ್ದು ಸ್ನೇಹಿತರೆ. ನಿಮ್ಮ ಸಂದೇಶಗಳನ್ನ ನೋಡ್ಬೋಣ, ಸಾಕಷ್ಟು ಸಂದೇಶಗಳು ಈಗಾಗಲೇ ಬಂದು ನಮ್ಮನ್ನು ಸೇರ್ತಾ ಇದೆ. ಕನ್ಯಾದಾನ್ ಚಿತ್ರದ ಲಿಖೆ ಜೋ ಕತ್ತು ಜೈ ಗಾಥೆ, ಈ ಗೀತೆಯ ಸಾಹಿತ್ಯ ಸಂಗೀತ ಮತ್ತು ಮೊಹಮ್ಮದ್ ರಫಿ ಎಂದು ಹಾಡಿದ ಗಾಯನ ಶೈಲಿ ನಾನು ಬಾಲ್ಯದಲ್ಲಿ ಗೊತ್ತಿರದೆ ಬೈ ಹಾರ್ಟ್ ಮಾಡಿ ಮಾಧ್ಯಮಿಕ ಶಾಲೆಯಲ್ಲಿ ರಾಗವಾಗಿ ಹಾಡಲು ಪ್ರಯತ್ನಿಸಿದೆ. ಇದು ನನ್ನ ಅಂದಿನ ನೆನಪು. ಇಂದು ಈ ಗೀತೆ ಪುನಃ ಪ್ರಸಾರ ಮಾಡಿ ನನಗೆ ನೀವು ಬಾಲ್ಯಕ್ಕೆ ಕರೆದುಕೊಂಡು ಹೋಗಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಉಮೇಶ್ ಅವರು, ದಾವಣಗೆರೆಯಿಂದ. ಮಣಿಕಲ್ ಕೃಪಾ ಅವರ ಸಂದೇಶ, ಹಿಂದಿ ಹಳೆಯ ಮೆಲೋಡಿ ಹಾಡುಗಳು ನನಗೆ ತುಂಬ ಇಷ್ಟವಾಯಿತು, ಹಾಗೆ ಕೇಳ್ತಾ ಇರೋಣ ಅಂತ ಅನ್ನಿಸ್ತು. ಎಷ್ಟು ಸುಂದರವಾಗಿ ಸುಶ್ರಾವ್ಯವಾಗಿ ಇಂಪಾಗಿ ಮೂಡಿ ಬಂತು, ಹಾಡುಗಳ ಆಯ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು? ವಣೇಶ್ ಅವರು ಧಾರವಾಡದಿಂದ. ಹಾಗೆ ಇವರು ಯುವಧ್ವನಿ ಕಾರ್ಯಕ್ರಮದ ಕುರಿತು ಮಾತನಾಡಿದ್ದಾರೆ. ನಿಮ್ಮ ಮಾತು ಅಕ್ಷರಶಃ ಸತ್ಯ, ನಾವು ಓದೋದ್ರಿಂದ ಮಾತಿನ ಸ್ಪಷ್ಟತೆ ನೋಡುವ ತೀಕ್ಷ್ಣತೆ ಎಲ್ಲವೂ ಅಭಿವೃದ್ಧಿ ಆಗುತ್ತೆ ನಮಗೆ. ಹಾಗಾಗಿ ಖಂಡಿತ ದಿನಕ್ಕೆ ಅಟ್ಲೀಸ್ಟ್ ಒಂದೆರಡು ಪೇಜ್ ಆದರೂ ಓದಬೇಕು. ನಾನು ಓದ್ತೀನಿ, ಬಟ್ ಮೊಬೈಲಲ್ಲಿ ಬರುವ ಕೆಲವು ಒಳ್ಳೆ ಲೇಖನಗಳನ್ನು ಖಂಡಿತ ಓದ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬ್ಯೂಟಿಫುಲ್ ಹಿಂದಿ ಮೆಲೋಡಿ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಜಯೇಶ್ ಚಂದನ ಅವರು ಚಿತ್ರದುರ್ಗದಿಂದ, ಎಲ್ಲ ಹಿಂದಿ ಗೀತೆಗಳು ಕೇಳಲು ಸುಮಧುರವಾಗಿವೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನಾಮಿಕ, ವಾಟ್ ಎ ವಂಡರ್ಫುಲ್ ಮ್ಯೂಸಿಕ್ಸ್, ಅಂತೂ ಕೇಳಬೇಕು ಮತ್ತೆ ಮತ್ತೆ ಅನಿಸುತ್ತೆ. ತೇರೆ ಬಿನಾ ಕ್ಯಾ ಹೇ, ತುಂಬ ಇಷ್ಟವಾದ ಸಾಂಗ್ ನಂಗದು ಅಂತ ಹೇಳ್ತಾ ಇದ್ದಾರೆ ರತ್ನ ಅವರು ಬೆಂಗಳೂರಿನಿಂದ. ಹಾಗೆ ರಾಣಿಯವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಗೀತೆಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಾಚಾರ್ಯ ಬಡಿಗೇರ ಅವರು ಕೊಕ್ನೂರು ಹರಿಹರದಿಂದ, ವಿವಿಧಭಾರತಿಯಲ್ಲಿ ಪ್ರಸಾರವಾಗುವ ಸುಮಧುರ ಹಿಂದಿ ಹಾಡುಗಳು ಮನಸ್ಸಿಗೆ ತುಂಬ ಸಂತೋಷವನ್ನು ನೀಡುತ್ತವೆ. ತಂಪಾದ ಸಮಯದಲ್ಲಿ ಇಂತಹ ಮಧುರ ಗೀತೆಗಳನ್ನು ಕೇಳ್ತಾ ಇದ್ದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಉಲ್ಲಾಸ ಸಿಗುತ್ತದೆ. ಉತ್ತಮ ಹಾಡುಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡುತ್ತಿರುವ ನಿಮಗೆ ಹಾಗೂ ನಿಲಯಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಅಂಬುಜಾ ಮಳಕೇಡ್ಕರ್ ಅವರ ಸಂದೇಶ, ಮೆಚ್ಚುಗೆಯ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಗೀತೆ ಯಾವುದು ಯಾವುದು ಗೆಸ್ ಮಾಡಿ? ಒಕೋಂತಿ ಚಿತ್ರದ ಗೀತೆ ಇದು. ಲತಾ ಮಂಗೇಶ್ಕರ್ ಅವರ ಗಾಯನ, ರಾಜಾ ಮೆಹದಿ ಅಲಿಖಾನ್ ಅವರ ರಚನೆ, ಮದನ್ ಮೋಹನ್ ಅವರ ಸಂಗೀತ.

ಈ ಕಥೆಯನ್ನು ಬರೆದಂಥ ರಾಜ ಮೆಹದಿ ಅಲಿ ಖಾನ್ ಅವರಿಗೆ ಒಂದು ದೊಡ್ಡ ನಮಸ್ಕಾರವನ್ನು ಹೇಳೋಣ ಸ್ನೇಹಿತರೆ. ಎಷ್ಟು ಅದ್ಭುತವಾಗಿದೆ ಕೆಲವು ಸಾಲುಗಳು ಅಂತಂದರೆ ಭಾಳ ಇಷ್ಟ ಆಗುತ್ತೆ ನನಗೆ. ಶಾಯದ್ ಫಿರಿಸ್ ಜನ್ಮೆ ಮುಲಾಖಾತ್ ಹೋ ನಾ ಹೋ, ಬಹುಶಃ ಈ ಜನ್ಮದಲ್ಲಿ ನಾವು ಮತ್ತೆ ಭೇಟಿ ಆಗ್ತೀವೋ ಇಲ್ವೋ. ಹಾಗೆ ಮುಂದೆ ಚರಣದಲ್ಲಿ ಹಮ್ಕೊ ಮಿಲಿ ಹೇ ಆಜೆ ಗಡಿಯನ್ನು ಸೀಪ್ಸೆ, ಇದು ನಮಗೆ ಒಂದು ವಿಧಿಯ ಆಶೀರ್ವಾದದಿಂದ ಬಂದಿರುವಂಥ ಕ್ಷಣಗಳಿರ್ಬೋದು. ಮುಂದೆ ನನ್ನನ್ನು ಚೆನ್ನಾಗಿ ನೋಡ್ಕೋಬಿಡು, ಈಗ ಬಹುಶಃ ಈ ಸಾಮೀಪ್ಯ ನಮ್ಮ ಅದೃಷ್ಟದಲ್ಲಿ ಮತ್ತೆ ಇಲ್ಲದೆ ಇರ್ಬೋದು. ಫಿರ್ ಆಪ್ಕೆ ನಸೀಬ್ ಮೇ ಏ ಬಾತ್ ಹೋ ನಾ ಹೋ ಲಗ್ ಜಾಲೆ, ನನ್ನನ್ನು ಅಪ್ಕೊಂಡು ಬಿಡಿ. ಹಾಗೆ ಮುಂದೆ ಎಷ್ಟು ಚೆನ್ನಾಗಿದೆ ನೋಡಿ ಸಾಲುಗಳು. ಪಾಸ್ ಆಯಿ ಕಿ ಹಮ್ ನಹಿ ಆಯಂಗೆ ಬಾರ್ ಬಾರ್, ಹತ್ತಿರವ ಯಾಕಂದರೆ ನಾನು ಮತ್ತೆ ಮತ್ತೆ ಬರೆದಿರ್ಬೋದು. ಹಾಗೆ ಬಾಹೆಂಗಲೆ ಮೇ ದಾಲ್ ಕೆ ಹಮ್ ರೋಲೆ ಚಾರ್ ಚಾರ್, ನಿಮ್ಮ ತೋಳುಗಳನ್ನು ನನ್ನ ಸುತ್ತಲೂ ಸುತ್ತಕೊಳ್ಳಿ, ನಾವು ಮುಕ್ತವಾಗಿದ್ದು ಬರೋಣ ಅಂತ ಹೇಳ್ತಾ ಇದೆ. ಆ ಕೊನೆಗೆ ಏನು ಶಾಯದ್ ಫಿರಿಸ್ ಜನಮ್ಮೆ ಮುಲಾಖಾತ್ ಹೋ ನಾ ಹೋ, ಮತ್ತೆ ಭೇಟಿ ಆಗದೆ ಇರ್ಬೋದು ನಾವು ಅಂತ ಹೇಳುವಂತಹ ಪರಿ ಇದೆಯಲ್ಲ ನಾಯಕಿಯ ಕಡೆಯಿಂದ. ಅದ್ಭುತವಾದ ಸಾಲುಗಳನ್ನು ಕವಿ ಹೃದಯದಲ್ಲಿ ಬರೆದಿದ್ದಾರೆ ಇವರು, ರಾಜ ಮೆಹದಿ ಅಲಿ ಖಾನ್ ಅವರು, ರಾಜರೇ ಬಿಡಿ ಸಾಹಿತ್ಯದಲ್ಲಿ. ಮತ್ತಷ್ಟು ಸಂದೇಶಗಳಿದೆ, ಒಮ್ಮೆ ನೋಡೋಣ. ಚಂದ್ರಮುಖಿ ಐ ಟಿ ಲೇಔಟ್ ಮಲತಳ್ಳಿಯಿಂದ ಸಾಂಗ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ 77118 ಇವರ ಸಂದೇಶ ಬಂದಿದೆ. ಹಾಗೆ ಒಂದು ಒಳ್ಳೆಯ ಘಟನೆಯನ್ನು ಹಂಚಿಕೊಂಡಿದ್ದಾರೆ. ಸೂರಜ್ ಚಿತ್ರದ ಚಾನ್ಸೆ ಎಂಬ ಸುಮಧುರ ಸಾಹಿತ್ಯ ಸಂಗೀತ ತುಂಬಿದ ಅಂದಿನ ಮಧುರ ಹಾಡು. ಮಾಜಿ ಕ್ರಿಕೆಟರ್ ಆಟಗಾರ ಸುನಿಲ್ ಗವಾಸ್ಕರ್ ಅವರು ತಮ್ಮ ಪ್ರಿಯತಮಿಗೆ ಮದುವೆಗೆ ಮುಂಚೆ 10 ಸಾರಿ ಹಾಡಿ ಹೋಗಲಿದ್ದರಂತೆ ಎಂಬುದನ್ನು ನಾನು ಬಾಲ್ಯದಲ್ಲಿ ಅನೇಕ ಮಾಧ್ಯಮದಲ್ಲಿ ಕೇಳಿದ್ದೆ ಅಂತ ವರ್ಷಿತಾ ಗಣೇಶ್ ಅವರು ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಂಡ್ರಿ. ಹಾಗೆ ಮಾರಸಂದ್ರದ ಕೆಂಪರಾಜು ಇವರ ಸಂದೇಶ ಬಂದಿದೆ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಎಲ್ಲರ ನೆಚ್ಚಿನ ಗೀತೆ, ಆಪ್ ಕಿ ನಜರೋ ನೆ ಸಮಜಾ. ಅನ್ಪ ಚಿತ್ರದ ಗೀತೆ ಇದು, ಲತಾ ಮಂಗೇಶ್ಕರ್ ಅವರ ಮಧುರವಾದ ಮತ್ತೊಂದು ಗಾಯನ, ರಾಜ ಮೆಹದಿ ಅಲಿ ಖಾನ್ ಅವರ ರಚನೆ, ಮದನ್ ಮೋಹನ್ ಅವರ ಸಂಗೀತ.

0: ಈ ಗೀತೆಯ ನಾಯಕಿ ನಟಿ ಇದರಲ್ಲ ಸ್ನೇಹಿತರೆ, ಎಷ್ಟು ಹೊಗಳಿದ್ರೂ ಸಾಲದು. ಇಂತಹ ಎಕ್ಸ್ಪ್ರೆಷನ್ನ ಕೊಡೋದಕ್ಕೆ ಸಾಧ್ಯನಾ ಅನ್ನೋಷ್ಟು ಮಟ್ಟಿಗೆ ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದಾರೆ ಇವರು, ಮಾಲಾಸಿಂಹ ಅವರು. ಬಹಳ ಖುಷಿಯಾಗುತ್ತೆ ಅವರನ್ನು ನೋಡ್ತಾ ಇದ್ರೆ, ಅಂತಹ ಅದ್ಭುತವಾದ ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದಾರೆ ಅವರು. ಇನ್ನು ಇದಾಗಿತ್ತು ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 10 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಯೋಧ್ಯೆ ರಾಮಮಂದಿರದ ಕಾಣಿಕೆ ಮತ್ತು ದೇಣಿಗೆ ಹಣವನ್ನು ದುರ್ಬಳಕೆ ಮಾಡಿಕೊಂಡ ಆರೋಪದ ಮೇಲೆ ಬಂಧಿತರಾಗಿರುವ ಎಲ್ಲಾ 8 ಮಂದಿ ಆರೋಪಿಗಳನ್ನು ಸ್ಥಳೀಯ ನ್ಯಾಯಾಲಯ 3 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಕೆಂಪೇಗೌಡರ ಜಯಂತಿ ಅಂಗವಾಗಿ ನಾಳೆ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಕೆಂಪೇಗೌಡರ ಮೂಲಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲಿದೆ. ರಥಯಾತ್ರೆಗೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಲಿದ್ದಾರೆ. ಜ್ಯೋತಿ ರಥಯಾತ್ರೆಯು ಬೆಂಗಳೂರಿನ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ತಲುಪಲಿದೆ. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಬೃಹತ್ ಕೆಂಪೇಗೌಡ ಪ್ರತಿಮೆಗೆ ಬೆಳಗ್ಗೆ 8:30 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಲಿದ್ದಾರೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಿರುವ ಪ್ರದೇಶಗಳಿಗೆ ಸಂಜೆ ವೇಳೆಯಲ್ಲೂ ಆಟೋ ಟಿಪ್ಪರ್ಗಳನ್ನು ಕಳುಹಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಯಲಚೇನಹಳ್ಳಿ ಪ್ರದೇಶದಲ್ಲಿ ಈಗಾಗಲೇ ಸಂಜೆ ವೇಳೆಯಲ್ಲೂ ಕಸ ಸಂಗ್ರಹಣೆಗೆ ಆಟೋಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಮೈಸೂರಿನಲ್ಲಿ ಇಂದು ಚಾಲನೆ ನೀಡಲಾಯಿತು. ರಾಜಸ್ಥಾನ ಸಾರಿಗೆ ಸಂಸ್ಥೆಗೆ ಸೇರಿದ ಡಬಲ್ ಡೆಕ್ಕರ್ ಎಸಿ ಬಸ್ ಒಂದು ಉತ್ತರ ಪ್ರದೇಶದಲ್ಲಿ ಬೆಂಕಿ ಅವಘಡಕ್ಕೆ ಸಿಲುಕಿ ಆತಂಕ ಮೂಡಿಸಿತ್ತು. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಎಲ್ಲಾ 26 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಾಸ್ಟನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ನಾರ್ವೆ ಮತ್ತು ಫ್ರಾನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಟೊರೆಂಟೊ ಕ್ರೀಡಾಂಗಣದಲ್ಲಿ ಇದೇ ಸಮಯಕ್ಕೆ ನಡೆಯಲಿರುವ ಐ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೆನೆಗಲ್ ಮತ್ತು ಇರಾಕ್ ತಂಡಗಳು ಸೆಣಸಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿದ್ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10:13 ಈ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಪ್ರೇಮ ನಿನಾದ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? ಪ್ರೇಮದ ವಿವಿಧ ಭಾವಗಳನ್ನು ಹೊತ್ತು ತಂದು ಅಭಾವದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಗೀತೆಗಳೊಂದಿಗೆ ಸಾಗೋದೇ ಪ್ರೇಮ ನಿನಾದ ಕಾರ್ಯಕ್ರಮ. ಇನ್ನು ಇಂದಿನ ಕಾರ್ಯಕ್ರಮದಲ್ಲೂ ಅಂಥದ್ದೇ ಒಂದು ವಿಶೇಷವಾದ ವಿಷಯವನ್ನು ಹೊತ್ತು ತಂದಿದ್ದೀನಿ. ವಿಷಯ ಏನು ಅಂತ ತಿಳಿಸೋದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. 9483091019 9483091029. ಹಾಗೆ ನಮ್ಮ ದೂರವಾಣಿ ಸಂಖ್ಯೆ 0802237 88 ಮತ್ತೊಮ್ಮೆ ಹೇಳ್ತೀನಿ 0802237 88. ಈ ಸಂಖ್ಯೆಗೆ ಕರೆಯನ್ನು ಸಹ ಮಾಡಿ ಹಾಗೆ ಸಂದೇಶಗಳನ್ನು ಸಹ ಕಳಿಸಿ. ಇನ್ನು ವಿಷಯ ಏನಪ್ಪಾ ಅಂತ ತಿಳಿಸ್ತೀನಿ. ವಿಷಯ ಹೀಗಿದೆ. ಸಣ್ಣ ಸಣ್ಣ ಮನಸ್ತಾಪಗಳು, ಪ್ರೇಮಿಗಳ ಮಧ್ಯೆ ಸಣ್ಣ ಸಣ್ಣ ಮನಸ್ತಾಪಗಳು ಅವರ ಪ್ರೇಮವನ್ನು ಉಸಿರುಗಟ್ಟಿಸಿ ಕೊಲ್ಲುತ್ತವೆ. ಪ್ರೇಮಿಗಳ ನಡುವೆ ಸಣ್ಣ ಸಣ್ಣ ಮನಸ್ತಾಪಗಳು ಅವರ ಪ್ರೇಮವನ್ನು ಉಸಿರುಗಟ್ಟಿಸಿ ಕೊಲ್ಲುತ್ತವೆ. ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಉತ್ತರಗಳು ಬರಲಿ. ಕಾರ್ಯಕ್ರಮದ ಅಂತ್ಯದವರೆಗೂ ಕಾಯಬೇಡಿ. ಸಂದೇಶಗಳನ್ನ ಈಗಿಂದನೇ ನಿಮಗೆ ಬೆಸ್ಟ್ ಅನ್ಸರ್ ರೀತಿಯ ಟೈಪ್ ಮಾಡಿ ಕಳಿಸಿ, ಓಕೆನಾ? ಒಂದೇ ಸಂದೇಶಗಳಿರಲಿ ಆದಷ್ಟು. ಈಗ ಒಂದು ಗೀತೆಯ ಕಾಲಾವಕಾಶ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನದು ಭಾರತೀಯ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾನು ಕೊಟ್ಟಿರುವಂತಹ ಮಾತು, ಪ್ರೇಮಿಗಳ ನಡುವೆ ಸಣ್ಣ ಸಣ್ಣ ಮನಸ್ತಾಪಗಳು ಪ್ರೇಮವನ್ನು, ಅವರ ಪ್ರೇಮವನ್ನು ಉಸಿರುಗಟ್ಟಿಸಿ ಕೊಲ್ಲುತ್ತವೆಯೇ. ಪ್ರೇಮಿಗಳ ನಡುವೆ ಉಂಟಾಗುವಂತಹ ಸಣ್ಣ ಸಣ್ಣ ಮನಸ್ತಾಪಗಳು ಅವರ ಪ್ರೇಮವನ್ನು ಉಸಿರುಗಟ್ಟಿಸಿ ಕೊಲ್ಲುತ್ತವೆ ಅಂತ ಮಾತನ್ನು, ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಮಾತುಗಳು ಬರಲಿ, ಹ್ಞೂ ಅಥವಾ ಹ್ಞೂ, ನಿಮ್ಮ ಮಾತು ಏನಿದೆ ಆ ಮಾತುಗಳು ಬರಲಿ. ವಾಟ್ಸಪ್ ಸಂದೇಶಕ್ಕೆ ಗೊತ್ತೇ ಇದೆಯಲ್ಲ, 9483109408309 ಹಾಗೆ ಕರೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ 0802226 3927 0802226 3927 ಈ ಸಂಖ್ಯೆಗೆ ಕರೆಯೂ ಸಹ ಬರಲಿ. ಮತ್ತೊಂದು ಗೀತೆಯ ಕಾಲಾವಕಾಶ

0: ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾ ವಿದ್ಯಾ ಸ್ನೇಹಿತರೆ, ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮಿಗಳ ನಡುವೆ ಆಗುವಂತಹ ಸಣ್ಣ ಸಣ್ಣ ಮನಸ್ತಾಪಗಳು ಅವರ ಪ್ರೇಮವನ್ನು ಉಸಿರುಗಟ್ಟಿಸಿ ಕೊಲ್ಲುತ್ತವೆಯೇ ಅಂತ ಪ್ರಶ್ನೆಯನ್ನು ಕೇಳಿದೆ. ಸಾಕಷ್ಟು ಸಂದೇಶಗಳಂತೂ ಬರ್ತಾ ಇದೆ, ಭಾಳ ಖುಷಿ ಆಗ್ತಾ ಇದೆ. ಈಗ ಒಂದು ಕರೆಯನ್ನು ಸಹ ನೋಡ್ಬೋಣ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ಅಮ್ಮಣ್ಣಿಯವರೇ,
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೇನೆ ಸರ್, ನೀವು ಹೇಗಿದ್ದೀರಿ?
0: ನಾನು ಚೆನ್ನಾಗಿದ್ದೀನಿ. ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ವಾ?
1: ಹಾ, ಗೊತ್ತಾಯ್ತು.
0: ನಿಮ್ಮ ಮಾತುಗಳು.
1: ನನ್ನ ಮಾತು ಏನಂದ್ರೆ, ಸರಿ, ಈಗ ಮನಸ್ತಾಪದಲ್ಲಿ ಪ್ರೀತಿಯಲ್ಲಿ ಮನಸ್ತಾಪ ಅಲ್ಪ ಸ್ವಲ್ಪ ಅಂದ್ರೆ ಏನು ಚಿಕ್ಕ ಪುಟ್ಟ ವಿಷಯಕ್ಕೂ ಮನಸ್ತಾಪ ಮಾಡಿಕೊಂಡಾಗ ಅದರಲ್ಲಿ ಪ್ರಾಣನೇ ಹೋಗ್ಬೋದು. ಯಾಕೆ ಗೊತ್ತಾ ಸರ್? ಪ್ರೀತಿ ಅಂತ ಹೇಳುವಾಗ ಅದು ನಿಜವಾಗಿ ಊಹಿಸ್ಲಿಕ್ಕೆ ಆಗಲ್ಲ. ಸಣ್ಣ ಪುಟ್ಟ ಏನಾದ್ರೂ ಮನಸ್ತಾಪ ಬಂದ್ರೆ ಅಲ್ಲಿ ಪ್ರಾಣ ಹೋಗ್ಬೋದು, ಯಾಕಂದ್ರೆ ಅಲ್ಲಿ ಪ್ರೀತಿ ತಾನೇ. ಪ್ರೀತಿ ಇರುವಾಗ ಅಲ್ಲಿ ಹಾಗೆ ಆಗ್ಬೋದು, ಯಾಕಂದ್ರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಸಾಯ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಇಲ್ಲದ್ರೆ ಪ್ರೀತಿ ಸಾಯ್ತವೆ ಸರ್ ನನ್ನ ಪ್ರಕಾರ. ಅಂದ್ರೆ ಯಾಕೆ ಗೊತ್ತಾ, ಇವಾಗ ನಮ್ಗೆ ಎಲ್ಲಿಯೂ ಹಾಗೆ ಒಂದು ಕಡೆ ಹುಡುಗಗೆ ಅಥವಾ ಹುಡುಗಿಗೆ ಪ್ರೀತಿ ಅಂದ್ರೆ ಗಂಡ ಹೆಂಡತಿ ಇರ್ಬೋದು, ನಮ್ಗೆ ಸಣ್ಣ ಪುಟ್ಟ ವಿಷಯವೇ ಇರ್ಬೋದು, ಅದನ್ನು ಮುಚ್ಚಿ ಇಟ್ಟಾಗ ಆಗ ನಮ್ಗೆ ಏನಾದ್ರೂ ಅನುಮಾನ ಅಂತ ಬಂದ್ರೆ ಅವರ ಮೇಲೆ ತಡ್ಕೊಳ್ಳಿಕ್ಕೆ ಆಗಲ್ಲ. ಅಂದ್ರೆ ಅಷ್ಟು ಘೋರವಾದ ಸಿಟ್ಟು ಬರ್ತದೆ ಅಥವಾ ಮನಸ್ತಾಪ ಮನಸ್ಸಿಗೆ ಹಚ್ಚಿ ಹೋಗ್ತದೆ. ಯಾಕಾದ್ರೂ ಯಾರಿಗೂ ಗೊತ್ತಿಲ್ಲದಾಗ ಏನಾದ್ರೂ ಜೀವವನ್ನು ಹತ್ಯೆ ಮಾಡ್ಕೊಳ್ಳೋಣ, ನಮ್ಮ ಮನಸ್ಸಲ್ಲೇ ನಾವು ಸಾಯಿಸಿ ಬಿಡೋಣ, ನಮ್ಗೆ ಪ್ರೀತಿಯೇ ಬೇಡ, ಏನು ಬೇಡ ಅಂತ ಹೇಳ್ಕೊಂಡು ಸಾತ್ರೂ ಸಾಯ್ಬೋದು, ಅಂದ್ರೆ ಜೀವನೇ ಹೋಗ್ಬೋದು. ಆ ನಂತರನೇ ಗೊತ್ತಾಗೋದು ಹೀಗೆ ನಾನು ಮಾಡಬಾರ್ದಿತ್ತಲ್ಲ ಅಂತ, ಉಳಿದ ಜೀವಕ್ಕೆ ಗೊತ್ತಾಗೋದು, ಅದು ಪ್ರೀತಿಸಿದ ಜೀವಕ್ಕೆ ಗೊತ್ತಾಗೋದು.
0: ಹೌದು, ಹಾಗೆ ಸಣ್ಣ ಸಣ್ಣ ಮನಸ್ತಾಪಗಳು ಪ್ರೇಮವನ್ನು ಉಸಿರುಗಟ್ಟಿಸಿ ಕೊಲ್ಲುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ?
1: ಹೇಳ್ತೇನೆ ಸರ್. ಹೌದು.

0: ಹಾಡುಗಳು ತುಂಬಾ ಚೆನ್ನಾಗಿದೆ ಸರ್.
1: ಥ್ಯಾಂಕ್ ಯು. ಕೇಳ್ತಾ ಇರಿ.
0: ಆಯ್ತು ಸರ್,
1: ಕರೆಯನ್ನ ಮಾಡಿದ್ದಕ್ಕೆ ಶುಭರಾತ್ರಿ.
0: ಶುಭರಾತ್ರಿ.
1: ನಮ್ಮ ಅಮ್ಮಣ್ಣಿಯವರು ಅವರ ಮಾತುಗಳನ್ನು ತಿಳಿಸಿದ್ರು. ನೀವು ಸಹ ನಿಮ್ಮ ಮಾತುಗಳನ್ನು ತಿಳಿಸಿ ಸಂದೇಶಗಳ ಸುರಿಮಳೆಯ ಸುರಿದಿದೆ. ಒಂದೆರಡು ಸಂದೇಶವನ್ನು ನೋಡಿ ನಾವು ಗೀತೆ ಕಡೆ ಗಮನವನ್ನು ಕೊಡೋಣ. ಯಾರಿದು ನೋ ಅನಿಸುತ್ತೆ ನನಗೆ, ನೀವು ಹೇಳ್ದಾಗೆ ಮನಸ್ತಾಪ ಸಣ್ಣದಲ್ವಾ, ಮತ್ತು ಅದು ಹೇಗೆ ಪ್ರೀತಿಯನ್ನು ಕೊಲ್ಲುತ್ತೆ, ಬಿಕಾಸ್ ಪ್ರೀತಿ ಮುಂದೆ ಎಲ್ಲ ಚಿಕ್ಕದು ಅಂತ ಹೇಳ್ತಾ ಇದ್ದಾರೆ. ಯಾರಿದು 5-7-4-6-8 ನಂಬರ್ ಎಂಡಿಂಗ್ ಇವರ ಸಂದೇಶ ಇದು. ಹಾಗೆ ನಾಗರಾಜ್ ಕುಡೆಕಲ್ ಗಂಗಾವತಿಯಿಂದ, ಸಣ್ಣ ಸಣ್ಣ ಮನಸ್ತಾಪಗಳು ಎಂದು ಕೊಲ್ಲುವುದಿಲ್ಲ, ಅವು ಅಲ್ಪಾವಧಿಯವರಿಗೆ ಮಾತ್ರ. ಕನ್ನಡ ವಿವಿಧ ಭಾರತಿ ಪ್ರೇಮ ನಿನಾದದಲ್ಲಿ ಪ್ರಸಾರವಾಗುವ ಒಂದು ಸುಂದರತೆ, ಒಂದು ಸುಂದರ ಗೀತೆ, ಎಲ್ಲವೂ ಖುಷಿಯಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಮಾದನ ಇಪ್ಪರಿಗಿಂದ ಶಿವಲಿಂಗಪ್ಪ, ಭದ್ರೆ ಭಾಗ್ಯ ಜ್ಯೋತಿ ಹಾಗೂ ಭದ್ರೆ ಬಂಧುಗಳ ಸಂದೇಶ. ಪ್ರೇಮಿಗಳ ನಡುವಿನ ಮನಸ್ತಾಪಗಳು ಹೆಚ್ಚಾಗಿ ತಪ್ಪು ತಿಳುವಳಿಕೆ ಮತ್ತು ಸಂವಹನದ ಕೊರತೆಯಿಂದ ಉಂಟಾಗುತ್ತವೆ. ತಾಳ್ಮೆ, ಸಮಾಲೋಚನೆ ಹಾಗೂ ಪರಸ್ಪರ ಭಾವನೆಗಳಿಗೆ ಬೆಲೆ ಕೊಡುವುದು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಯಾವುದೇ ಗಂಭೀರ ಸಮಸ್ಯೆಯನ್ನು ಪರಿಹರಿಸಲು ಇಬ್ಬರು ಮುಕ್ತವಾಗಿ ಮಾತನಾಡುವುದು ಅಗತ್ಯ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಯಾರಿದು ನಮ್ಮ ಕವಿತಾ ಶ್ರೀನಿವಾಸ್ ಅವರು, ವಯಸ್ ಕಾಲೋನಿ ಧಾರವಾಡದಿಂದ. ವಿಷಯ ಸ್ವಲ್ಪ ಕಷ್ಟ ಇದೆ ಅಂತ ನನ್ನ ಅನಿಸಿಕೆ. ಹೌದು, ಪ್ರೀತಿ ಮಾಡಿದವರಿಗೆ ಅದರ ಅನುಭವ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಚಂದದ ಗೀತೆಗಳು ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ. ಹಾಗೆ ಕೆಲವು ದೊಡ್ಡ ದೊಡ್ಡ ಸಂದೇಶಗಳನ್ನ ಕಳಿಸೋದಕ್ಕೂ ಬಿಡಿ, ಚಿಕ್ಕದಾಗಿ ಎಡಿಟ್ ಮಾಡಿ ಮತ್ತು ನೀವೊಮ್ಮೆ ನೀವೇ ಅದನ್ನೆಲ್ಲ ರೀಫ್ರೇಮ್ ಮಾಡಿ ಕಳಿಸಿ. ಓಕೆನಾ? ಮತ್ತಷ್ಟು ಸಂದೇಶಗಳಿದೆ, ಆ ಸಂದೇಶಗಳನ್ನ ನೋಡೋಣ. ಹಾಗೆ ಕರೆಗಳನ್ನು ಸಹ ನೋಡೋ ಪ್ರಯತ್ನವನ್ನು ಮಾಡೋಣ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಪ್ರೇಮಿಗಳಿಗೆ ಕೋಪ ವಿರಸ ಒಂದೇ ನಿಮಿಷ, ಎಷ್ಟು ಒಳ್ಳೆಯ ಸಾಲುಗಳು. ಎಗೇನ್ ಹಂಸಲೇಖ ಅವರ ಸಾಲುಗಳು. ಇಂದಿನ ಕಾರ್ಯಕ್ರಮದಲ್ಲಿ ಸಣ್ಣ ಸಣ್ಣ ಮನಸ್ತಾಪಗಳು ಪ್ರೇಮಿಗಳ ನಡುವೆ ಮೂಡುವಂಥದ್ದು, ಅವು ಪ್ರೇಮವನ್ನು ತಮ್ಮ ಪ್ರೇಮವನ್ನು ಉಸಿರುಗಟ್ಟಿಸಿ ಕೊಲ್ಲುತ್ತವೆಯೇ ಅಂತ ಪ್ರಶ್ನೆಯನ್ನು ಕೇಳಿದೆ. ಮತ್ತಷ್ಟು ಸಂದೇಶಗಳಿದೆ, ಒಮ್ಮೆ ಸಂದೇಶಗಳನ್ನ ನೋಡಿ ಬಂದ್ಬೋಣ. ಮನಸ್ತಾಪ ಬರಲು ಈಗೋ ಕಾರಣ ಆಗುತ್ತೆ. ನಾನೇ ಸರಿ ಎನ್ನುವುದನ್ನು ಬಿಟ್ಟರೆ ಯಾವ ಪ್ರೀತಿಯೂ ಉಸಿರುಗಟ್ಟುವುದಿಲ್ಲ. ಇಬ್ಬರಲ್ಲಿ ಒಬ್ಬರು ಸೋತರೆ ಎಲ್ಲ ಸರಿಯಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು ರತ್ನ ಅವರು? ಬೆಂಗಳೂರಿನಿಂದ. ಹಾಗೆ ಶಾಂತಚರ ಬಡಿಗೆರ ಕುಕ್ನೂರು ಹರಿಹರದಿಂದ. ಪ್ರೇಮಿಗಳ ನಡುವೆ ಸಣ್ಣ ಸಣ್ಣ ಮನಸ್ತಾಪಗಳು ಸಹಜ, ಆದರೆ ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಮಾತುಕತೆ ಮೂಲಕ ಪರಿಹರಿಸಿಕೊಳ್ಳದಿದ್ದರೆ ಅದೇ ಮನಸ್ತಾಪಗಳು ನಿಧಾನವಾಗಿ ಪ್ರೀತಿಯ ಉಸಿರನ್ನೇ ಉಸಿರುಗಟ್ಟಿಸಬಹುದು. ಅರ್ಥ ಮಾಡಿಕೊಳ್ಳುವುದು, ಕ್ಷಮಿಸುವುದು ಮತ್ತು ಪರಸ್ಪರ ಗೌರವಿಸುವುದೇ ಪ್ರೀತಿಯನ್ನು ಸದಾ ಜೀವಂತವಾಗಿರಿಸುತ್ತದೆ. ಇಂತಹ ಸುಂದರವಾದ ಹಾಡುಗಳು ಮತ್ತು ಮನಮುಟ್ಟುವ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ನಿಮಗೆ ಸಂಪೂರ್ಣ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸಣ್ಣ ವಿಷಯಗಳೇ ಜಗಳಕ್ಕೆ ಕಾರಣವಾಗಿ ಪ್ರೇಮಿಗಳನ್ನು ಒಡೆದು ಹಾಕುತ್ತವೆ. ಆದರೆ ಸಂದರ್ಭದ ಅನಿವಾರ್ಯತೆಯಿಂದ ಬಂದ ಸಂಶಯಗಳನ್ನು ಅರಿತು ತಪ್ಪುಗಳನ್ನು ತಿದ್ದುಕೊಂಡು ಒಂದಾಗುವ ಪ್ರೀತಿಯ ಅತ್ಯಂತ ಬಲವಾದದ್ದು ಅದೇ ನಿಸ್ಸಂದೇಹವಾದ ನಿಜ ಪ್ರೇಮ ಅಂತ ಹೇಳ್ತಾ ಇದ್ದಾರೆ. ಎ ಹರಿಹರನವರು ವಿಜ್ಞಾನ ನಗರದಿಂದ. ಹಾಗೆ ಜಲಪಾತಗಳ ನಗರ ಬೆಳಗಾವಿ ಜಿಲ್ಲೆ ಗೋಕಾಕದಿಂದ ಅನುಪರಾವಳ ಸಂದೇಶ. ಪ್ರೇಮದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಮನಸ್ತಾಪ ಸಾಮಾನ್ಯ, ಅದು ವಿಪರೀತಕ್ಕೆ ಹೋಗದಿರಲು ತಾಳ್ಮೆ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರವಿ ಗುಗ್ಗರಿ ಗಿಣಿಗೇರ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ ಇವರು. ನೀವು ಹೇಳೋದು ತುಂಬ ಸತ್ಯ, ನೂರಕ್ಕೆ ನೂರು ಸತ್ಯ. ಯಾಕಂದರೆ ನನಗಾದ ಅನುಭವ, ನಾವು ಯಾರನ್ನಾದರೂ ನೂರರಷ್ಟು ಪ್ರೀತಿಸ್ತಾ ಇದ್ದರೆ ಅವರ ಕಡೆಯಿಂದ 25ರಷ್ಟು ಪ್ರೀತಿ ಸಿಗಬೇಕು ಮತ್ತು ನಮ್ಮ ಪ್ರೀತಿಗೆ ಬೆಲೆ ಕೊಡಬೇಕು. ಒಂದು ವೇಳೆ ಆಗಲಿಲ್ಲ ಅಂದರೆ ಪ್ರೀತಿ ಉಸಿರುಗಟ್ಟಿ ಸತ್ತೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಓಹೋ, ತುಂಬ ಸಂದೇಶಗಳಿದೆ. ಸವದತ್ತಿಯಿಂದ ಪ್ರಸನ್ನ ಆಶಾ ಪ್ರಜಕ್ತ ಪ್ರತೀಕ್ಷಾ ಅವರ ಸಂದೇಶ. ಹಾಗೆ ದೊಡ್ಡ ದೊಡ್ಡ ಸಂದೇಶಗಳನ್ನ ಸ್ನೇಹಿತರೆ ಸ್ವಲ್ಪ ಎಡಿಟ್ ಮಾಡಿ ಶಾರ್ಟ್ ಮಾಡಿ ಕಳಿಸಿ. ಮನಸ್ಸಿನ ದುಗುಡಗಳ ಹೊರಹಾಕಲು ಸಣ್ಣ ಮನಸ್ತಾಪಗಳು ಇರಬೇಕು, ಅದು ಮಿತಿ ಮೀರಬಾರದು ಅಷ್ಟೇ. ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಅಂತ ಮೋನಿಕಾ ಅವರ ಸಂದೇಶ ಹೇಳ್ತಾ ಇದೆ. ಹಾಗೆ ಇವತ್ತಿನ ವಿಷಯ ಏನು ಅಂತ ಕೇಳ್ತಾ ಇದ್ದಾರೆ ಮತ್ತೊಬ್ಬರು ಸ್ನೇಹಿತರು. ಖಂಡಿತ ಹೇಳ್ತೀನಿ. ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನೆವರ ಸಂದೇಶ. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಸಮಸ್ಯೆಗಳು ಸಹಜ, ಇವು ಕೆಲವೊಮ್ಮೆ ಮನಸ್ತಾಪವಾಗಿ ಮನಸ್ಸು ವಿಚಲಿತಗೊಳ್ಳುತ್ತದೆ. ಇದಕ್ಕೆಲ್ಲ ಪರಿಹಾರವೆಂದರೆ ಪರಸ್ಪರ ಅರ್ಥೈಸಿಕೊಳ್ಳುವಂತಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರೀತಿನೇ ಉಸಿರು ಅಂತಂದಮೇಲೆ ಪ್ರೀತಿಲಿ ಬರೀ ಸಣ್ಣ ಸಣ್ಣ ಮನಸ್ತಾಪಗಳು ಉಸಿರು ಕಟ್ಸಲ್ಲ, ಎಲ್ಲವನ್ನು ಮರೆತು ಜೊತೆ ಸಾಗುವುದೇ ನಿಜವಾದ ಪ್ರೀತಿ ಅನ್ನೋದು ನನ್ನ ಅನಿಸಿಕೆ ಅಂತ ವಾಣಿಯವರು ಚನ್ನರಾಯಪಟ್ಟಣದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ.

ಹೇಳ್ತಾ ಇದ್ದಾರೆ, ವಾಣಿಯವರೇ ನೀವು ಚೆನ್ನರಾಯಪಟ್ಟಣದಿಂದ ವಾಣಿ ಅಂತ ಅಂದರೆ ನನಗೆ ನನ್ನ ಸ್ನೇಹಿತೆ ಹೆಸರೇ ನೆನಪಾಗುತ್ತೆ ಯಾವಾಗೂ. ಆದರೆ ನೀವು ಅವರಲ್ಲ, ಅವರು ನೀವಲ್ಲ, ನಮ್ಮ ಪ್ರೀತಿಯ ಕೇಳುಗರು ನೀವು. ಹಾಗೆ ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಬೆಳಗಾವಿಯಿಂದ ವಿನೋದ್ ಅವರ ಸಂದೇಶ ಬಂದಿದೆ. ಮೊದಲು ಇಬ್ಬರಲ್ಲಿ ನಂಬಿಕೆ ಬೇಕು ಮತ್ತು ತಾಳ್ಮೆ ಇದ್ದರೆ ಎಲ್ಲವೂ ಸಹ ಸುಲಭವಾಗಿ ಬಿಡುತ್ತದೆ, ಪ್ರೀತಿಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಿದ್ಧಲಿಂಗ ಮೂರ್ತಿ ಸಿರಿಗೆರೆ ಚಿತ್ರದುರ್ಗ ಜಿಲ್ಲೆಯಿಂದ, ಮನಸ್ತಾಪಗಳು, ಪ್ರೀತಿಯಲ್ಲಿರುವುದು ಸಹಜ ಪ್ರಕ್ರಿಯೆ, ಇದು ಉಸಿರು ಕಟ್ಟಿಸುವುದು ಯಾವಾಗ ಅಂದರೆ ಇಬ್ಬರು ನಾನು ಹೆಚ್ಚು ಎನ್ನುವ ಋಣಾತ್ಮಕವಾದ ವಾದ ವಿವಾದಗಳಿಗೆ ಮಾತ್ರ ಮನಸ್ತಾಪದ ಪರಿಸ್ಥಿತಿಯನ್ನು ಮನಗಂಡು ಗುಣಾತ್ಮಕವಾಗಿದ್ದಾಗ ಪ್ರೀತಿ ಪ್ರೇಮ ಸರಸ ಸಲ್ಲಾಪಗಳು ಹೆಚ್ಚು, ಒಬ್ಬರಿಗೊಬ್ಬರು ಕ್ಷಮಾಗುಣ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ ಇವರು. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮಿಗಳ ನಡುವೆ ಉಂಟಾಗುವಂತಹ ಸಣ್ಣ ಸಣ್ಣ ಮನಸ್ತಾಪಗಳು ಅವರ ಪ್ರೇಮವನ್ನ ಉಸಿರುಗಟ್ಟಿಸಿ ಕೊಲ್ತವೆ ಅಂತ ಕೇಳಿದ್ದೆ. ನಿಮ್ಮ ಉತ್ತರಗಳಿಗಾಗಿ ಕಾಯ್ತಾ ಇದ್ದೀನಿ. ಮತ್ತಷ್ಟು ಸಂದೇಶಗಳಿದೆ,

ಪ್ರೇಮಿಗಳ ನಡುವೆ ಯಾವುದೇ ಅತಿ ಸಣ್ಣ ವಿಷಯಕ್ಕೂ ಖಂಡಿತ ಇಷ್ಟ ಆಗಲ್ಲ ಅನ್ಸುತ್ತೆ. ಯಾಕಂದರೆ ಪ್ರೇಮ ಎಂಬುದು ಇಬ್ಬರು ಪ್ರೇಮಿಗಳಲ್ಲಿ ಆರಂಭದಲ್ಲಿ ಅರ್ಥ ಮಾಡಿಕೊಳ್ಳದೆ ಒಬ್ಬರಿಗೊಬ್ಬರು ಸಣ್ಣ ಸಣ್ಣ ವಿಷಯಕ್ಕೂ ಮನಸ್ತಾಪ ಬಂದು ತಮ್ಮ ಪ್ರೇಮದ ಪರಿಪೂರ್ಣ ಜಾಡನ್ನು ಬದಲಾಯಿಸಿ ಬೇರೆ ಬೇರೆಯಾದ ಸಂದರ್ಭಗಳೇ ಹೆಚ್ಚು. ಇಬ್ಬರು ಪ್ರೇಮಿಗಳು ತನ್ನ ಪ್ರೇಮವನ್ನು ನನಗೆ ಪರಿಪೂರ್ಣವಾಗಿ ಅರ್ಪಿಸಬೇಕು ಎಂಬ ಮನದ ತುಡಿತದ ಆಸೆಗಳನ್ನು ಬಾಯ್ಬಿಟ್ಟು ಒಬ್ಬರಿಗೊಬ್ಬರು ಹಂಚಿಕೊಂಡಾಗ ಇಂಥ ಸಮಸ್ಯೆಗಳು ಸಹಜವಾಗಿ ಮುಂದುವರೆದು ಬೇರೆ ಆಗುವ ಸಂದರ್ಭವೇ ಹೆಚ್ಚು ಅಂತ ಉಮೇಶ್ ಅವರು ಸಿರಿಗೆರೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಆನಂದ್ ಕುಲಕರ್ಣಿ ಅವರು ಸುಲೇಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಣ್ಣ ಸಣ್ಣ ಮನಸ್ತಾಪಗಳು ಪ್ರೇಮಿಗಳಲ್ಲಿ ಉಸಿರುಗಟ್ಟಿ ಸಾಯಿಸುತ್ತವೆ ಅನ್ನುವುದು ತಪ್ಪು. ಇಬ್ಬರಲ್ಲಿಯೂ ಏನೇ ಮನಸ್ತಾಪ ಇದ್ದರೂ ತಮ್ಮ ತಮ್ಮಲ್ಲಿಯೇ ಬಗೆಹರಿಸಿಕೊಳ್ಳಬೇಕು. ಬಗೆಹರಿಯದಿದ್ದರೆ ಇನ್ನೊಬ್ಬ ಆತ್ಮೀಯರ ಮಧ್ಯಸ್ಥಿಕೆಯಿಂದ ಬಗೆಹರಿಸಿಕೊಳ್ಳಬೇಕು. ಪ್ರೇಮಿಗಳಲ್ಲಿ ಉಸಿರುಗಟ್ಟಿ ಸಾಯುವುದು ಬಹಳ ಕಡಿಮೆ, ಸಾಕಷ್ಟು ಉದಾಹರಣೆಗಳು ಒಂದಾಗಿವೆ ಹೊರತು ಯಾವುದೇ ಅನಾಹುತಕ್ಕೆ ಒಳಗಾಗಿಲ್ಲ ಅನ್ನುವುದು ನನ್ನ ಮಾತು ಅಂತ ಹೇಳ್ತಾ ಇದ್ದಾರೆ. ಓಕೆ, ಮುಂದಿನ ಸಂದೇಶ. ಜಿ ಎಸ್ ಚಂದನ, ಚಿತ್ರದುರ್ಗದಿಂದ. ಪ್ರೇಮದ ಬಾಂಧವ್ಯದಲ್ಲಿ ಸಣ್ಣಪುಟ್ಟ ಜಗಳಗಳು ಉಸಿರುಗಟ್ಟುವಂತೆ ಭಾಸವಾಗುವುದು ಸಹಜ. ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣಿಸಿ ಮನಸ್ಸುಗಳಿಗೆ ನೋವು ನೀಡುತ್ತವೆ. ಆ ಕ್ಷಣದ ಸಿಟ್ಟಿಗಿಂತ ಸಂಬಂಧದ ಮೌಲ್ಯ ಮುಖ್ಯವೆಂದು ಭಾವಿಸಿ ಮುಕ್ತವಾಗಿ ಮಾತನಾಡಿದರೆ ಈ ಉಸಿರುಗಟ್ಟುವ ವಾತಾವರಣವನ್ನು ದೂರಗೊಳಿಸಬಹುದು. ಕ್ಷಮಿಸು ನನ್ನ ಹಾಡು, ಈ ವಿಷಯಕ್ಕೆ ತುಂಬ ಹೊಂದಿಕೆಯಾಯಿತು, ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರೇಮಿಗಳ ನಡುವೆ ಸಣ್ಣ ಸಣ್ಣ ಮನಸ್ತಾಪಗಳು ಅವರ ಪ್ರೇಮವನ್ನು ಉಸಿರುಗಟ್ಟಿಸಿ ಕೊಲ್ಲುತ್ತವೆ. ಮನಸ್ತಾಪಕ್ಕೆ ಕಾರಣ ಹೇಳುವುದಾದರೆ ಅವರ ಮನಸ್ಸನ್ನು ಮೃದುವಾಗಿರಬಹುದು, ಅರ್ಥ ಮಾಡಿಕೊಳ್ಳದೇ ಇರಬಹುದು, ನೋವು ಬೇಸರ ಇರಬಹುದು. ಆದರೆ ಪ್ರೇಮಿಗಳ ಮನಸ್ಸು ಉಸಿರುಗಟ್ಟಿಸುತ್ತದೆ ಎಂದರೆ ಗಹನವಾದ ವಿಷಯವಿರಬಹುದು. ನಿಜವಾದ ಪ್ರೀತಿ ಪ್ರೇಮ ಅಜರಾಮರ, ಶಾಶ್ವತ, ಅಮರವಾದದ್ದು. ಉಸಿರುಗಟ್ಟಿಸಿದ ಪ್ರೀತಿ ಕೊನೆಗೊಳ್ಳಬಹುದು ಅಂತ ಪಿ ಬಿಂದುಮತಿ ಯಲಹಂಕದಿಂದ ಹೇಳ್ತಾ ಇದ್ದಾರೆ. ನನಗೆ ಈ ಸಾಲು ಇಷ್ಟ ಆಯಿತು. ಪ್ರೇಮಿಗಳ ಮನಸ್ಸು ಉಸಿರುಗಟ್ಟಿಸುತ್ತದೆ ಎಂದರೆ ಗಹನವಾದ ವಿಷಯವೇ ಇರಬಹುದು ಅನ್ನುವಂಥ ಮಾತು ತುಂಬ ಸರಿ, ಸತ್ಯ ಆಗುತ್ತೆ. ಹಾಗೆ ರಾಣಿಯವರು ಹಳೆಬೀಡಿನಿಂದ. ಒಬ್ಬರ ಮೇಲಿನ ಅತಿಯಾದ ಪ್ರೀತಿ ಮನಸ್ತಾಪಕ್ಕೆ ಕಾರಣವಾಗುತ್ತದೆ. ಏಕೆಂದರೆ ಅವರ ಮೇಲಿನ ಕಾಳಜಿ, ಪ್ರೀತಿ, ಅವರು ನನ್ನವರು ಎನ್ನುವ ಸ್ವಾರ್ಥ ಎನ್ನಬಹುದು. ಹಾಗೆ ಸವಿತಾ ಅವರು ಸುಂಕದ ಕಟ್ಟೆಯಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳಿದೆ. ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಮೆಂದರ್ಗೆಯಿಂದ ಈರಣ್ಣ, ಜೇವೂರು ರಾಮಚಂದ್ರ, ಪ್ರತಿಭಾ ಪಾರ್ವತಿ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಧನ್ಯವಾದ. ಹಾಗೆ ಇನ್ನೊಂದಷ್ಟು ಸಂದೇಶಗಳಿದೆ. ಸಂದೇಶಗಳನ್ನು ನೋಡೋಣ ಸ್ನೇಹಿತರೆ, ಈ ಒಂದು ಗೀತೆಯ ನಂತರ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದಲ್ಲಿ ಕೊಟ್ಟಿರುವಂತಹ ವಿಷಯ, ಪ್ರೇಮಿಗಳ ನಡುವೆ ಉಂಟಾಗುವಂತಹ ಸಣ್ಣ ಸಣ್ಣ ಮನಸ್ತಾಪಗಳು ಪ್ರೇಮವನ್ನ ಉಸಿರುಗಟ್ಟಿಸಿ ಕೊಲ್ಲುತ್ತವೆ ಅಂತ ಕೇಳಿದ್ದೆ. ನಮ್ಮ ಸ್ನೇಹಿತರ ಮತ್ತಷ್ಟು ಸಂದೇಶಗಳಿದೆ, ಸಂದೇಶಗಳನ್ನ ನೋಡೋಣ. ಪ್ರೋಗ್ರಾಮ್ ಸೂಪರ್ ಆಗಿದೆ, ಪ್ರೀತಿಯಲ್ಲಿ ಏರುಪೇರು ಸಾಮಾನ್ಯ ಅಂತ ಶ್ರೀನಾಥ್ ಕೆ ಪಿ ಅಗ್ರಹಾರದಿಂದ ಹೇಳ್ತಾ ಇದ್ದಾರೆ. ಪೂರ್ವಕವಾಗಿ ಮಾತನಾಡುವಂಥ ಸಂದೇಶಗಳಿದ್ದರೆ ಖುಷಿಯಾಗುತ್ತೆ ಸ್ನೇಹಿತರೆ. ಹಾಗೆ ಯಾರಿದು ಪ್ರೇಮಿಗಳ ಮಧ್ಯೆ ಮಾತ್ರ ಮನಸ್ತಾಪಗಳು ಬರುವುದಿಲ್ಲ, ಪ್ರೀತಿ ಹುಡುಕುತ್ತಾ ಹೋಗುವ ಎಲ್ಲ ಸಂಬಂಧಗಳಲ್ಲೂ ಮನಸ್ತಾಪ ಬರುವುದು ಸಹಜ. ಆಗ ಫಿಸಿಕಲಿಯಾಗಿ ಅಲ್ಲದಿದ್ದರೂ ಮಾನಸಿಕವಾಗಿ ಉಸಿರುಗಟ್ಟಿಸುವ ಸಂದರ್ಭಗಳು ಹೆಚ್ಚು, ಬಿಕಾಸ್ ಪ್ರೀತಿಯೇ ಆಗಲ್ಲವೇ ಅಂತ ಸೌಭಾಗ್ಯವರು ರಾಜನಕುಂಟೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ, ಶಿವಯ್ಯ ಜೆಪಿನಗರ್ ಮೈಸೂರಿನಿಂದ, ಪ್ರೀತಿಯಲ್ಲಿ ಬಿಟ್ಟುಕೊಡಲು ತಯಾರಿರಬೇಕು ಅಂತ ಹೇಳ್ತಾ ಇದ್ದಾರೆ. ಮನಸ್ತಾಪ ಅಂತರಣ ಬಿಟ್ಕೊಡೋಕ್ಕೆ ಹೋಗ್ಬಿಟ್ರಲ್ಲ. ಹಾಗೆ ಕಾರ್ಯಕ್ರಮದ ವಿಷಯ ಚೆನ್ನಾಗಿದೆ, ಪತಿ ಪತ್ನಿಯರಲ್ಲಿ ಮನಸ್ತಾಪ ಬರುವುದು ಸಹಜ, ಆದರೆ ಅದನ್ನು ದೊಡ್ಡದು ಮಾಡದೆ ಸಹನೆ ತಾಳ್ಮೆಯಿಂದ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ದುಡುಕದೆ ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ಸಹಬಾಳ್ವೆ ನಡೆಸಬೇಕು ಅಂತ ಮಂಡಿಕಲ್ ಕೃಪಾ ಉಮೇಶ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲ ಪ್ರೇಮಿಗಳಲ್ಲಿ ಮನಸ್ತಾಪ ಬರುವುದು ಸಹಜ, ಅದು ದೊಡ್ಡದು ಮಾಡದೆ ಮುನ್ನಡೆದರೆ ಯಾವುದೇ ತೊಂದರೆ ಇರೋಲ್ಲ ಅಂತ ಚಿದಾನಂದ ಅವರು ಟಿ ಬಿ ಸರ್ಕಲ್ ವಸ್ತುರ್ಗದಿಂದ ಹೇಳ್ತಾ ಇದ್ದಾರೆ. ಹಾಗೆ ಸಿ ಟಿ ಚಂದ್ರಶೇಖರ್ ವಸಂತ್ ಕುಮಾರಿ ಅತಿಚೋಡನಹಳ್ಳಿ ಒಳೆ ನರಸೀಪುರ ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅತಿಯಾದರೆ ಅಮೃತ ವಿಷವಾಗುತ್ತದೆ, ಇದಕ್ಕೆ ನಾವು ಜಾಗೃತರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರಿದು ನಮ್ಮ ಹೆಸರು, ನನ್ನ ಹೆಸರು ಭಾರ್ಗವಿ, ಎಲ್ಲ ಸಾಂಗ್ ಸೂಪರ್, ಕಾಂತಾರ 2 ಚಿತ್ರದ ಗೀತೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಯಲ್ಲಿ ನೋವು, ಕಷ್ಟ, ಕೆಲವು ವಿಚಾರಗಳು, ಜಗಳಗಳು ಎಲ್ಲನೂ ಬಂದೇ ಬರುತ್ತೆ ಪ್ರೀತಿಯಲ್ಲಿ. ಹಾಗಾಗಿ ಇಬ್ಬರೂ ಒಂದುಗೂಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು, ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಜಗಳವನ್ನು ಬಗೆಹರಿಸಿಕೊಳ್ಳಬೇಕು. ನನ್ನ ಪ್ರಕಾರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀರಾ ಸ್ನೇಹಿತರೆ? ನೀವು ನಿಮ್ಮ ಯಾರಿದು ಭಾರ್ಗವಿ ಅವರು ಒಳ್ಳೆಯ ಹೆಸರು ನಿಮ್ಮದು, ನಿಮ್ಮ ಹೆಸರು, ನಿಮ್ಮ ಅನಿಸಿಕೆಯನ್ನು ಹೇಳ್ತೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ನಾನು ನನ್ನ ಅನಿಸಿಕೆ ಹೇಳ್ತೀನಿ, ಇದು ಯಾವುದು ಫಿಕ್ಸ್ಡ್ ರೂಲ್ಸ್ ಅಲ್ಲ, ನಮ್ಮ ನಮ್ಮ ಮಾತುಗಳನ್ನು ಹೇಳ್ತೀವಿ, ಕೋಶ್ ಸಾರಿ ಎಲ್ಲ ಕೇಳೋದೇನಿಲ್ಲ, ಜಸ್ಟ್ ಎಂಜಾಯ್ ಮಾಡಿ ಕಾರ್ಯಕ್ರಮವನ್ನು, ಅನಿಸಿದ ಮಾತುಗಳನ್ನು ಕಾರ್ಯಕ್ರಮಕ್ಕೆ ಪೂರಕವಾಗಿ ಹೇಳಿ ಅಷ್ಟೇ, ಮತ್ತೇನಿಲ್ಲ ಅಲ್ವಾ? ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ.

ಜಯಂತ್ ಕಾಯ್ಕಣಿ ಅವ್ರದ್ದು. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಒಮ್ಮೆ ಸಂದೇಶಗಳನ್ನ ನೋಡೋಣ. ಪ್ರತಿದಿನ ಮಲಗುವ ಮುನ್ನ ನನ್ನ ಪ್ರೇಮ ನಿನ್ನದ ಕಾರ್ಯಕ್ರಮವನ್ನು ಕೇಳುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ನವೀನ್ ಕುಮಾರ್ ಅವರು ಗಂಗಾವತಿಯಿಂದ, ಹಾಗೆ ಸಿ ಟಿ ಚಂದ್ರಶೇಖರ್, ವಸಂತ್ ಕುಮಾರಿ, ಇವರ ಸಂದೇಶವನ್ನು ಓದಿದ್ವಿ ನಾವು. ಯಾವುದೇ ವಸ್ತು ಆಗಲಿ, ಮನುಷ್ಯ ಆಗಲಿ, ಮೊದಮೊದಲು ನಾವು ಅವರಿಗೆ ಅಷ್ಟು ಅಭಿಮಾನ, ಸ್ನೇಹ, ಪ್ರೀತಿ, ಕಾಳಜಿ ಮಾಡ್ತೀವಿ. ಬಟ್ ಅವರು ಅಷ್ಟೇ ನಮ್ಮ ಮೇಲೆ ಅದೇ ಕಾಳಜಿ ತೋರಿಸ್ತಾ ಇರ್ತಾರೆ. ಅದೇ ಹೊಸದು ಏನಾದರೂ ಸಿಕ್ಕಿದೆ ಅಂದರೆ ಹಳೆಯದು ಕೆಲಸಕ್ಕೆ ಬರೋಲ್ಲ, ಹೊಸ ನೀರು ಬಂದರೆ ಹಳೆ ನೀರು ಬೇಡ ಅಂತ ಸಣ್ಣ ವಿಷಯಕ್ಕೆ ಕೋಪ ಮಾಡೋದು, ಆ ರೀತಿ ಬದಲಾವಣೆ ಆಗ್ತಾರೆ. ಇದು ನೋಡಿ ನಾವೇ ಸುಮ್ಮನೆ ಇರಬೇಕು ಅನಿಸುತ್ತೆ, ನಿಮ್ಮ ಅನಿಸಿಕೆ ಅಂತ ಕೇಳ್ತಾ ಇದ್ದಾರೆ ವರ್ಷ ಅವರು ಚಿತ್ರದುರ್ಗದಿಂದ. ಶೀಘ್ರದಲ್ಲೇ ನಮ್ಮ ಅನಿಸಿಕೆಯೂ ಸಹ ಬರುತ್ತೆ. ಓಕೆ, ಒಂದೇ ಸಂದೇಶಗಳು ಬರಲಿ ಸ್ನೇಹಿತರೆ, ಮತ್ತೆ ಮತ್ತೆ ಎಡಿಟ್ ಮಾಡೋದು ಬೇಡ. ಪ್ರೋಗ್ರಾಮ್ ಲವ್ಲಿ ಆಗಿದೆ, ಪ್ರೀತಿಯಲ್ಲಿ ಜಗಳ ಒಂದು ವಿಷಯ ಅಲ್ಲ, ಮರೆತು ಒಂದಾಗಬೇಕು ಅಂತ ಗೀತಾ ಮಾಗಡಿ ರೋಡಿಂದ ಹೇಳ್ತಾ ಇದ್ದಾರೆ. ನೋಡಿ, ಇಷ್ಟು ಸಿಂಪಲಾಗಿ ಹೇಳ್ಬಿಡ್ಬೇಕು ಸಮಸ್ಯೆಗಳಿಗೆ. ಗೀತಾ ಅವರೇ, ನಿಮ್ಮ ಸಂದೇಶ ಇಷ್ಟ ಆಯ್ತು ನನಗೆ, ಹಾಗೆ ಥ್ಯಾಂಕ್ ಯು. ಸಾಂಗ್ ಸೆಲೆಕ್ಷನ್ ಸೂಪರ್ಬ್ ಅಂತ ಉದಯ ರವಿಯವರು ಹೇಳ್ತಾ ಇದ್ದಾರೆ. ನಿಮ್ಮ ಸಂದೇಶಗಳಿಗೆಲ್ಲ ಧನ್ಯವಾದ. ಮತ್ತೊಂದು ಗೀತೆಯ ಕಾಲಾವಕಾಶ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಕೊಟ್ಟಂಥ ವಿಷಯ, ಪ್ರೇಮಿಗಳ ನಡುವೆ ಉಂಟಾಗುವಂಥ ಸಣ್ಣ ಸಣ್ಣ ಮನಸ್ತಾಪಗಳು ಪ್ರೇಮವನ್ನು ಉಸಿರುಗಟ್ಟಿಸಿ ಕೊಲ್ತವೆ ಅಂತ ಕೇಳಿದ್ದೆ. ಹಾಗೆ ಮತ್ತಷ್ಟು ಸಂದೇಶ, ಆದಷ್ಟು ಒಂದೊಂದೇ ಸಂದೇಶಗಳನ್ನ ಕಳಿಸಿ ಸ್ನೇಹಿತರೆ. ಪ್ರೀತಿಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಕಾಮನ್, ಬಟ್ ಇಬ್ಬರಲ್ಲೂ ಒಬ್ಬರಿಗೆ ಕಡ್ಡಿನ ಗುಡ್ಡ ಮಾಡೋ ಮನಸ್ಥಿತಿ ಇದ್ದರೆ ಆಗ ಮನಸ್ತಾಪವಲ್ಲ, ಮನಸ್ಥಿತಿಯನ್ನು ಪ್ರೀತಿಯನ್ನು ಉಸಿರುಗಟ್ಟಿಸಬಹುದು. ಏನಿದು ಅವರವರ ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ. ಮನಸ್ತಾಪ ಆದಾಗ ಇಬ್ಬರಲ್ಲಿ ಒಬ್ಬರು ಹೊಂದಿಕೊಂಡು ಹೋಗುವವರಾಗಿದ್ದರೆ ಪ್ರೇಮವನ್ನು ಮನಸ್ತಾಪ ಎಂದಿಗೂ ಕೊಲ್ಲುವುದಿಲ್ಲ. ಸೋ ಹೊಂದಾಣಿಕೆ ಮನಸ್ತಾಪವನ್ನು ಮರೆಯಾಗಿಸುತ್ತೆ ಮತ್ತು ಹೊಂದಾಣಿಕೆ ಪ್ರೇಮಕ್ಕೆ ಉಸಿರು ನೀಡುತ್ತದೆ ಅನ್ನೋದು ನನ್ನ ಅನಿಸಿಕೆ ಅಂತ ನಂಬರ್ ಎಂಡಿಂಗ್ 5746888 ಹೇಳ್ತಾ ಇದ್ದಾರೆ ಇವರು. ಹಾಗೆ ನಿರೂಪಣೆಯ ಹಾಡುಗಳು, ನಿರೂಪಣೆ ತುಂಬ ಇಷ್ಟ ಆಯಿತು, ವಿಷಯ ಡಿಫ್ರೆಂಟ್ ಆಗಿದೆ, ಇಷ್ಟ ಆಯಿತು, ಸ್ವಲ್ಪ ಕಷ್ಟನೂ ಆಯಿತು ಬರೆಯಲು ಅಂತ ಡಾಕ್ಟರ್ ಅಂಬುಜಾ ಮಳಕೇಡ್ಕರ್ ಅವರು ಹೇಳ್ತಾ ಇದ್ದಾರೆ. ಚಿಕ್ಕ ಮನಸ್ತಾಪ ಬೆಳೆಯಲು ಕಾರಣ ಬೇಕಿಲ್ಲ, ನಲ್ಲ ಕಡ್ಡಿ ಗುಡ್ಡವಾಗಲು ತಡವಾಗುವುದಿಲ್ಲ, ಆಡಿದ ಮಾತುಗಳು ಹೃದಯವನ್ನು ಕಲ್ಲಾಗಿಸಿದಾಗ ಕ್ಷಮಿಸದಿದ್ದರೆ ಸಂಬಂಧ ಸಾಯಲು ತಡವಾಗುವುದಿಲ್ಲ, ಸಂಶಯದ ಮುಳ್ಳನ್ನು ಮನದೊಳಗೆ ಇರಿಸಿಕೊಂಡರೆ ಇಬ್ಬರು ತನುಮನದಲ್ಲಿ ವಿಷ ಹರಡಲು ತಡವಾಗುವುದಿಲ್ಲ, ಅಹಂಕಾರದ ಗೋಡೆ ಬಲು ಎತ್ತರ ಕಟ್ಟಿಕೊಂಡರೆ ವಿನಯದ ಮಾತಿಲ್ಲದೆ ಮನಸ್ಸು ಒಂದಾಗುವುದಿಲ್ಲ, ನಂಬಿಕೆಯ ದೀಪ ಆರದಂತೆ ಕಾಪಾಡಬೇಕು, ಪ್ರತಿದಿನ ನೆನಪಿರಲಿ ಒಡೆದ ವಿಶ್ವಾಸ ಮೊದಲಿನಂತಾಗುವುದಿಲ್ಲ, ಪ್ರೀತಿ ಕ್ಷಮೆ ನಂಬಿಕೆ ಸಂಬಂಧದ ಉಸಿರಾಗಿವೆ, ಇವುಗಳಿದ್ದರೆ ಬದುಕು ಹಸಿರಾಗಲು ತಡವಾಗುವುದಿಲ್ಲ. ಒಳ್ಳೆಯ ಕವಿತೆ ಅಂಬುಜವರೇ, ನಿಮ್ಮ ಕವಿತೆಗಳು ಬರ್ತಾ ಬರ್ತಾ ತುಂಬನೇ ಚೆನ್ನಾಗಿ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ. ಕೀರ್ತನ್ ಅವರು ಮಾಗಡಿ ರೋಡಿಂದ, ಪ್ರೋಗ್ರಾಮ್ ಎಕ್ಸಲೆಂಟ್, ಪ್ರೀತಿ ಎಂದಿಗೂ ಅಮರ, ದ್ವೇಷ ಮರಿಬೇಕು ಅಂತ ಹೇಳ್ತಾ ಇದ್ದಾರೆ. ಹರೀಶ್, ಕಲ್ಪನಾ, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿ ಮೆಚ್ಚಿಕೊಂಡಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.

0: ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದ ವಿಷಯ ಸಣ್ಣ ಸಣ್ಣ ಮನಸ್ತಾಪಗಳು ಪ್ರೇಮವನ್ನು ಉಸಿರುಗಟ್ಟಿಸಿ ಕೊಲ್ಲುತ್ತವೆಯೇ ಅಂತ ಕೇಳಿದೆ. ನಮ್ಮ ಸಾಕಷ್ಟು ಸ್ನೇಹಿತರು ಅವರ ಮಾತುಗಳನ್ನು ಹೇಳಿದ್ರು, ಇನ್ನು ನನ್ನ ಮಾತುಗಳನ್ನು ಹೇಳುವಂತಹ ಸಮಯ. ಸಣ್ಣ ಸಣ್ಣ ಮನಸ್ತಾಪಗಳಿಗೆ ಪ್ರೇಮವನ್ನು ಉಸಿರುಗಟ್ಟಿಸಿ ಕೊಲ್ಲೋ ಶಕ್ತಿ ಇದೆಯಾ? ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಪ್ರೇಮ ಎಲ್ಲಿ, ಮನಸ್ತಾಪ ಎಲ್ಲಿ? ಬಟ್ ಮನಸ್ತಾಪಗಳಾಗೋದು ಪ್ರೇಮಿಗಳಿಗೆ ಅಲ್ವಾ? ಕೊನೆಗೆ ಮನಸ್ತಾಪಗಳಾಗೋದು ಪ್ರೇಮಿಗಳಿಗೆ ಅಲ್ವಾ? ಆ ಪ್ರೇಮಿಗಳು ಮನುಷ್ಯರೇ ಅಲ್ವಾ? ಅವರ ಮನಸ್ತಾಪಗಳು ತಮ್ಮ ಈಗೋ ಲೆವೆಲ್ಗೆ ತಗೋಬಿಡ್ತಾರೆ. ಯಾವಾಗ ಈಗೋ ಲೆವೆಲ್ಗೆ ತಗೊಳ್ತಾರೆ, ಅಲ್ಲಿ ನೋಡಿ ಎಲ್ಲ ಸಮಸ್ಯೆಗಳು ಉದ್ಭವಿಸೋದು. ಒಮ್ಮೆ ಮನಸ್ತಾಪಗಳು ಪೈಲಪ್ ಆಗ್ತಾನೆ ಹೋದರೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಸಣ್ಣ ಮನಸ್ತಾಪಗಳು ದೊಡ್ಡ ಪ್ರೇಮವನ್ನೇ ಮರೆಸಿಬಿಡ್ತವೆ. ತಮ್ಮ ಈಗೋನೇ ದೊಡ್ಡದು ಅಂದ್ಕೊಂಡು ಮುಂದೆ ಹೋಗ್ತಾರೆ. ಅರಿತು ಈಗೋನ ದೂರ ಮಾಡ್ದೇನೆ ಆ ಈಗೋ ತುಂಬಿದ ಕಣ್ಣುಗಳಲ್ಲೇ ನಿಜ ಪ್ರೇಮವನ್ನು ನೋಡ್ತಾರೆ. ಆ ನಿಜ ಪ್ರೇಮದ ಸೊಗಸೇನು ಅಂತ ಕಾಣೋದಕ್ಕೆ ಹೋಗೋದಿಲ್ಲ. ಕೊನೆಗೆ ಎಂಥ ಅನಾಹುತಕ್ಕೆ ತಂದು ನಿಲ್ಲಿಸುತ್ತೆ ಈ ಸಣ್ಣ ಸಣ್ಣ ಮನಸ್ತಾಪಗಳು ಅಂದರೆ, ಪ್ರೇಮಿಗೆ ಇಷ್ಟ ಆಗದೇ ಇರೋ ಎಲ್ಲ ಕೆಲಸನೂ ಮಾಡಿಬಿಡುತ್ತೆ. ಕೊನೆಗೆ ಮನಸ್ತಾಪಗಳ ಮಹಾಗೋಡೆ ಇಬ್ಬರ ಮಧ್ಯೆ ನಿರ್ಮಾಣ ಆಗಿ ಪ್ರೀತಿ ಅದರೊಳಗೆ ಕಾಣದೆ ಊತೋಗಿ ಮರೆಯಾಗ್ಬಿಡುತ್ತೆ. ಅದಕ್ಕೆ ಸಣ್ಣ ಸಣ್ಣ ಮನಸ್ತಾಪಗಳು ಪ್ರೇಮವನ್ನು ಉಸಿರುಗಟ್ಟಿಸಿ ಕೊಲ್ತವೆ. ಸೊ ಸಣ್ಣ ಸಣ್ಣ ಮನಸ್ತಾಪಗಳನ್ನು ಬರೋದಕ್ಕೆ ಬಿಡಬೇಡಿ. ಅದು ಬಂದಾಗ ಅದನ್ನು ಹೊಸಕ್ಕೆ ಹಾಕಿ ಪ್ರೀತಿಯ ಸವಿ ಹಾಲಿಗೆ ಪ್ರೇಮಿಗಳಿಬ್ಬರು ಜೇನಾಗಿ ಬದುಕಬೇಕು ಅನ್ನೋದು ನನ್ನ ಮಾತುಗಳು. ಹಾಗೂ ಇದಾಗಿತ್ತು ಇಂದಿನ ಪ್ರೇಮನಿನಾದ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟ್ರಪತಿಯವರು ನಾಳೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಯಾವುದೇ ಸರಕು ಸಾಗಾಣೆ ವಾಹನವು ಅಗತ್ಯ ದಾಖಲೆಗಳಿಲ್ಲದೆ ಚೆಕ್ಪೋಸ್ಟ್ ಅಥವಾ ರಾಜ್ಯದ ಗಡಿಯನ್ನು ದಾಟಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ವಾಣಿಜ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ತೆರಿಗೆ ಸೋರಿಕೆಗೆ ಅವಕಾಶ ನೀಡಬಾರದು, ಪ್ರಾಮಾಣಿಕ ತೆರಿಗೆದಾರರಿಗೆ ಯಾವುದೇ ರೀತಿಯ ತೊಂದರೆ ನೀಡದಿರಲು ಸೂಚನೆ ನೀಡಿದ್ದಾರೆ. ಭಾರತ ಮತ್ತು ಜಪಾನ್ ನಡುವಿನ 16ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲು ಜಪಾನ್ ಪ್ರಧಾನಮಂತ್ರಿ ಸನಾಯೆ ತಕೈಚಿ ಅವರು ಜುಲೈ 1-3 ನವದೆಹಲಿಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರವಾದಿ ಮೊಹಮ್ಮದರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಹಾಗೂ ಅವರ ನಿಷ್ಠಾವಂತ ಸಹಚರರು ಸತ್ಯ, ಧರ್ಮ ಮತ್ತು ನ್ಯಾಯದ ರಕ್ಷಣೆಗಾಗಿ ಕರ್ಬಲಾದಲ್ಲಿ ಪ್ರಾಣತ್ಯಾಗ ಮಾಡಿದ ದಿನದ ಸ್ಮರಣಾರ್ಥ ಇಂದು ದೇಶದ ವಿವಿಧ ಭಾಗಗಳಲ್ಲಿ ಅಶೂರಾಯೆ ಮೊಹರಂ ಅನ್ನು ಅತ್ಯಂತ ಶ್ರದ್ದಾಭಕ್ತಿ ಮತ್ತು ಗೌರವದಿಂದ ಆಚರಿಸಲಾಯಿತು. ಹುಬ್ಬಳ್ಳಿಯ ಗಬೂರಿನ ರಾಷ್ಟೀಯ ಉಷ್ಣ ವಿದ್ಯುತ್ ನಿಗಮದ ಅಂಗಸಂಸ್ಥೆ ವಿದ್ಯುತ್ ವ್ಯಾಪಾರ ನಿಗಮ ಲಿಮಿಟೆಡ್ ಮಹಾನಗರ ಪಾಲಿಕೆಯ ಒಣ ತ್ಯಾಜ್ಯ ಸಂಸ್ಕರಿಸಿ ಇದ್ದಲು ಉತ್ಪಾದಿಸುವ ಘಟಕಕ್ಕೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಉತ್ತರ ಐರ್ಲೆಂಡ್ನ ಬೆಲ್ಫಾಸ್ಟ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಐರ್ಲೆಂಡ್ ನಡುವಿನ 2 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಐರ್ಲೆಂಡ್ 34 ರನ್ಗಳ ಜಯ ಸಾಧಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಆಂಬ್ಯುಲೆನ್ಸ್ಗೆ ದಾರಿ ಬಿಡೋಣ, ಜೀವ ರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ದಾಗಲಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.